ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ವೈಶಾಖ ಮಾಸದ 25ನೇ ದಿನ, ಅಂದರೆ 2026ನೇ ಇಸ್ವಿ ಮೇ ತಿಂಗಳ 15ನೇ ತಾರೀಕು ಶುಕ್ರವಾರ ನಿಲಯದ ಪ್ರಸಾರ ಕಾರ್ಯವನ್ನು ಆರಂಭಿಸ್ತಾ ಇದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋ ಹರ್ಟ್ಸ್, ಮತ್ತು ಎಫ್ಎಂ ಕಂಪನಾಂಕ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳು. ಈಗ ವೇಳೆ 5:59:16 ಪ್ರೀತಿಯ ಕೇಳುಗರ ಬಳಗಕ್ಕೆ ನಾಗರಾಜ್ ವಸಿಷ್ಠ ಮಾಡುವ ಪ್ರೀತಿಯ ನಮಸ್ಕಾರ ಹಾಗೆ ಶುಭೋದಯ. ಇಂದಿನ ಎಲ್ಲಾ ಕಾರ್ಯಗಳು ಮಂಗಳಕರವಾಗಿರಲಿ ಎಂದು ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಸಮಯ 6 ಗಂಟೆ ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಇದೀಗ ಇಂದು ನಿಲಯದಿಂದ ಪ್ರಸಾರ ಆಗುವ ಕಾರ್ಯಕ್ರಮದ ವಿವರ ಹೀಗಿದೆ. ಬೆಳಗ್ಗೆ 6:10 ಗೀತಾರಾಧನಾ ಕಾರ್ಯಕ್ರಮ, 6:30 ಚಿಂತನ, 6:35 ಕರುನಾಡು ಬಾಬೆಳಕೆ, ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುನಾಡು ಬಾಬೆಳಕೆ ಕಥನ, ಇಂದಿನ ಸಂಚಿಕೆ ಸೃಜನಶೀಲ ಪರಿಹಾರ ಸದಾ ಚಿಂತನೆಯ ಫಲ, 6:40 ನೇಗಿಲ ಮಿಡಿತ, ಇಂದಿನ ವಿಷಯ ಆರ್ಯ ಯೋಜನೆ ಕುರಿತು ಮಾಹಿತಿ, ತಜ್ಞರಾದ ಡಾಕ್ಟರ್ ಆರ್ ಗಿರೀಶ್ ವಿಜ್ಞಾನಿ, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಇವರಿಂದ ಮಾಹಿತಿ. 6:45

ಹೆಲ್ತ್ ಹೆಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಇಂದಿನ ವಿಷಯ ವ್ಯಾಕ್ಸಿನ್ಸ್ ಇನ್ ಪ್ರೆಗ್ನೆನ್ಸಿ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದುಶ್ರೀ ಅವರಿಂದ ಮಾಹಿತಿ. 6:50 ಸುದ್ದಿ ಮಿಂಚು, 7:15 ಭಾವಗೀತೆಗಳ ಕಾರ್ಯಕ್ರಮ, 7:45 ಚಿತ್ರಗೀತೆಗಳು, 8:30 ಮಿಕ್ಸ್ ಮೆಲೋಡಿ, 9:05 ಗೆಲುವಿನ ಗುಟ್ಟು, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು, ಗ್ರಂಥಾಲಯದ ಪಿತಾಮಹನ ಬದುಕು ಮತ್ತು ಸಾಧನೆ ಡಾಕ್ಟರ್ ಎಸ್ಆರ್ ರಂಗನಾಥನ್, ಈ ಕುರಿತು PSITM ಮುಖ್ಯ ಗ್ರಂಥಪಾಲಕರಾದ ಡಾಕ್ಟರ್ ಚಂದ್ರಶೇಖರ್ KL ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು PS ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇನ್ನು 9:20 ಗಾಂಧಿ ಸ್ಮೃತಿ, 9:30 ಸಿನಿದರಂಗ ಕಾರ್ಯಕ್ರಮದಲ್ಲಿ ಲತಾ ಮಂಗೇಶ್ಕರ್ ಇವರನ್ನ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00 ಹಾಡು ಮಾತಾಡು. 11:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರು ಇವರಿಂದ ಗಾಯನ. 11:30 ಸೇವಾ ಮಾಹಿತಿ, ಅದಾದ ನಂತರ ಭಾವಗೀತೆಗಳ ಕಾರ್ಯಕ್ರಮ. 11:45 ಜನಪದ

ಕಾರ್ಯಕ್ರಮ, 5 ಗಂಟೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ, ಇನ್ನು ಸಂಜೆ 5:30 101.4 ಚಿತ್ರಗೀತೆಗಳ ಕಾರ್ಯಕ್ರಮ, 6 ಗಂಟೆಗೆ ಸೇವಾ ಮಾಹಿತಿ, 6:30 ಅವಲೋಕನ, 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತರಕಾರಿ ತೋಟಗಳ ಬೆಳೆ ಹೈನುಗಾರಿಕೆ ಕಬ್ಬು ಮತ್ತು ಬಾಳೆ ಕೃಷಿ ನಿರ್ವಹಣೆ ಕುರಿತು ದಾವಣಗೆರೆ ತಾಲೂಕು ನಾಗ ಅರಸನಹಳ್ಳಿ ಗ್ರಾಮದ ರೈತರಾದ ಶ್ರೀ ನಿಜಲಿಂಗಪ್ಪ ಡಿವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ಅದಾದ ನಂತರ ಕೃಷಿ ಬಳಸುರಿಗಳ ಲಭ್ಯತೆ ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ. ಅದಾದ ನಂತರ ಸಮತೋಲನ ರಸಗೊಬ್ಬರ ಬಳಕೆ. ಅದಾದ ನಂತರ ಪರಿಸರ ಗೀತೆ. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಚಿತ್ರಗೀತೆಗಳು, 10:30 ಸವಿ ನೆನಪು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದಿಷ್ಟು ಇಂದು ನೆಲಗೆರೆಯಿಂದ ಪ್ರಸಾರ ಆಗುವ ಕಾರ್ಯಕ್ರಮದ ವಿವರ. ಸಮಯ 6:05 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಸಮಯ 6:15 ಗೀತಾರಾಧನಾ ಕಾರ್ಯಕ್ರಮ ಸಾಗ್ತಾ ಇದೆ. ನಮ್ಮ ದೇಶದಲ್ಲಿ ಶಕ್ತಿಪೀಠಗಳ ಬಗ್ಗೆ ಈಗಾಗಲೇ ನಾವು ಪ್ರತಿ ಶುಕ್ರವಾರ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೀವಿ. ಜಗನ್ಮಾತೆಯ ದೇಹದ ಭಾಗಗಳು ಬಿದ್ದಂತಹ, ಭೂಮಿ ಮೇಲೆ ಬಿದ್ದಂತಹ ಜಾಗದಲ್ಲಿ ಶಕ್ತಿಪೀಠಗಳಾಗಿದೆ. ಅದರಲ್ಲಿ ಸತೀದೇವಿಯ ತಲೆಯ ಬಿದ್ದಂತಹ ಈ ಜಾಗ ವಿಶೇಷವಾದಂತಹ ಶಕ್ತಿಪೀಠ. ಈ ಶಕ್ತಿಪೀಠದಲ್ಲಿ, ಶಕ್ತಿಪೀಠದ ಜೊತೆಗೆ ಸಮೀಪದಲ್ಲೇ ರೇಣುಕಾದೇವಿಯ ದೇವಸ್ಥಾನ ಕೂಡ ಇದೆ. ಅದು ಕೂಡ ಈ ಶಕ್ತಿಪೀಠದಷ್ಟೇ ಶ್ರೇಷ್ಠವಾದಂತಹ ದೇವಾಲಯ. ಹಾಗೆ ಇಲ್ಲಿ ಪಂಚಗಂಗಾ ಅನ್ನುವಂತಹ ಒಂದು ವಿಶೇಷವಾದ ನದಿ ಕೂಡ ಇದೆ. ಹಾಗಾದ್ರೆ ಈ ಸ್ಥಳ ಇರೋದು ಯಾವುದು, ಎಲ್ಲಿ, ಕರ್ನಾಟಕದಲ್ಲಿ ಇದೆಯಾ ಅಥವಾ ಬೇರೆ ರಾಜ್ಯದಲ್ಲಿ ಇದೆಯಾ ತಿಳಿದುಕೊಳ್ಳೋಣ ಈ ಗೀತೆಯ ನಂತರ. ಜಗ ಪಾವನ ಮಾಡೆ ಜಗದಂಬ, ಇದು ಭಕ್ತಿಗೀತೆ ವೃಂದಗಾನ.

ಸಮಯ 6:20 ಆಗ್ತಾ ಇದೆ. ಗೀತಾರಾಧನಾ ಕಾರ್ಯಕ್ರಮ ಆಸಕ್ತ ಸ್ನೇಹಿತರೆ, ಈ ದೇವಾಲಯ ಮಾಹುರ್ನ ಹ್ಯೂರೆ ಎಂಬ ಸಣ್ಣ ಹಳ್ಳಿಯ ಬಳಿ ಪಂಚಗಂಗಾ ನದಿಯ ದಡದಲ್ಲಿದೆ. ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಗೆ ಇದು ತುಂಬಾ ಹತ್ರ. ನಾಂದೇಡ್ ಜಿಲ್ಲೆಯ ಕಿನ್ವಾಟ್ನಿಂದ ಸುಮಾರು 50 ಕಿಲೋಮೀಟರ್ ಆಗುತ್ತೆ ಈ ದೇವಾಲಯಕ್ಕೆ. ಆದಿಶಂಕರಾಚಾರ್ಯರ ಅಷ್ಟಾದಶ ಶಕ್ತಿಪೀಠ ಸ್ತೋತ್ರದಲ್ಲಿ ಉಲ್ಲೇಖಿಸಲಾದ 18 ಶಕ್ತಿಪೀಠಗಳಲ್ಲಿ ಇಲ್ಲಿ ಏಕವೀರಿಕಾ ಅಂತ ಜಗನ್ಮಾತೆ ಸತೀದೇವಿಯ ತಲೆಯ ಭಾಗ ಬಿದ್ದಂತಹ ಈ ಜಾಗವನ್ನ ಏಕವೀರಿಕಾದೇವಿ ಅಂತ ಹೇಳಿ ಪೂಜಿಸಲಾಗುತ್ತೆ. ಗರ್ಭಗೃಹದ ದೇವಿಯು ಪೂಜಿಸಲಾಗ್ತಾ ಇದೆ. ನೀವು ಇಲ್ಲಿ ಜಗನ್ಮಾತೆಯ ಬರೀ ಮುಖವನ್ನ ಮಾತ್ರ ಅಥವಾ ತಲೆಯ ಶಿರದ ಭಾಗವನ್ನ ಮಾತ್ರ ನೋಡಿ ದರ್ಶನವನ್ನ ಪಡೆಯುವಂತಹ ಅವಕಾಶ ಇದೆ. ಇನ್ನೂ ಒಂದು ವಿಶೇಷತೆ ಇದೆ ಈ ದೇವಾಲಯದ್ದು, ಅದನ್ನ ಹೇಳ್ತೀನಿ ಈ ಗೀತೆಯ ನಂತರ. ಆರತಿ ಮಂಗಳ ಆರತಿ, ಮಂಜುಳಾ ಕೆ ಎಚ್ ಅವರ ದನಿಯಲ್ಲಿ ವಿದ್ಯಾ ಮಂಜುಳಾ ಕೆ ಎಚ್ ಅವರ ರಚನೆಯಲ್ಲಿ, ವಿದ್ಯಾ ಮಂಜುನಾಥ್ ಅವರ ದನಿಯಲ್ಲಿ.

ಸಮಯ 6:25. ಗೀತಾರಾಧನಾ ಕಾರ್ಯಕ್ರಮ ಸಾಗ್ತಾ ಇದೆ. ಇನ್ನು ರೇಣುಕಾದೇವಿ ಮತ್ತು ಏಕವೀರಿಕಾ ದೇವಿ ದೇವಾಲಯ ಸಮೀಪದಲ್ಲೇ ಇದೆ. ಮಾಹೂರ್ನಲ್ಲಿ ರೇಣುಕಾದೇವಿ ದೇವಾಲಯವು ಹೆಚ್ಚು ಪ್ರಸಿದ್ಧವಾಗಿದ್ದರೂ ಕೂಡ ಏಕವೀರಿಕಾ ದೇವಿ ದೇವಸ್ಥಾನವು ಅದಕ್ಕೆ ಸಮೀಪದಲ್ಲೇ ಇದೆ. ಏಕವೀರಿಕಾದೇವಿಯನ್ನ ರೇಣುಕಾದೇವಿಯ ಅಕ್ಕ ಎಂದು ಕೆಲವರು ಇಲ್ಲಿ ಆರಾಧನೆ ಮಾಡ್ತಾರೆ. ಅಲ್ಲೊಂದು ಪ್ರತೀತಿ ಇದೆ, ಒಂದು ನಂಬಿಕೆ ಕೂಡ ಇದೆ. ಹಾಗೆ ಭಕ್ತರು ಇಲ್ಲಿಗೆ ದರ್ಶನಕ್ಕಾಗಿ ಬಂದು ತಮ್ಮ ಯೋಗಕ್ಷೇಮ ಹಾಗೆ ತಮ್ಮ ಕುಟುಂಬದ ಸಮೃದ್ಧಿ ಸಂತೋಷಕ್ಕಾಗಿ ಏಕವೀರಿಕಾದೇವಿಯ ಪೂಜೆಯನ್ನು ಮಾಡುತ್ತಾರೆ, ಆಕೆಯ ಆರಾಧನೆಯನ್ನು ಮಾಡುತ್ತಾರೆ, ಆಕೆಯ ದರ್ಶನವನ್ನು ಪಡೀತಾರೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ಯಾರು ಏಕವೀರಿಕಾದೇವಿಯ ಆರಾಧನೆಯನ್ನ ಪೂಜೆಯನ್ನ ದರ್ಶನವನ್ನು ಮಾಡುತ್ತಾರೋ ಆ ದೇವಿ ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತಾಳೆ ಎಂಬ ನಂಬಿಕೆ ಅಲ್ಲಿದೆ. ಇನ್ನು ಈ ಸ್ಥಳದಲ್ಲಿ 3 ಪ್ರಮುಖ ಬೆಟ್ಟಗಳಿದ್ದು ರೇಣುಕಾದೇವಿ ದೇವಸ್ಥಾನ, ದತ್ತಾತ್ರೇಯ ಮಂದಿರ ಮತ್ತು ಏಕವೀರಿಕಾದೇವಿ ದೇವಸ್ಥಾನಗಳು ಇವೆ. ಈ ಶಕ್ತಿಪೀಠ ಇರುವುದು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಮಾಹೂರ್ನಲ್ಲಿರುವ ಏಕವೀರಿಕಾ ದೇವಿ. ಆ ಭಾಗದಲ್ಲಿ ಹೋಗುವಾಗ ಈ ಸ್ಥಳದ ಮೂಲಕ ಹಾದು ಹೋಗುವಾಗ ಯಾವಾಗಲಾದರೂ ಒಮ್ಮೆ ಏಕವೀರಿಕಾ ದೇವಿಯ ದರ್ಶನವನ್ನ ನೀವೆಲ್ಲ ಪಡೀರಿ ಅಂತ ಹೇಳ್ತಾ ಇವತ್ತಿನ ಗೀತಾರಾಧನಾ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳಿಸ್ತಾ ಇರಿ, ಖುಷಿಯಾಗಿರಿ.

0: ರಂಜಾನ್ ದರ್ಗಾ ಅವರಿಂದ.
1: ಭಕ್ತಿ ಇಲ್ಲದ ಬಡವ ನಾನಯ್ಯ, ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತರು ನೆರೆದು ಭಕ್ತಿ ಭಿಕ್ಷವ ನಿಕ್ಕಿದಡೆ, ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ. ಸರ್ವರ ಅನುಭವದ ಒಟ್ಟು ರೂಪವೇ ಅನುಭವ. ಅನುಭವ ಎಂಬುದು ಮಕರಂದದ ಹಾಗೆ, ಅನುಭಾವ ಎಂಬುದು ಜೇನುತುಪ್ಪದ ಹಾಗೆ. ಜೇನು ಹುಳುಗಳು ಹೂವಿಂದ ಹೂವಿಗೆ ಹಾರಿ ಅವುಗಳ ಮಕರಂದವನ್ನು ಹೀರುತ್ತವೆ. ತಮ್ಮ ದೇಹದೊಳಗಿನ ರಾಸಾಯನಿಕ ಅಂಶವನ್ನು ಆ ಮಕರಂದದ ಜೊತೆ ಬೆರೆಸಿ ಜೇನುಗೂಡಲ್ಲಿ ಸಂಗ್ರಹಿಸುವುದರ ಮೂಲಕ ಜೇನುತುಪ್ಪವನ್ನು ಸೃಷ್ಟಿಸುತ್ತವೆ. ಅನುಭವ ಮಂಟಪದಲ್ಲಿ ಸರ್ವ ಶರಣರ ಅನುಭವದ ಸಾರವೇ ಅನುಭಾವ. ವಿವಿಧ ಕಾಯಕ ಜೀವಿಗಳಾದ ಶರಣರು ಕಾಯಕದ ಮೂಲಕ ಪಡೆದ ಅನುಭವಕ್ಕೆ ತಮ್ಮ ಸಂಸ್ಕಾರದ ಭಾವ ತುಂಬುತ್ತಾರೆ. ಅನುಭವ ಮಂಟಪದ ಚಿಂತನ ಗೋಷ್ಠಿಯಲ್ಲಿ ಭಾಗವಹಿಸುತ್ತಾರೆ. ಎಲ್ಲ ಶರಣರ ಅನುಭವ ಮತ್ತು ಸಂಸ್ಕಾರದಿಂದ ಕೂಡಿದ ಅನುಭಾವವನ್ನು ಆನಂದಿಸುತ್ತಾರೆ. ಜೇನುಗೂಡಿನಲ್ಲಿ ರಾಣಿ ಜೇನು ಎಲ್ಲವನ್ನೂ ನಿಭಾಯಿಸುವಂತೆ ಶರಣರಲ್ಲಿ ಲಿಂಗತತ್ವವೇ ಎಲ್ಲವನ್ನೂ ನಿಭಾಯಿಸುತ್ತದೆ. ಸರ್ವ ಸಮತ್ವ ಭಾವದಿಂದ ಕೂಡಿದ ಭಕ್ತಿಯನ್ನು ಲಿಂಗತತ್ವ ಬಯಸುತ್ತದೆ. ಮಾನವ ವಿಮೋಚನೆಯ ತತ್ವವೇ ಲಿಂಗತತ್ವ. ಪ್ರಖರವಾದ ಮಾನವೀಯ ಪ್ರಜ್ಞೆಯಿಂದ ಕೂಡಿದ ಭಕ್ತಿ ಮಾರ್ಗದಿಂದ ಮಾತ್ರ ಸಕಲ ಜೀವಿಗಳಿಗೆ ಲೇಸನ್ನೇ ಬಯಸುವ ಲಿಂಗ ಸಮಾಜವನ್ನು ಸೃಷ್ಟಿಸಲು ಸಾಧ್ಯ. ಬಸವಣ್ಣನವರು ಇಂಥ ಭಕ್ತಿಯ ಕುರಿತು ಈ ವಚನದಲ್ಲಿ ತಿಳಿಸುತ್ತಾರೆ. ಎಲ್ಲ ಸ್ತರದ ಜನಸಮುದಾಯಗಳ ಅನುಭವ ಮತ್ತು ಸಂಸ್ಕಾರಗಳಿಗೆ ಭಕ್ತಿ ಎಂದು ಕರೆಯುತ್ತಾರೆ. ಎಲ್ಲರ ಅನುಭವ ಮತ್ತು ಸಂಸ್ಕಾರಗಳನ್ನು ತಮ್ಮದಾಗಿಸಿಕೊಳ್ಳುವುದರ ಮೂಲಕ ಮಹಾನುಭಾವಿಯಾಗುತ್ತಾರೆ. ಎಲ್ಲರ ಭಕ್ತಿ ಭಿಕ್ಷೆಯಿಂದ ಅವರ ಅನುಭವದ ಪಾತ್ರೆ ತುಂಬಿದೆ. ಅಂತೆಯೇ ಅವರಿಗೆ ಮಾನವನನ್ನು ಎಲ್ಲ ರೀತಿಯ ಬಂಧನಗಳಿಂದ ವಿಮೋಚನೆಗೊಳಿಸುವ ಮಾರ್ಗವನ್ನು ಕಂಡುಹಿಡಿಯಲು ಸಾಧ್ಯವಾಯಿತು. ಅನುಭವ ಅಮೃತದಿಂದ ಅವರು ಸತ್ಯ ಮತ್ತು ಅಸತ್ಯದ ಅಂತರವನ್ನು ಕಂಡುಕೊಂಡರು, ಸುಲಿಗೆಯ ಮೂಲವನ್ನು ಅರಿತರು. ಹೀಗಾಗಿ ಜಾತಿ, ಮತ, ಪಂಥ, ವರ್ಗ, ವರ್ಣ, ಲಿಂಗ ಮುಂತಾದ ಭೇದಗಳಿಂದ ಮಾನವ ಕುಲವನ್ನು ಮೇಲಕ್ಕೆತ್ತುವ ಕಾಯಕ ಸಿದ್ಧಾಂತವನ್ನು ರೂಪಿಸಿದರು. ಆಗ ಕಾಯಕ ಜೀವಿಗಳೆಲ್ಲ ಮೂಢನಂಬಿಕೆಯ ಕರ್ಮ ಸಿದ್ಧಾಂತವನ್ನು ವಿರೋಧಿಸುವ ಶಕ್ತಿಯನ್ನು ಪಡೆದರು. ಎಲ್ಲಿಯವರೆಗೆ ನಾವು ಇಂಥ ಕಾಯಕ ಜೀವಿಗಳ ಅನುಭವಕ್ಕೆ ಬೆಲೆ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ನಾಗರಿಕ ಸಮಾಜವನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಭಕ್ತಿ ಎಂಬ ಇಂಥ ಮಾನವೀಯ ಪ್ರಜ್ಞೆ ಇಲ್ಲದವನೇ ಬಡವ ಎಂಬುದನ್ನು ಬಸವಣ್ಣನವರು ಸೂಚಿಸಿದರು. ಹೀಗೆ ಬಸವಣ್ಣನವರು ಎಲ್ಲ ಜಾತಿ ಜನಾಂಗಗಳ ಅನುಭವವನ್ನು ತಮ್ಮದಾಗಿಸಿಕೊಂಡರು. ಅವರಲ್ಲೇ ಒಬ್ಬರಾಗಿ ಸಮಾಜವನ್ನು ನೋಡಿದರು. ಅಸಮಾನತೆಯ ಸಮಾಜ ಅಸಹನೀಯವೆನಿಸಿತು. ಇಂಥ ಕುರೂಪ ಸಮಾಜವನ್ನು ಸುಂದರ ಸಮಾಜವನ್ನಾಗಿಸಲು ಪಣತೊಟ್ಟರು. ಕೆಳ ಜಾತಿಗಳಿಂದ ಬಂದ ಸತ್ಪುರುಷರಾದ

0: ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ, ದಾಸಯ್ಯ ಮುಂತಾದವರ ಅನುಭವ ಬಸವಣ್ಣನವರಿಗೆ ಶ್ರೀರಕ್ಷೆಯಾಯಿತು. ಅವರ ಅನುಭವದ ಪಾತ್ರೆಯನ್ನು ತುಂಬಿಸಿದವರೇ ಇಂಥ ಕಾಯಕ ಜೀವಿಗಳು. ಈ ಲಕ್ಷಾಂತರ ಜನರ ಅನುಭವದಿಂದ ಒಂದು ನಾಗರಿಕತೆ ನಿರ್ಮಾಣವಾಗುವುದು. ಅವರೆಲ್ಲರ ಅನುಭವದ ಸಾರವಾದ ಅನುಭಾವದಿಂದ ಮಾನವ ಸಂಸ್ಕೃತಿ ಅರಳುವುದು. ಸುಂದರ ಸಮಾಜಕ್ಕಾಗಿ ಹೋರಾಟ ಮಾಡಬಯಸುವವರು ಮೊದಲು ತಮ್ಮೊಳಗಿನ ವೈರುಧ್ಯಗಳ ವಿರುದ್ಧ ಹೋರಾಡಬೇಕಾಗುತ್ತದೆ. ತಮ್ಮ ಜಾತಿ ಪ್ರಜ್ಞೆಯಿಂದ ಹೊರಬಂದು ಎಲ್ಲ ಜಾತಿಯವರ ಅನುಭವವನ್ನು ಗೌರವಿಸಬೇಕಾಗುತ್ತದೆ. ಆ ಜಾತಿಗಳೊಂದಿಗೆ ಒಂದಾಗುವುದರ ಮೂಲಕ ಜಾತಿ ನಿರ್ಮೂಲನ ಮಾಡಬೇಕಾಗುತ್ತದೆ. ಆ ಮೂಲಕ ಕಾಯಕದ ಮಹಿಮೆಯನ್ನು ಸಾರಬೇಕಾಗುತ್ತದೆ ಎಂದು ಬಸವಣ್ಣನವರು ತಿಳಿಸಿದ್ದಾರೆ. ಬಸವಣ್ಣನವರು ಕಾಯಕ ಜೀವಿಗಳ ಕಷ್ಟ ಅರಿತುಕೊಂಡರು, ಅವರ ಕಾಯಕವನ್ನು ಗೌರವಿಸಿದರು. ಯಾವುದೇ ಕಾಯಕ ದೊಡ್ಡದಲ್ಲ ಅಥವಾ ಚಿಕ್ಕದಲ್ಲ, ಸತ್ಯ ಶುದ್ಧ ಕಾಯಕಗಳೆಲ್ಲ ಪವಿತ್ರವಾದವುಗಳು ಎಂಬ ಆತ್ಮವಿಶ್ವಾಸ ತುಂಬಿದರು. ಕೃಷಿ ಕಾರ್ಯ ಮಾಡುವವರು, ತೊಗಲು ಹದ ಮಾಡುವವರು, ಪಾದರಕ್ಷೆಗಳನ್ನು ತಯಾರಿಸುವವರು, ಕಸಗುಡಿಸುವವರು, ಹೀಗೆ ಎಲ್ಲ ಕಾಯಕ ಜೀವಿಗಳು ತಮ್ಮ ಜಾತಿಗಳ ಚೌಕಟ್ಟುಗಳಿಂದ ಹೊರಬಂದು ಶರಣ ಸಂಕುಲದಲ್ಲಿ ಒಂದಾದರು.
1: ಡಾಕ್ಟರ್ ರಂಜಾನ್ ದರ್ಗಾ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಸಮಯ 6:35 ಕೇಳ್ತಾ ಇದ್ರೆ ಎಫ್ಎಂ 103.5, 101.4 ಮೀಡಿಯಂ ವೇವ್, 125 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು. ಇದೀಗ ಕರುಣಾಳು ಬಾ ಬೆಳಕೆ, ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾ ಬೆಳಕೆ ಕಥನಗಳು. ಇಂದಿನ ಸಂಚಿಕೆಯಲ್ಲಿ ಸೃಜನಶೀಲ ಪರಿಹಾರ ಸದಾ ಚಿಂತನೆಯ ಫಲ.
3: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಇದೊಂದು ಘಟನೆ ಇಂಗ್ಲೆಂಡ್ನಲ್ಲಿ 19th century ಮಧ್ಯಭಾಗದಲ್ಲಿ ಆದಂತಹ ಘಟನೆ. ನಾನು ಸೃಜನಶೀಲತೆ ಪಾಠ ಮಾಡುವಾಗ ಈ ಕಥೆಯನ್ನು ಆರಿಸಿಕೊಂಡಿದ್ದೆ. ಅದ್ಭುತ ಕಥೆ ಇದು. ಅಲ್ಲೊಬ್ಬ ಸಿಂಪಿಗೆ ಇದ್ದ ಇಂಗ್ಲೆಂಡಲ್ಲಿ, ಲಂಡನ್ನಲ್ಲಿ. ಅವನ ಹೆಸರು ಎಲಿಯಾಸ್ ಹೋ ಅಂತ ಹೆಸರು. ಅವನು ಹಗಲು ರಾತ್ರಿ ಬಟ್ಟೆ ಹೊಲಿಯೋದೇ ಅವನ ಕೆಲಸ. ಇಂಗ್ಲೆಂಡಲ್ಲಿ ಎಲ್ಲ ಚಳಿಗಾಲ ಅಲ್ವಾ, ಚಳಿ ಪ್ರದೇಶ, ಆದ್ದರಿಂದ ಉಣ್ಣೆ ಬಟ್ಟೆ ಹೊಲಿತಾರೆ ಎಲ್ಲರು. ಈ ಉಣ್ಣೆ ಬಟ್ಟೆ ಒಳಗೆ ಸೂಜಿ ಹಾಕಿ ತೂರಿಸೋದೇ ಕಷ್ಟ. ಚುಚ್ಚುವಾಗೆಲ್ಲ ಹೆಬ್ಬಟ್ಟಿ ಚುಚ್ಚಿ ಗಾಯ ಆಗ್ತಾ ಇತ್ತು. ಏನೋ ಒಂದು ಹಕ್ಕೋತಿದ್ದ ಕಬ್ಬಣದ್ದು, ಅದು ಕೂಡ ಜರಿದು ಜರಿದು ಬಟ್ಟಿ ಚುಚ್ಚಿ ಚುಚ್ಚಿ ಗಾಯ ಆಗ್ಬಿಡುದು. ಅವನಂತಿದ್ದ ಇದು ಎಷ್ಟು ಒಂದು ಚುಚ್ಚಿ ಚುಚ್ಚಿ ಹೊಲಿಯೋದು ಇದನ್ನ ಉಣ್ಣೆ ಬಟ್ಟೆಗಳನ್ನ. ಒಂದು ಯಂತ್ರ ಇದ್ರೆ ಚೆನ್ನಾಗಿತ್ತು, ಹೊಲಿಗೆ ಯಂತ್ರ ಇರಬೇಕು ಅಂತ. ಅವನ ತಲೆ ಏನ್ ಕೊರಿತಾ ಇತ್ತು ಅಂದ್ರೆ, ನಾನು ಸಾಯೋದ್ರೊಳಗೆ ಒಂದು ಹೊಲಿಗೆ ಯಂತ್ರ ಮಾಡಿ ಸಾಯ್ಬೇಕು, ನನಗ್ ಲಾಭ ಆಗಿದ್ರು ಇನ್ ಮುಂದ್ ಬರೋ ಸಿಂಪಿಗರಿಗೆ ಕಷ್ಟ ಆಗ್ಬಾರ್ದು, ಹೊಲಿಗೆ ಯಂತ್ರ ಮಾಡ್ಬೇಕು ಅಂತ. ಏನೇನೋ ಚಿತ್ರ ಬರೆಯೋನು, ಹೊಲಿಗೆ ಯಂತ್ರ ಹೀಗೆ ಮಾಡ್ಬೇಕು ಅಂತ. ಈ ತಲೆಯಲ್ಲಿ ಅದೇ ಕೂತಿತ್ತಲ್ಲ, ಯಂತ್ರ ಮಾಡ್ಬೇಕು ಯಂತ್ರ ಮಾಡ್ಬೇಕು ಅಂತ. ಒಂದ್ ದಿವಸ ರಾತ್ರಿ ಮಲ್ಕೊಂಡಿದ್ದಾನೆ, ಕನಸ್ ಬಿತ್ತು. ಆ ಕನಸಲ್ಲಿ ಕೆಲವು ಆದಿವಾಸಿಗಳು ಬಂದ್ಬಿಟ್ರು, ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ ಅವ್ರಿಗೆ. ಅವ್ರು ವಿಚಿತ್ರ, ಮುಖದ ಮೇಲೆಲ್ಲ ಬಣ್ಣ ಬಣ್ಣ ಬಡ್ಕೊಂಡಿದ್ದಾರೆ, ತಲೆಗೆಲ್ಲ ಗರಿ ಕಟ್ಕೊಂಡಿದ್ದಾರೆ, ಸೊಂಟಕ್ಕೆಲ್ಲ ತೊಪ್ಪಲ ಕಟ್ಕೊಂಡಿದ್ದಾರೆ, ಏನು ವಿಚಿತ್ರ ಆಯುಧಗಳು ಕೈಯಲ್ಲಿ, ಹೋ ಹೋ ಹೋ ಅಂತ ಹಾರ್ಕೊಂಡು ಕೂಕೊಂಡು ಬರ್ತಾ ಇದ್ದಾರೆ. ವಿಚಿತ್ರ ಭಾಷೆ, ಕಿರ್ಚಿ ಆಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಒಂದು ಭಲ್ಲೆ ಇದೆ, ಉದ್ದ ಭಲ್ಲೆ ಇದೆ ಕೈಯಲ್ಲಿ, ಉದ್ದ ಕೋಲು, ಕೆಳ ಚೂಪ ತುದಿ ಹಿಡ್ಕೊಂಬಂದ್ರು. ಆದ್ರೆ ನಾಯಕ ಇದ್ನಲ್ಲ, ನಾಯಕ ಬಂದು ಉಳಿದವ್ರು ಹೇಳಿದಂತೆ, ಈ ಎಲೆಯಾಸ್ ಹೋ ಇದ್ದಾನಲ್ಲ, ಇವನಂತ ದರಿದ್ರ ಯಾರೂ ಇಲ್ಲ, ಮೂರ್ಖ ಇದ್ದಾನೆ ಇವನು, ಬುದ್ಧಿ ಇಲ್ಲ ಇವನಿಗೆ, ಇಷ್ಟು ವರ್ಷ ಒದ್ದಾಡಿದ್ರು ಒಂದು ಹೊಲಿಗೆ ಯಂತ್ರ ಮಾಡೋಕ್ಕಾಗಿಲ್ಲ ಇವನ, ಇವನ್ ಜೀವನ ನಿಷ್ಪ್ರಯೋಜಕ, ಕೊಂದು ಹಾಕ್ಬಿಡಿ ಇವನ್ನ ಅಂದ್ರಂತ. ಇದೆಲ್ಲ ಆದದ್ ಕನಸಲ್ಲಿ ನೆನಪಿರ್ಬೇಕು. ಅವನು ಆದಿವಾಸಿಗಳ ನಾಯಕ ಹೇಳಿದ ತಕ್ಷಣ ಅವ್ರು ಹೂ ಉಳಿದವರೆಲ್ಲ ಶಿಷ್ಯರು ಹೋ ಹೋ ಹೋ ಅಂತ ಕುಣ್ಕೊಂಡು ಬಂದ್ರು. ಇವನ್ ಕೈ ಕಾಲು ಹಿಡಿದು ದರ ದರ ಎಳ್ಕೊಂಡು ಹೋದ್ರು ರಸ್ತೆಗೆ. ಇವನ್ ಕೂಗ್ತಾ ಇದ್ದಾನೆ, ಬಿಟ್ಬಿಡಿ ನನ್ನ, ಬಿಟ್ಬಿಡಿ, ಸ್ವಲ್ಪ ದಿವಸ ಟೈಮ್ ಕೊಡಿ, ಹೇಗೋ ಮಷೀನ್ ಹುಡುತೀನಿ ನಾನು, ಯಂತ್ರ ಕಂಡು ಹಿಡಿತೀನಿ ಅಂತ ಇದ್ದಾನೆ. ಅವ್ರು ಎಳೆದ್ ರಸ್ತೆ ಮೇಲೆ ಹಾಕಿ ಒಂದು ಭಯಂಕರ ನೃತ್ಯ ಶುರು ಮಾಡ್ಬಿಟ್ರು ಸುತ್ತಲು. ಎಲಿಯಾಸನ್ ಕೈ ಕಾಲು ನಡುಗ್ತಾ ಇತ್ತು. ನಾಯಕ ಕೂಗಿದ, ಇನ್ ಟೈಮ್ ಕಳಿಬೇಡಿ, ಕೊಂದ್ ಹಾಕಿ ತಕ್ಷಣ ಇವನ್ನ ಅಂದ. ಹಿಂಬಾಲ ಕ್ರಮದ ಕೇಕೆ ಹಾಕಿದ್ರು. ಅಂಗಾತ ಬಿದ್ದಿದ್ನಲ್ಲ ಎಲಿಯಾಸ ನೆಲದ ಮೇಲೆ, ಒಬ್ಬ ವ್ಯಕ್ತಿ ಬಂದ, ಅವನ ದೇಹದ ಆ ಕಡೆ ಈ ಕಡೆ ಕಾಲಿಟ್ಟು ಉದ್ದವಾದ ಭಲ್ಲೆ ತಗೊಂಡು ಅದ್ ತಂದೆ ಬಿಟ್ಟ ಕುತ್ತಿಗೆ ಹಚ್ಚಿ ಚುಚ್ಚಬೇಕು ಅಂತ. ಇವನ್ ಗಾಬರಿ ಕಣ್ಣಿಂದ ನೋಡ್ತಾ ಇದ್ದಾನೆ ಭಲ್ಲೆ ಬರೋದನ್ನ. ನೀವು ಗಮನಿಸ್ಬೇಕು, ಅಂಗಾತ್ ಮಲ್ಕೊಂಡಂತ ಎಲಿಯಾಸ್ ಹೋಗನ್ ಕುತ್ತಿಗೆ ಹತ್ರ ಅದ್ ಭಲ್ಲೆ ಬರ್ತಾ ಇದೆ. ಆ ಭಲ್ಲೆ ತುದಿ ಉದ್ದ ಅಗಲ ಆಗಿ ಚೂಪಾಗಿದೆಯಲ್ಲ, ಅದ್ರ ಮಧ್ಯದಲ್ಲಿ ಆ ಭಲ್ಲೆಯ ಚೂಪಾದ ಭಾಗದಲ್ಲಿ ಮನುಷ್ಯರ ಕಣ್ಣನ್ನು ಹೋಲುವಂತ ಒಂದು ತೂತಿತ್ತಂತೆ. ಆ ಭಲ್ಲೆ ತುದಿ ಇರ್ತದಲ್ಲ, ಆ ನಡು ಒಂದು ತೂತಿತ್ತಂತೆ. ಅದ್ ನೋಡಿದ ತಕ್ಷಣ ಎಲಿಯಾಸ್ ಹೋ ಹೋ ಹೋ ಗೊತ್ತಾಯ್ತು ಗೊತ್ತಾಯ್ತು ಅಂತ ಎದ್ದು ಕೂತ್ಕೊಂಡ್ಬಿಟ್ಟ. ಕನಸಲ್ಲ ಅದ ತಾನೇ ಇದೆಲ್ಲ. ಹೆಂಡತಿ ಗಾಬರಿ ಆದ್ಲು, ಹಿಂಗ್ಯಾಕ್ ಕೂಗ್ತಾನು, ಏನ್ ಗೊತ್ತಾಯ್ತು ಅಂತ ಕೇಳಿದ್ಲು. ಇಲ್ಲ ನಾನು ಹೊಲಿಗೆ ಯಂತ್ರದ ಮಷೀನ್ ಗೊತ್ತಾಗ್ಬಿಡ್ತು ಅಂತ. ಅಯ್ಯೋ ಕಥೆಯ, ಕನಸಲ್ಲೂ ಕತೆ ನಿಮ್ಗೆ ಹೊಲಿಗೆ ಯಂತ್ರ ಚಿಂತೆನಾ ಅಂತ.

0: ಅವನು ಹೇಳ್ದ ಮಲ್ಕೊಳ್ಳೋ ಸಾಧ್ಯ ಇಲ್ಲ, ನನ್ ಮಷೀನ್ ಗೊತ್ತಾಯ್ತು ಹೆಂಗ್ ಮಾಡ್ಬೇಕು ಅಂತ. ಹೇಗ್ ಮಾಡೋದು ಅಂತ ಕೇಳಿದ್ಲು. ಅವನು ಹೇಳ್ತಾನೆ, ಆ ಭಲ್ಯ ತುದಿಯಲ್ಲಿ ಒಂದ್ ತೂತ್ ಇದೆಯಲ್ಲ, ಅದ್ ನೋಡಿದಾಗ ಅನಿಸ್ತು ನನಗೆ ಹೊಲಿಗೆ ಮಷೀನ್ ಆಗ್ಬೇಕಾದ್ರೆ ಒಂದ್ ಬೇರೆ ದೃಷ್ಟಿಯಿಂದ ನೋಡ್ಬೇಕು. ಇದುವರೆಗೆ ನಮ್ ಸೂಜಿ ಹೇಗಿರ್ತದೆ ನೀವು ಕಲ್ಪನೆ ಮಾಡಿ ಹೋಗಿ ಕೇಳಿದ್ರೆ, ಸೂಜಿ ತುದಿ ಇರ್ತದೆ, ಚೂಪಾಗಿರ್ತದೆ. ಯಾನೆ ಅವನ್ ಹೇಳ್ದ, ಒಂದ್ ಕೆಲಸ ಮಾಡೋಣ, ಒಂದ್ ಸೂಜಿ ಮಾಡಿಸೋಣ, ಮುಂದೆ ತೂತ್ ಮಾಡೋಣ, ಅದ್ರೊಳಗ್ ದಾರ ಹಾಕ್ಬಿಟ್ರೆ ಆ ಸೂಜಿ ಬಟ್ಟೆಯೊಳಗೆ ಹೋಗಿ ಹೋಗಿ ಹೋಗಿ ಬರೋದಾದ್ರೆ ಅದನ್ನ ಲಾಕ್ ಮಾಡಿ ಹೊಲಿಗೆ ಮಷೀನ್ ಮಾಡಬಹುದು ಅಂದ. ನೋಡಿ, 15 ದಿವಸದೊಳಗೆ ಒಂದ್ ಯಂತ್ರ ಮಾಡಿ ಹೊಲಿಗೆ ಮಾಡೋ ಶುರು ಮಾಡಿದ. ಇವತ್ತು ಹೊಲಿಗೆ ಮಷೀನ್, ಸೂಯಿಂಗ್ ಮಷೀನ್ ಜಗತ್ತಿನಾದ್ಯಂತ ಪ್ರಖ್ಯಾತ ಆಗಿದೆ, ಎಲಿಯಾಸ್ ಹೋ ಮಾಡಿದ್ದು ಅಂತ. ನೋಡಿ, ಬದಲಾದದ್ದು ಏನ್ ಹೇಳಿ, ಸೂಜಿಯ ಹಿಂದೆ ಕಣ್ಣಿರೋ ಬದಲು ಸೂಜಿಯ ಮುಂದೆ ಕಣ್ಣಿಟ್ರೆ ಹೊಲಿಗೆ ಮಷೀನ್ ಆಯ್ತು ಅಂತ. ಒಂದು ಸಣ್ಣ ಬದಲಾವಣೆ ಮಾಡಿ ಸಾಧನೆ ಮಾಡಿಬಿಟ್ಟ. ಒಂದು ವಿಷಯ, ಯಾವುದೇ ಒಂದು ಚಿಂತನೆ ನಿಮ್ ಮನಸ್ಸಲ್ಲಿ ಸದಾಕಾಲ ಕೊರಿತಾ ಇದ್ರೆ, ಹಗಲು ರಾತ್ರಿ ಅದೇ ನಿಮ್ಮ ಚಿಂತೆಯ ವಿಷಯ ಆಗಿದ್ರೆ, ಅತ್ಯಂತ ಅದ್ಭುತವಾದಂತಹ ಆವಿಷ್ಕಾರ ನಿಮ್ಮದಾಗ್ತದೆ. ಆದ್ರಿಂದ ಅದು ಚಿಂತನೆಯ ಫಲ, ಸೃಜನಶೀಲ ಪರಿಹಾರ ಸದಾ ಚಿಂತನೆಯ ಫಲ. ಆದ್ರಿಂದ ಯಾವುದೋ ಒಂದು ವಿಷಯವನ್ನು ಆರಿಸಿಕೊಂಡು ಸತತವಾಗಿ ಚಿಂತೆ ಮಾಡ್ತಾ ಇದ್ರೆ ಒಂದು ಆವಿಷ್ಕಾರ ಸಾಧ್ಯ ಇದೆ ಅನ್ನೋದನ್ನ ನಾವು ನಂಬಬೇಕು.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.

0: ಇದೊಂದು ಪ್ರಕಟಣೆ. 18-35 ವರ್ಷ ವಯೋಮಿತಿಯ ಯುವಕ ಯುವತಿಯರಿಗಾಗಿ. ಕೇಳುಗರೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 20/5/2026 ರಿಂದ 22/5/2026 ವರೆಗೆ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18-35 ವರ್ಷ ವಯೋಮಿತಿಯ ಯುವಕ ಯುವತಿಯರು ಅರ್ಹರಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರುಗಳನ್ನ ದಿನಾಂಕ 16/5/2026 ರೊಳಗೆ ನೋಂದಾಯಿಸಿಕೊಳ್ಳಬೇಕೆಂದು ಡಾಕ್ಟರ್ ಎನ್ ಸುಧಾರಾಣಿ ಗೃಹ ವಿಜ್ಞಾನಿಯವರು ತಿಳಿಸಿರುತ್ತಾರೆ. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9482024908 9482024908. ಈ ಸಂಖ್ಯೆಗೆ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ.
1: ಸಮಯ 6:42. ಮುಂದಿನ ಕಾರ್ಯಕ್ರಮ ನೇಗಿಲ ಮಿಡಿತ. ಇಂದಿನ ವಿಷಯ ಆರ್ಯ ಯೋಜನೆ ಕುರಿತು ಮಾಹಿತಿ. ತಜ್ಞರಾದ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಇವರಿಂದ ಮಾಹಿತಿ.
2: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
3: ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಇವತ್ತು ಪ್ರಮುಖವಾಗಿ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ. ಒಂದು ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆರ್ಯ ಅನ್ನೋ ಒಂದು ಯೋಜನೆ. ಈ ಆರ್ಯ ಅಂತಂದ್ರೆ ARYA, ಅಟ್ರಾಕ್ಟಿಂಗ್ ಅಂಡ್ ರಿಟೈನಿಂಗ್ ಯೂತ್ಸ್ ಇನ್ ಅಗ್ರಿಕಲ್ಚರ್ ಅಂತ. ಎಲ್ಲೋ ಒಂದ್ ಕಡೆ ಇವತ್ತು ಸಾಕಷ್ಟು ಜನ ನಾವು ಹಳ್ಳಿಗಳನ್ನ ಬಿಟ್ಟು ನಗರಗಳಿಗೆ ಹೋಗ್ತಾ ಇದೀವಿ. ಅದು ಮೂಲ ಕಾರಣ ಏನಪ್ಪಾ ಅಂತಂದ್ರೆ ವರ್ಷ ಪೂರ್ತಿ ಕೆಲಸ ಇರಲ್ಲ, ಮತ್ತೆ ಕೆಲವರು ಮಳೆ ಆಶ್ರಿತ ಬೆಳೆಗಳಷ್ಟೇ ಬೆಳೆಯುವಂಥದ್ದು, ವರ್ಷ ಪೂರ್ತಿ ನಮ್ಗೆ ಬೇರೆ ಮಾಡೋ ಕೆಲಸ ಇರಲ್ಲ, ಮತ್ತೆ ನಿರುದ್ಯೋಗ ಜಾಸ್ತಿ ಆಗ್ತಿರುವಂಥದ್ದು, ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಸರ್ಕಾರ ಈ ಒಂದು ಆರ್ಯ ಯೋಜನೆಯನ್ನು ಸೃಷ್ಟಿ ಮಾಡಿದ್ದು. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಗ್ರಾಮೀಣ ವಾಸಿಗಳಲ್ಲಿರುವಂತ ನಿರುದ್ಯೋಗ ಯುವಕರು ಊರುಗಳನ್ನ ಬಿಟ್ಟು ಸಿಟಿಗಳನ್ನ ಹೋಗೋದನ್ನ ಅವಾಯ್ಡ್ ಮಾಡೋದಕ್ಕೆ ಅವ್ರಿಗೆ ಅಲ್ಲೇ ಏನಾದ್ರೂ ಮಾಡಿ ಒಂದು ಉದ್ಯೋಗನ ಸೃಷ್ಟಿ ಮಾಡ್ಕೊಡ್ಬೇಕು. ಅವ್ರಿಗೆ ಅಲ್ಲೇ ಅವ್ರ ಹಳ್ಳಿಲೇನೆ ಇದ್ದು ಏನೋ ಒಂದು ಕಸಬನ ಮಾಡಿಕೊಂಡು ಅವ್ರ ವರ್ಷ ಪೂರ್ತಿ ಆದಾಯ ಬರೋದಕ್ಕೆ ಸಹಕರಿಸುವಂತ ಯೋಜನೆ ಆರ್ಯ ಅಂತ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿದಾವೆ ಆರ್ಯಲ್ಲಿ. ಸೊ ಅದರಲ್ಲಿ ಕೃಷಿಗೆ ಸಂಬಂಧಪಟ್ಟಿದ್ದಂಥ ಕಾರ್ಯಕ್ರಮಗಳು ಅಂತಂದ್ರೆ ಆರ್ಯಲ್ಲಿ ಒಂದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಯುವಕರು ಹಳ್ಳಿನ ತ್ಯಜಿಸಿ ಸಿಟಿಗಳಿಗೆ ಹೋಗೋದನ್ನ ತಪ್ಪಿಸೋದಕ್ಕೋಸ್ಕರ

0: ಈ ಒಂದು ಕಾರ್ಯಕ್ರಮನ ಶುರು ಮಾಡಿದ್ದು. ಸೊ ಇದ್ರ ಮೂಲ ಉದ್ದೇಶ ನಾನು ಹೇಳ್ದಂಗೆ ಅವ್ರಿಗೆ ವರ್ಷ ಪೂರ್ತಿ ಕೆಲಸ ಕೊಡುವಂತ ಕೆಲಸ. ಸೊ ಏನಪ್ಪಾ ಅಂದ್ರೆ ಅವರೇ ಅವ್ರ ಜಾಗದಲ್ಲಿ ಅವ್ರದೇ ಒಂದು ಉದ್ಯಮನ ಸೃಷ್ಟಿ ಮಾಡ್ಕೋಬೇಕು. ಇದಕ್ಕೆ ಅವಕಾಶಗಳು ಅಂತ ನೋಡಿದ್ರೆ ಕೃಷಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೂರು ಇದರಲ್ಲಿ ನಾವು ಆರ್ಯ ಕಾರ್ಯಕ್ರಮಗಳಲ್ಲಿ ತರಬೇತಿನ ಕೊಡ್ತೀವಿ. ಸೊ ಅದರಲ್ಲಿ ಒಂದು ಅಂತಂದ್ರೆ ಜೇನು ಸಾಕಾಣಿಕೆ. ಸೊ ಜೇನು ಸಾಕಾಣಿಕೆಯಲ್ಲಿ ಆ ಒಂದು ನಿರುದ್ಯೋಗ ಯುವಕರಿಗೆ ಜೇನು ಕುಟುಂಬಗಳನ್ನ ಯಾವ ರೀತಿ ತಯಾರು ಮಾಡುವಂತದ್ದು, ಜೇನು ಕುಟುಂಬಗಳನ್ನ ಯಾವ ರೀತಿ ಮಾರಾಟ ಮಾಡಬೇಕು, ತುಪ್ಪನ ಸಂಗ್ರಹಣೆ ಮಾಡಿ ಮಾರಾಟ ಮಾಡುವಂತದ್ದು, ಸೊ ಈ ರೀತಿ ಜೇನು ಕುಟುಂಬಗಳನ್ನ ಯಾವ ರೀತಿ ನಾವು ಒಂದು ಉಪಕಸಬಾಗಿ ಡೆವಲಪ್ ಮಾಡಿಕೊಂಡು ಅವ್ರಿಗೆ ವರ್ಷ ಪೂರ್ತಿ ಆದಾಯ ಕೊಡುವಂತ ಚಟುವಟಿಕೆಯನ್ನು ಮಾಡೋದಕ್ಕೆ ಜೇನು ಸಾಕಾಣಿಕೆ ತರಬೇತಿ ಕಾರ್ಯಕ್ರಮ ಒಂದು ಆರ್ಯಲ್ಲಿ ಮಾಡ್ತೀವಿ. ಇದ್ರ ಜೊತೆಗೆ ನರ್ಸರಿ ಅಂದ್ರೆ ನರ್ಸರಿನೂ ಒಂದು ಉದ್ಯಮ ಚಟುವಟಿಕೆ ಆಗಿರುವಂತ ಯುವಕರಿಗೆ ನಮ್ಮ ಪ್ರದೇಶದಲ್ಲಿ ಯಾವ ಬೆಳೆಗಳಿಗೆ ಹೆಚ್ಚಾಗಿ ಬೇಡಿಕೆ ಇರುತ್ತೋ ಅಂತ ಬೆಳೆಗಳಿಗೆ ಜೊತೆಗೆ ವಿದೇಶ ತಳಿಗಳ ಬೆಳೆಗಳು ಏನಿದಾವೆ ಅವನ್ನ ಗುಣಮಟ್ಟದ ಸಸಿಗಳನ್ನ ತಯಾರು ಮಾಡಿ ರೈತರಿಗೆ ಒದಗಿಸೋದಕ್ಕೋಸ್ಕರ ನಾವು ನರ್ಸರಿನ ಒಂದು ಉದ್ಯಮವಾಗಿ ಯುವಕರಿಗೆ ತರಬೇತಿನ ಕೊಡೋದನ್ನು ಆರ್ಯ ಯೋಜನೆಯಲ್ಲಿ ರೂಪಿಸಿಕೊಂಡಿರುವಂತದ್ದು. ಅದ್ರ ಜೊತೆಗೆ ಇವತ್ತು ನಮ್ಮಲ್ಲಿ ಕೆಲವು ಉದಾಹರಣೆಗೆ ಅಡಿಕೆ ಕೊಯ್ಲು ಬಂದಾಗ ನಮ್ಗೆ ಗೊನೆಗಾರರೇ ಇಲ್ಲ. ಇವತ್ತು ಒಂದ್ ಕಡೆ ಗೊನೆ ಕುಯ್ಯೋದಕ್ಕೆ ಇವತ್ತು ಜನ ಸಿಗಲ್ಲ. ಇನ್ನೊಂದ್ ಕಡೆ ತೆಂಗು ಅಂತ ಬಂದ್ರೆ ತೆಂಗಿನ ಮರ ಹತ್ತೋರು ಇಲ್ಲ ಇವತ್ತು. ಸೊ ಅವ್ರಿಗೂ ತೆಂಗಿನ ಮರ ಹತ್ತೋ ಮಿಷಿನ್ಗಳಿದಾವೆ ಇವತ್ತು. ಸೊ ತೆಂಗಿನ ಮರ ಹತ್ತಿ ಕಾಯಿನ ಕೆಡಿಸುವಂತದ್ದು, ಅಡಿಕೆ ಮರ ಗೊನೆ ಕುಯ್ಕೊಳ್ಳುವಂಥವು, ಇವನ್ನು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮದಲ್ಲಿ ಈ ಯುವಕರಿಗೆ ಒಂದು ಉದ್ಯೋಗ ಸೃಷ್ಟಿಸೋಕೆ. ಯಾಕಂದ್ರೆ ಇವತ್ತು ಒಂದು ತೆಂಗಿನ ಮರ ಹತ್ತಿ ಇಳಿಬೇಕಾದ್ರೆ 50 ರೂಪಾಯಿ ತಗೋತಾರೆ ತೆಂಗಿನ ಮರ ಹತ್ತು ಕುಯ್ಯೋರು. ಅವ್ರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡೋದಕ್ಕೋಸ್ಕರ ಮೆಷಿನ್ ತಗೊಂಡು ತೆಂಗಿನ ಮರ ಹತ್ತಿ ಕೆಡು ಕೊಡೋದಕ್ಕೆ ಇವತ್ತು ಅದನ್ನು ಸ್ಕಿಲ್ ಟ್ರೈನಿಂಗ್ ಅಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ಆರ್ಯ ಯೋಜನೆಯಲ್ಲಿ ನಾವು ಮಾಡ್ತಿರ್ತೀವಿ. ಸೊ ಇದು ಜನರಲ್ ಆಗಿ 3 ದಿವಸ, 5 ದಿವಸ, 7 ದಿವಸ, 15 ದಿವಸ ತರಬೇತಿ ಕಾರ್ಯಕ್ರಮಗಳು ನಮ್ಮಲ್ಲಿ ಮಾಡ್ತೀವಿ. ಆ ಒಂದು ತರಬೇತಿ ಕಾರ್ಯಕ್ರಮಗಳ ಅವಕಾಶಗಳನ್ನ ನೋಡಿಕೊಂಡು ನಾವು ನೋಂದಾಯಿತ ರೈತರಿಗೆ ಅಥವಾ ಯುವಕರಿಗೆ ಬಹಳ ಮುಖ್ಯವಾಗಿ ಯೂತ್ಸ್ ಅಟ್ರಾಕ್ಟಿಂಗ್ ಅಂಡ್ ರಿಟೈನಿಂಗ್ ಯೂತ್ಸ್ ಇನ್ ಅಗ್ರಿಕಲ್ಚರ್ ಕಾರ್ಯಕ್ರಮ ಆಗಿರೋದ್ರಿಂದ 18 ವರ್ಷದಿಂದ 35 ವರ್ಷದ ಒಳಗಿರುವಂತ ಯೂತ್ಸ್ ಏನಿರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಅಂತವ್ರಿಗೆ ಈ ಒಂದು ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಅವಕಾಶ ಬಂದಾಗ ಯಾವ್ಯಾವದ್ರಲ್ಲಿ ಜೇನು ಸಾಕಾಣಿಕೆ ಆಗಿರ್ಬೋದು, ನರ್ಸರಿ ಉದ್ಯಮ ಆಗಿರ್ಬೋದು, ಅಥವಾ ತೆಂಗಿನ ಮರ ಅಥವಾ ತರಬೇತಿ ಕಾರ್ಯಕ್ರಮಗಳಾಗಿರ್ಬೋದು, ಅಡುಗೆ ಕೊನೆ ಕುಯ್ಯುವಂತ ತರಬೇತಿ ಕಾರ್ಯಕ್ರಮ, ಇಂಥ ತರಬೇತಿ ಕಾರ್ಯಕ್ರಮಗಳನ್ನ ಅವ್ರನ್ನ ಬಳಸ್ಕೊಂಡು ಅವ್ರಿಗೆ ಒಂದು ಸ್ಕಿಲ್ಸ್ ನ ಹೇಳ್ಕೊಟ್ಟು ಮುಂದಿನ ದಿವಸಗಳಲ್ಲಿ ಅವರು ಒಳ್ಳೆ ಉದ್ಯಮೆದಾರರಾಗಿ ಹೊರಹೊಮ್ಮಬೇಕನ್ನೋ ಆಶಯದಿಂದ ಈ ಒಂದು ತರಬೇತಿ ಕಾರ್ಯಕ್ರಮನ ಕೇಂದ್ರ ಸರ್ಕಾರದಿಂದ ಆಯೋಜನೆಗೊಂಡು ಈ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳನ್ನು ನಡೆಸಿಕೊಡ್ತಿರ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟು ಮಾಹಿತಿನ ಪಡ್ಕೋಬಹುದು, ಅಥವಾ ಈ ದೂರವಾಣಿ ಸಂಖ್ಯೆಗೂ ನೀವು ಫೋನ್ ಮಾಡಿ ಈ ಒಂದು ಮಾಹಿತಿನ ಪಡ್ಕೋಬಹುದು. ದೂರವಾಣಿ ಸಂಖ್ಯೆ 9739919660. ಧನ್ಯವಾದ.
1: ಇದುವರೆಗೂ ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಆರ್ಯ ಯೋಜನೆಯ ಕುರಿತು ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಇವರಿಂದ ಮಾಹಿತಿಯನ್ನು ಕೇಳಿದ್ರಿ. ಮುಂದಿನ ಕಾರ್ಯಕ್ರಮ ಹೆಲ್ತ್ ಹೆಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ವ್ಯಾಕ್ಸಿನ್ಸ್ ಇನ್ ಪ್ರೆಗ್ನೆನ್ಸಿ ಇದರ ಕುರಿತು ಡಾಕ್ಟರ್ ಚಂದುಶ್ರೀ ಬಿಪಿ ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದುಶ್ರೀ ಬಿಪಿ, ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆ, ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತು ಸರ್ಜಿ ಪುಷ್ಯ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಿಷಯ ವ್ಯಾಕ್ಸಿನ್ಸ್ ಇನ್ ಪ್ರೆಗ್ನೆನ್ಸಿ. ಗರ್ಭಿಣಿಯರಲ್ಲಿ ಯಾವ ಚುಚ್ಚುಮದ್ದುಗಳನ್ನು ತಗೋಬೇಕು? ನಿಮಗೆ ಗೊತ್ತಿರೋ ಹಾಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಒಂದು ಸ್ಕ್ಯಾನ್ ನ ಕೊಡ್ತಾರೆ ಡಾಕ್ಟರು, ಮತ್ತೆ ಫೋಲಿಕ್ ಆಸಿಡ್ ಕೊಡ್ತಾರೆ. ನಿಮಗೆ ಒಂದು 2 ತಿಂಗಳು 3 ತಿಂಗಳ ನಂತರ ಆಶಾ ವರ್ಕರ್ಸ್ ಎಲ್ಲಾ ಹಳ್ಳಿಗಳಲ್ಲಾಗ್ಲಿ ಬೇರೆ ಕಡೆ ಆಗ್ಲಿ ಅಥವಾ ನೀವು ಕ್ಲಿನಿಕ್ ಸಿಗೋದಾಗ ಡಾಕ್ಟರ್ಸ್ TT ಇಂಜೆಕ್ಷನ್ ತಗೋಬೇಕು ಅಂತ ಹೇಳ್ತಾರೆ. ಈಗ ಅದು TD ಆಗಿದೆ, ಅಂದ್ರೆ ಟೆಟನಸ್ ಡಿಫ್ತೀರಿಯಾ ವ್ಯಾಕ್ಸಿನ್ಸ್ ಅಂತ ಆಗಿದೆ. ಸೊ ಎರಡು ವ್ಯಾಕ್ಸಿನ್ಸ್ ನ ನೀವು ಕಡ್ಡಾಯವಾಗಿ ತಗೋಬೇಕು. ಈ ವ್ಯಾಕ್ಸಿನ್ ಯಾವಾಗ ತಗೊಳ್ಳೋದು? 2 ತಿಂಗಳು ಅಥವಾ 3 ತಿಂಗಳು ಅರ್ಲಿ ಇನ್ ಪ್ರೆಗ್ನೆನ್ಸಿ ತಗೊಂಡು ಒಂದು ಡೋಸ್ ಇಂದ ಇನ್ನೊಂದು ಡೋಸ್ಗೆ 4 ರಿಂದ 6 ವಾರ ಗ್ಯಾಪ್ ಇರಬೇಕು. ನಮ್ಮ ಆಶಾ ವರ್ಕರ್ಸ್ ಇವತ್ತು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ. ನಮ್ಮ ಹತ್ರ ಬರ್ತಾರೆ ಪೇಷಂಟ್ಸ್, ಇನ್ನು ಸ್ಕ್ಯಾನ್ ಕೂಡ ಆಗಿರಲ್ಲ, ಫೋಲಿಕ್ ಆಸಿಡ್ ತಗೊಂಡಿರಲ್ಲ. ಮೇಡಮ್, ನಮ್ಮ ಆಶಾ ವರ್ಕರ್ ಹೇಳಿದ್ದಾರೆ TD ತಗೋಬಹುದಾ ಅಂತ. ಎಷ್ಟೋ ದೂರವಾಣಿ ಕರೆಗಳು ಬರುತ್ತೆ. ಸೊ ಖಂಡಿತವಾಗಿ 2 ರಿಂದ 3 ತಿಂಗಳು ಒಳಗಡೆ ಒಂದು ಡೋಸ್ ತಗೊಳ್ಳಿ ಅರ್ಲಿ ಇನ್ ಪ್ರೆಗ್ನೆನ್ಸಿ, ನಂತರ 4-6 ವಾರಗಳ ನಂತರ ಇನ್ನೊಂದು ಡೋಸ್ ತಗೋಬಹುದು. ಇದು ತಗೊಳ್ಳೋದ್ರಿಂದ ಟೆಟನಸ್ ಮತ್ತೆ ಡಿಫ್ತೀರಿಯಾ ಅಂತಕ್ಕಂತಹ ಒಂದು ಕಾಯಿಲೆಯಿಂದ ಮಗುವಿನ ಸಂರಕ್ಷಣೆ ಮಾಡಬಹುದು. ತಾಯಿಗೂ ಒಳ್ಳೇದು ಮತ್ತೆ ಮಗುವಿಗೂ ಒಳ್ಳೇದು. ನೆಕ್ಸ್ಟ್ ಬರ್ತಕ್ಕಂಥದ್ದು 1 TD

0: ಕೊಂಡು ಆ ನಂತರ 27 36 ವಾರಗಳ ಒಳಗೆ ಟಿ ಡ್ಯಾಪ್ ಅಂತ ಟೆಟನಸ್ ಡಿಫ್ತೀರಿಯಾ ಪರ್ಟುಸಿಸ್ ವ್ಯಾಕ್ಸಿನ್ ಅಂತ ಈ ಪರ್ಟುಸಿಸ್ ಅಥವಾ ಊಫಿಂಗ್ ಕಾಫ್ ದಡ್ರಗೆಮ್ ಅಂತ ಹೇಳ್ತೀವಿ ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಫಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಮಗುವಿಗೆ ಯಾವುದೇ ರೀತಿ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡಿ ಪ್ರೊಟೆಕ್ಷನ್ ಇರಲ್ಲ. ಆ ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ತಾಯಿಯಲ್ಲಿ ಹಾಕ್ತಕ್ಕಂತಹ ವ್ಯಾಕ್ಸಿನ್ಸ್ ಆಂಟಿಬಾಡೀಸ್ ಗರ್ಭಿಣಿ ಇದ್ದಾಗಲೇ ಟ್ರಾನ್ಸ್ಫರ್ ಆಗಿ ಆ ಫಸ್ಟ್ 2 to 4 months ಇನಿಷಿಯಲ್ ಡೇಸ್ ಅಲ್ಲಿ ಪ್ರೊಟೆಕ್ಷನ್ ನ ಮಗುವಿಗೆ ಕೊಡೋದ್ರಿಂದ ಈ ವ್ಯಾಕ್ಸಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಬೂಸ್ಟ್ರಿಕ್ಸ್ ಅಂತಾನು ಹೇಳಿ ಹೇಳ್ತೀವಿ. ಇದನ್ನ ಸಾಮಾನ್ಯವಾಗಿ 27 to 36 ವಾರದಲ್ಲಿ ತಗೋತೀವಿ. ಇದು ಫ್ರೀ ಆಗಿ ಗವರ್ಮೆಂಟ್ ಅಲ್ಲಿ ಸಿಗಲ್ಲ. ಇದು 1200 to 1400 ರೂಪಾಯಿ ಇರಬಹುದು. ಇದು ಪ್ರೈವೇಟ್ ಅಲ್ಲಿ ಸಿಗ್ತಕ್ಕಂತಹ ವ್ಯಾಕ್ಸಿನ್. ಇದು ಹಾಕಿಸ್ಕೊಂಡ್ರೆ ಮಗುವಿಗೆ ತಾಯಿಗಿಬ್ಬರಿಗೂ ಒಳ್ಳೇದು. ನೆಕ್ಸ್ಟ್ ಬರ್ತಕ್ಕಂತಹ ವ್ಯಾಕ್ಸಿನ್ ಫ್ಲೂ ವ್ಯಾಕ್ಸಿನ್. ಈ ಫ್ಲೂ ವ್ಯಾಕ್ಸಿನ್ ಅನ್ನ ಯಾವಾಗ ತಗೋಬೇಕು ಅಂತ ಹೇಳಿದ್ರೆ ಯೂಶಲಿ ಯಾವುದೇ ಟ್ರೈಮಿಸ್ಟರ್ ಆದ್ರೂ ಇದನ್ನ ಫ್ಲೂ ವ್ಯಾಕ್ಸಿನ್ ನಾವು ತಗೋಬಹುದು. ಲೈವ್ ವ್ಯಾಕ್ಸಿನ್ಸ್ ಅಲ್ಲ, ಇವೆಲ್ಲ ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್ಸ್. ಸೊ ಎಸ್ಪೆಷಲಿ ಆಫ್ಟರ್ 5th month ತಗೊಳ್ಳೋದ್ರಿಂದ ತಾಯಿಗೂ ಕೂಡ ಬರ್ತಕ್ಕಂತಹ ಸಿವಿಯರ್ ಫ್ಲೂ ಇನ್ಫೆಕ್ಷನ್ಸ್ ಇಂದ ಪ್ರೊಟೆಕ್ಷನ್ ಮಾಡಬಹುದು, ಮತ್ತೆ ಮಗುವಿಗೂ ಕೂಡ ಇನ್ಫೆಕ್ಷನ್ ಪ್ರೊಟೆಕ್ಟ್ ನ ಮಾಡಬಹುದು. ಸೊ ಎಲ್ಲ ಟ್ರೈಮಿಸ್ಟರ್ ಅಲ್ಲೂ ತಗೋಬಹುದು, ಸ್ಪೆಷಲಿ 3rd trimester ಅಲ್ಲಿ ಕೊಡೋದ್ರಿಂದ ಮಗುವಿಗೂ ಕೂಡ ಇದು ಪ್ರೊಟೆಕ್ಷನ್ ನ ಪ್ರೊವೈಡ್ ಮಾಡುತ್ತೆ. ಇನ್ನ ನಾಯಿ ಕಚ್ಚಿದಾಗ ವ್ಯಾಕ್ಸಿನ್ಸ್ ಹಾಕಿಸ್ಕೋಬಹುದಾ? ಹೌದು, ಇಟ್ ಡಿಪೆಂಡ್ಸ್ ಆನ್ ದ ಗ್ರೇಡ್, ಯಾವ ರೀತಿ ಕಚ್ಚಿದೆ, ಮತ್ತೆ ತಲೆಗೆ ಕಚ್ಚಿದ್ಯಾ, ಮುಖಕ್ಕೆ ಕಚ್ಚಿದ್ಯಾ, ಪರ್ಚಿದ್ಯಾ, ಆ ಗಾಯ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ರಿಸ್ಕ್ ವರ್ಸಸ್ ಬೆನಿಫಿಟ್ ಅಂತ ಹೇಳ್ತೀವಿ. ಮಗುಗೇನು ಆಗಲ್ವಾ ಅಂತ ಹೇಳಿದ್ರೆ 5th month ಮೇಲೆ ಹಾಕಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ಅದನ್ನ ಫಿಸಿಷಿಯನ್ ನ ಕನ್ಸಲ್ಟ್ ಮಾಡಿಬಿಟ್ಟು ರಿಸ್ಕ್ ವರ್ಸಸ್ ಬೆನಿಫಿಟ್ ನೋಡಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಧನ್ಯವಾದಗಳು.
1: ಯಾಕೆ ಸರ್ ಇವತ್ತು ತುಂಬಾ ಸುಸ್ತಾದಂಗೆ ಕಾಣ್ತೀರಾ?
2: ಯಾಕೋ ಗೊತ್ತಿಲ್ಲ ಮೇಡಮ್, ಎದೆ ನೋವಾಗ್ತಿದೆ.
1: ಮೊನ್ನೆ ನಮ್ ಯಜಮಾನರಿಗೂ ಹೀಗೆ ಆಗಿತ್ತು. ಶಿವಮೊಗ್ಗದ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸುಸಜ್ಜಿತವಾಗಿರೋ ಕಾರ್ಡಿಯೋಲಜಿ ವಿಭಾಗದಲ್ಲಿ ಚಿಕಿತ್ಸೆ ಕೊಡಿಸಿದ್ವಿ. ಈಗ ನಮ್ ಮನೆಯವರು ಆರಾಮಾಗಿದ್ದಾರೆ. ಅಲ್ಲಿ ನುರಿತ ಹೆಸರಾಂತ ಹೃದಯ ರೋಗ ತಜ್ಞ ವೈದ್ಯರಿದ್ದಾರೆ. ECG, ಎಕೋ, TMT, ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಹೀಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಅದು ಕಡಿಮೆ ದರದಲ್ಲಿ. ಅಷ್ಟೇ ಅಲ್ಲ, ನಗುಮೊಗದ ಸೇವೆ ಕೂಡ ಸಿಗುತ್ತೆ.
3: ಹಿಂದೆ ಭೇಟಿ ಕೊಡಿ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಘವೇಂದ್ರ ಸ್ವಾಮಿ ಮಠದ ಹತ್ತಿರ, ಶಿವಮೊಗ್ಗ.
4: ಹೆಲ್ತ್ ಹಿಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
0: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನ ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

ಸಮಯ 6:53. ಇದೀಗ ಸುದ್ದಿ ಮುಂಚು. ಶಿವಮೊಗ್ಗ ನಗರದ ಬಾಲರಾಜ್ ಅರಸ್ ರಸ್ತೆಯಲ್ಲಿನ ಗ್ರಾಮೀಣ ಪಾಲನೆ ಮತ್ತು ನಿರ್ವಹಣೆ ಮೆಸ್ಕಾಂ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಕಚೇರಿಯಲ್ಲಿ ಮೇ 16 ಬೆಳಗ್ಗೆ 11:00 1:00 ಜನಸಂಪರ್ಕ ಸಭೆ ನಡೆಯಲಿದೆ. ಮೆಸ್ಕಾಂ ಅಧಿಕಾರಿಗಳು ಗ್ರಾಹಕರ

ಆಹ್ವಾನ ಸ್ವೀಕರಿಸಲಿದ್ದು, ಗ್ರಾಹಕರು ಈ ಅವಕಾಶ ಬಳಸಿಕೊಳ್ಳುವಂತೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಸ್ನೇಹಿತರೆ, ಇಂದು ಬೆಳಗ್ಗೆ 9:05 ಗೆಲುವಿನ ಗುಟ್ಟು, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಗ್ರಂಥಾಲಯದ ಪಿತಾಮಹನ ಬದುಕು ಮತ್ತು ಸಾಧನೆ ಡಾಕ್ಟರ್ ಎಸ್ಆರ್ ರಂಗನಾಥ್. ಇವರ ಕುರಿತು ಮಾಹಿತಿ ನೀಡುತ್ತಾರೆ PSITM ನ ಮುಖ್ಯ ಗ್ರಂಥಪಾಲಕರಾದ ಡಾಕ್ಟರ್ ಚಂದ್ರಶೇಖರ್. ಕಾರ್ಯಕ್ರಮದ ಪ್ರಾಯೋಜಕರು PS ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. ಇನ್ನು 9:20 ಗಾಂಧಿ ಸ್ಮೃತಿ, 9:30 ಸ್ಥಿನಿತರಂಗ ಕಾರ್ಯಕ್ರಮದಲ್ಲಿ ಲತಾ ಮಂಗೇಶ್ಕರ್ ಇವರನ್ನು ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 11:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರಿಂದ ಗಾಯನ. ಬೆಳಗ್ಗೆ 8:30 ಮಿಕ್ಸ್ ಮೆಲೋಡಿ, ಕನ್ನಡ ಹಿಂದಿ ಚಿತ್ರಗೀತೆಗಳೊಂದಿಗೆ ದಿನದ ವಿಶೇಷ. ಸಮಯ 6:55 ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಸಮಯ 7:01 ಸ್ನೇಹಿತರೆ, ಇಂದು ಬೆಳಗ್ಗೆ 9:05 ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಾಗೆ ಗ್ರಂಥಾಲಯದ ಪಿತಾಮಹನ ಬದುಕು ಮತ್ತು ಸಾಧನೆ ಡಾಕ್ಟರ್ ಎಸ್ಆರ್ ರಂಗನಾಥ್ ಇವರ ಕುರಿತು ಮಾಹಿತಿ ನೀಡುತ್ತಾರೆ. PSITM ನ ಮುಖ್ಯ ಗ್ರಂಥಪಾಲಕರಾದ ಡಾಕ್ಟರ್ ಚಂದ್ರಶೇಖರ್ ಕೇಲ್. ಕಾರ್ಯಕ್ರಮದ ಪ್ರಾಯೋಜಕರು PS ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ, 9:30 ಲತಾ ಮಂಗೇಶ್ಕರ್ ಅವರ ಕುರಿತು ಮಾಹಿತಿ ನೀಡುತ್ತಾರೆ. ರಾಣಿ ಬಾಳೆಕೊಪ್ಪ 10:00 ಹಾಡು ಮಾತಾಡು, 11:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ. ಸಮಯ 7:02, ಕೆಲವೇ ಕ್ಷಣಗಳಲ್ಲಿ ಒಂದಷ್ಟು ವಾಣಿಜ್ಯ ಪ್ರಕಟಣೆಗಳು, ಅದಾದ ನಂತರ ಪ್ರದೇಶ ಸಮಾಚಾರ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನಿನ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅನ್ಲು ಕಣೆ?
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು. ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
2: ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ ಮಾತಾಡು.
3: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
4: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಕಾಶವಾಣಿ ಪ್ರದೇಶ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ್ರ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಈಗ ವಾರ್ತೆಗಳ ವಿವರ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಧ್ಯೇಯದೊಂದಿಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ಯುವ ಸಂಗಮ 6 ಪ್ರಕಲ್ಪದಡಿ ಕಳೆದ 9ನೇ ತಾರೀಖಿನಿಂದ ನಿನ್ನೆ 14ನೇ ತಾರೀಖಿನವರೆಗೆ ವಿಶೇಷ ಕಾರ್ಯಕ್ರಮ ಆಯೋಜಿಸಿತ್ತು. ಯುವ ಸಂಗಮದಡಿ ವಿದ್ಯಾರ್ಥಿಗಳಿಗೆ ದೇಶದ ವಿಭಿನ್ನ ಭಾಗಗಳ ಸಮೃದ್ಧ ಪರಂಪರೆ, ಸಂಸ್ಕೃತಿ, ಭಾಷೆ, ನವೋದ್ಯಮ ವ್ಯವಸ್ಥೆ ಮತ್ತು ಸಾಮಾಜಿಕ ಆಚರಣೆಗಳನ್ನು ಅರಿತುಕೊಳ್ಳುವ ಅವಕಾಶವನ್ನು ಈ ಕಾರ್ಯಕ್ರಮ ಒದಗಿಸಿತು. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಹಾಗೂ ಜೈಪುರದ MNIT ನೋಡಲ್ ಸಂಸ್ಥೆಗಳಾಗಿ ಯುವ ಸಂಗಮ 6ರ ಆತಿಥ್ಯ ವಹಿಸಿದ್ದವು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ ಪ್ರಕಲ್ಪದಡಿ ನಿನ್ನೆ ಸಮಾರೋಪಗೊಂಡ ವಿಶಿಷ್ಟ ಸಾಪ್ತಾಹಿಕ ಕಾರ್ಯಕ್ರಮದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಮಹದೇವ ಪ್ರಸನ್ನ.
1: IIIT ಧಾರವಾಡ ವತಿಯಿಂದ ಯುವ ಸಂಗಮ ಅಂತ 6ರಲ್ಲಿ ಕರ್ನಾಟಕದ ಆತಿಥೇಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ನಮಗೆ ದೊರೆತಿರುವುದು ಗೌರವದ ಸಂಗತಿಯಾಗಿದೆ. ಕಳುಹಿಸುವ ಆತಿಥೇಯ ಸಂಸ್ಥೆಗೆ MNIT ಜೈಪುರ್, ರಾಜಸ್ಥಾನದಿಂದ ಆಗಮಿಸಿದ 42 ವಿದ್ಯಾರ್ಥಿ ಪ್ರತಿನಿಧಿಗಳು ಮತ್ತು 5 ಸಂಯೋಜಕರಿಗಾಗಿ ಸಮಗ್ರ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮದ ಯೋಜನೆ ಮತ್ತು ಅನುಷ್ಠಾನ ಜವಾಬ್ದಾರಿಯನ್ನು ಹೊತ್ತಿದೆ. ಪ್ರತಿನಿಧಿಗಳು ಬಾದಾಮಿ ಮತ್ತು ಪಟ್ಟದಕಲ್ಲು ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಕರ್ನಾಟಕದ ಶ್ರೀಮಂತ ವಾಸ್ತುಶಿಲ್ಪ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಂಡು ಕರ್ನಾಟಕದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿನಿಧಿಗಳಿಗೆ ಪರಿಚಯಿಸುವ ಅವಕಾಶವನ್ನು ಒದಗಿಸಿತು. ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸರ್ವ ಸಮಾವೇಶಕ ಸಮಾಜದ ಪರಿಕಲ್ಪನೆಯನ್ನು ಪ್ರತಿಪಾದಿಸುವ ಬಸವಣ್ಣನವರ ಚಿಂತನೆ, ವೀರತೆ ಮತ್ತು ದೇಶಭಕ್ತಿಯ ಪ್ರತೀಕಗಳಾದ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಹೋರಾಟದ ಇತಿಹಾಸ ಮತ್ತು ಶಿಕ್ಷಣ, ಸಾಮಾಜಿಕ ಸೌಹಾರ್ದತೆ ಹಾಗೂ ಸಮಾಜದ ಉನ್ನತಿಗಾಗಿ ಕರ್ನಾಟಕದ ಧಾರ್ಮಿಕ ಮಠಗಳು ಸಲ್ಲಿಸಿರುವ ಮಹತ್ವದ ಕೊಡುಗೆಗಳನ್ನು ಪ್ರತಿನಿಧಿಗಳಿಗೆ ಪರಿಶೀಲಿಸಲಾಯಿತು. ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರೊಂದಿಗೆ ಬೆಂಗಳೂರಿನ ಲೋಕಭವನದಲ್ಲಿ ಪ್ರತಿನಿಧಿಗಳ ಸಂವಾದವನ್ನು ಏರ್ಪಡಿಸುವ ಅವಕಾಶ ನಮಗೆ ದೊರಕಿತು.
0: ಸಂವಿಧಾನದ 129ನೇ ತಿದ್ದುಪಡಿ ಪ್ರಸ್ತಾವಿತ ವಿಧೇಯಕ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ವಿಧೇಯಕ 2024 ದೇಶದ ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ಚೌಕಟ್ಟಿನ ಕಾರ್ಯನಿರ್ವಹಣೆಯ ಮೇಲೆ ಬೀರುವ ವ್ಯಾಪಕ ಪರಿಣಾಮಗಳನ್ನು ಅಭ್ಯಸಿಸಲು ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆ 16ರಿಂದ 21ನೇ ತಾರೀಖಿನವರೆಗೆ ಬೆಂಗಳೂರು ಮತ್ತು ಗಾಂಧಿನಗರಕ್ಕೆ ಅಧ್ಯಯನ ಪ್ರವಾಸ ಕೈಗೊಳ್ಳಲಿದೆ. ಹೊಸದಿಲ್ಲಿಯ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದ ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ಕೆ ಪಾಟೀಲ್ ಗದಗ್ ಜಿಲ್ಲೆ ಐತಿಹಾಸಿಕ ಲಕ್ಕುಂಡಿಗೆ ಸೇರಿದ ಅಪರೂಪದ ಪುರಾತನ ವಸ್ತುಗಳ ಸಂಗ್ರಹವನ್ನು ವೀಕ್ಷಿಸಿದರು. 1976 ಅಕ್ಟೋಬರ್ 16ರಂದು ಲಕ್ಕುಂಡಿ ಗ್ರಾಮದ ಡಿಕೆ ಹೆಬಸೂರ್ ಮತ್ತು ಟಿಕೆ ನಾಯಕ್ ಅವರು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರಿಗೆ

0: ಹಸ್ತಾಂತರಿಸಿದ್ದ. 150ಕ್ಕೂ ಹೆಚ್ಚು ಅಮೂಲ್ಯ ಕಲಾಕೃತಿಗಳು ಅಲ್ಲಿದ್ದು, ಪ್ರಾಚೀನ ಶಸ್ತ್ರಾಸ್ತ್ರಗಳು, ಅಪರೂಪದ ಚಿನ್ನ ಬೆಳ್ಳಿ ನಾಣ್ಯಗಳು, ಸೂಕ್ಷ್ಮ ಕೆತ್ತನೆಯ ಆಭರಣಗಳು ಮತ್ತು ಐತಿಹಾಸಿಕ ಹಸ್ತಪ್ರತಿಗಳು ನಮ್ಮ ನಾಡಿನ ಭವ್ಯ ಇತಿಹಾಸವನ್ನು ಸಾರುತ್ತಿವೆ ಎಂದು ಸಚಿವರು ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಧಾರವಾಡದ ಬಹುಶಾಸ್ತ್ರೀಯ ವಿಕಾಸ ಸಂಶೋಧನಾ ಕೇಂದ್ರ ಸಿಎಂಡಿಆರ್ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಸಂಶೋಧನಾ ಪ್ರಸ್ತಾವ ಪ್ರಸ್ತುತಿ ಸ್ಪರ್ಧೆ ಆಯೋಜಿಸಿತ್ತು. ಶ್ವೇತಾ ನೀಲಣ್ಣವರ್ ಮಂಡಿಸಿದ ಗ್ರಾಮೀಣ ಮಹಿಳೆಯರಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಆಧಾರಿತ ಅಧ್ಯಯನ ಎಂಬ ಸಂಶೋಧನಾ ಪ್ರಸ್ತಾವಕ್ಕೆ ಪ್ರಥಮ ಬಹುಮಾನ ಹಾಗೂ 10,000 ರೂಪಾಯಿ ನಗದು ಪುರಸ್ಕಾರ ಪಡೆದರು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಉತ್ತರ ಕರ್ನಾಟಕ ಉಪಶಮನ ಆರೈಕೆ ಪ್ರಕಲ್ಪದ ಮುಖ್ಯಸ್ಥ ಡಾ ಮೋಹನ್ ಕುಮಾರ್ ತಂಬದ್ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಸಾಮಾಜಿಕ ಕಾರ್ಯಕರ್ತ ಡಾ ಅಶೋಕ್ ಕೋರಿ ದ್ವಿತೀಯ ಬಹುಮಾನದೊಂದಿಗೆ 7,000 ರೂಪಾಯಿ ಪುರಸ್ಕಾರಕ್ಕೆ ಭಾಜನರಾದರು ಎಂದು ಸಿಎಂಡಿಆರ್ ನಿರ್ದೇಶಕ ಪ್ರೊಫೆಸರ್ ಬಸವಪ್ರಭು ಜಿರ್ಲಿ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬೆಂಗಳೂರಿನ ಇಕೋವಾಚ್ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ಕೇಂದ್ರ ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಭಾಂಗಣದಲ್ಲಿ ಕೃಷಿ ಮತ್ತು ಆರ್ಥಿಕತೆಯ ಮೇಲೆ ಪಶ್ಚಿಮಘಟ್ಟಗಳ ಪ್ರಭಾವ ಕುರಿತು ಪರಿಸರ ತಜ್ಞರ ಚಿಂತನ ಮಂಥನ ಕಾರ್ಯಾಗಾರ ಇಂದು ಆಯೋಜಿಸಿದೆ. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಕಾರ್ಯದರ್ಶಿ ಡಾ ಶ್ರೀನಿವಾಸುಲು ಇಂದು ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ದೇಶದ ಖ್ಯಾತನಾಮ ಪರಿಸರ ತಜ್ಞರು ಪಾಲ್ಗೊಂಡು ಹಲವು ವಿಷಯಗಳನ್ನು ಮಂಡಿಸಲಿದ್ದಾರೆ. ಇಕೋವಾಚ್ ಕಾರ್ಯಾಧ್ಯಕ್ಷ ಪರಿಸರವಾದಿ ಹಾಗೂ ಹಿರಿಯ ನಟ ಸುರೇಶ್ ಹೆಬ್ಳೀಕರ್ ಕಾರ್ಯಾಗಾರದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಸುಮಾರು 25-30 ವರ್ಷದಿಂದ ನಾವು ಪಶ್ಚಿಮ ಘಟ್ಟ ಉಳಿಬೇಕು, ಗುಜರಾತ್ನಿಂದ ಶುರು ಆಗ್ತಾವ ತಾಪ್ತಿ ರಿವರ್ ಇಂದ ಕನ್ಯಾಕುಮಾರಿವರೆಗೆ ಹೋಗಿದಾವೆ. ಇಲ್ಗಿರಿ ಬಯೋಸ್ಫಿಯರ್ ಅಲ್ಲಿ ಪಶ್ಚಿಮ ಘಟ್ಟ ಮತ್ತೆ ಪೂರ್ವ ಘಟ್ಟ ಎರಡೂ ಸೇರಿಕೊಂಡು ಎಷ್ಟೊಂದು ಮಳೆ ಕೊಡ್ತವೆ. 50 ಪ್ರಬಲವಾದಂತ ನದಿಗಳಿಗೆ ಇವತ್ತು ನೀರು ಉಣಿಸ್ತಾವೆ ನಮ್ಮ ಪಶ್ಚಿಮ ಘಟ್ಟಗಳು. ಅದರಿಂದ ನಮ್ಮ ಲಕ್ಷಾವಧಿ ರೈತರು ಅದರ ಮೇಲೆ ಅವಲಂಬಿಸಿದ್ದಾರೆ. ಅವರ ಮೇಲೆ ನಾವು ಇಡೀ ಸಮಾಜ ಅವಲಂಬಿಸಿದೆ. ಜೀವ ವಿವಿಧ ಅಂದ್ರೆ ಅನೇಕ ರೀತಿಯ ಪ್ರಾಣಿ ಸಂಕುಲ, ಸಸ್ಯ ಸಂಕುಲ ಇವೆಲ್ಲ ಒಂದೇ ಕಡೆಗೆ ಒಂದು ಸಣ್ಣ ಜಾಗದಲ್ಲಿ ಎಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತದೆ ಅದರ ಮೇಲೆ ಜೀವ ವೈವಿಧ್ಯ ಡಿಪೆಂಡ್ ಆಗಿದೆ. ಇದೆಲ್ಲಾನು ಮಾಹಿತಿ ಇವತ್ತು ನಮ್ಮ ಯಂಗ್ಸ್ಟರ್ಸ್ಗೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಆಹಾರ ಭದ್ರತೆ ಇವು ಹೇಗೆ ಪಶ್ಚಿಮ ಘಟ್ಟ ಕೊಡ್ತಾ ಇದಾವೆ ಇದರ ಬಗ್ಗೆ ಒಂದು ಹೆಚ್ಚಿನ ತಿಳುವಳಿಕೆ ಅನೇಕ ಪರಿಣಿತರು ಬರ್ತಾ ಇದಾರೆ, ಇದರ ಬಗ್ಗೆ ಮಾತನಾಡ್ತಾರೆ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡದಲ್ಲೇ ನಾವು ಅದನ್ನ ಅವರ ಸಹಯೋಗದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಸಮಾವೇಶವನ್ನು. ತಾವೆಲ್ಲರೂ ಬರಬೇಕು ಅಂತ ನಾನು ಈ ಮುಖಾಂತರ ನಿಮಗೆ ವಿನಂತಿಸುತ್ತೇನೆ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಇಂದು ಸಂಜೆ 6 ಗಂಟೆಗೆ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾಭವನದಲ್ಲಿ ಆಕಾಶವಾಣಿ 90 ಸಂಧ್ಯಾ ಸುಧೆ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜಿಸಿದೆ. ಆಕಾಶವಾಣಿ 90 ವರ್ಷಾಚರಣೆ ಹಿನ್ನೆಲೆ ಆಕಾಶವಾಣಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೇಂದ್ರ ಇಂದು ಬೆಳಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಿಂದ ಆಕಾಶವಾಣಿ ಕೇಂದ್ರದವರೆಗೆ ಆಯೋಜಿಸಿದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ದಿಲೀಶ್ ಶಶಿ, ಆಕಾಶವಾಣಿ ಅಭಿಮಾನಿಗಳು, ಕಲಾವಿದರು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಮಕ್ಕಳ ಸಹಾಯವಾಣಿ 1098 ದೂರು ಆಧರಿಸಿ ಬಾಲ್ಯ ವಿವಾಹ

0: ಹೇಳಿದ್ದಾರೆ. 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಇಂದಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ಎಸ್ಎಸ್ಎಲ್ಸಿ 2ನೇ ವಾರ್ಷಿಕ ಪರೀಕ್ಷೆ 18ನೇ ತಾರೀಖಿನಿಂದ 25ರವರೆಗೆ ಜರುಗಲಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ನಾಡಿದ್ದು 17ರಿಂದ 3 ದಿನಗಳ ಕಾಲ ಧಾರವಾಡ ಜಿಲ್ಲೆಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ ಭಾರತ್ ಶ್ರೇಷ್ಠ ಭಾರತ್ ಯುವ ಸಂಗಮ 6ರ ಪ್ರಕಲ್ಪದಡಿ ವಿಶೇಷ ಸಾಪ್ತಾಹಿಕ ಕಾರ್ಯಕ್ರಮ ಸಂಪನ್ನ. ಒಂದು ರಾಷ್ಟ ಒಂದು ಚುನಾವಣೆ, ಸಂಸದ ಪಿಪಿ ಚೌಧರಿ ಅಧ್ಯಕ್ಷತೆಯ ಜಂಟಿ ಸಂಸದೀಯ ಸಮಿತಿ ನಾಳೆಯಿಂದ ಅಧ್ಯಯನ ಪ್ರವಾಸ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಲ್ಲಿ ಇಂದು ಪಶ್ಚಿಮ ಘಟ್ಟಗಳ ಕುರಿತ ಪರಿಸರ ತಜ್ಞರ ಚಿಂತನಾ ಸಭೆ. ಧಾರವಾಡದಲ್ಲಿ ಇಂದು ಆಕಾಶವಾಣಿ 90 ಸಂಧ್ಯಾ ಸುಧೆ ಹಾಗೂ ಕಾರವಾರದಲ್ಲಿ ವಾಕಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ 7:16 ಆಗ್ತಾ ಇದೆ. ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೀಡಿಯಂ ವೇವ್ 625 ಕಿಲೋ ಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಗಗನದಿ ಸಾಗವೆ, ಚನ್ನವೀರ ಕಣವಿ ಅವರ ರಚನೆ, ಗುರುಮೂರ್ತಿ ಸೊರಬ ಅವರ ದನಿಯಲ್ಲಿ.

ಸಮಯ 7:21 ಭಾವಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಹೀಗೆ ಓದ್ತಿರ್ಬೇಕಾದ್ರೆ ಕುವೆಂಪು ಅವರ ಈ ಅದ್ಭುತ ಸಾಲು ನೆನಪಾಯ್ತು. ಅದಕ್ಕೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋಣ ಅಂತ. ಬದುಕಬೇಕು ನಮ್ಮ ಇಚ್ಛೆಯಂತೆ, ಯಾರೋ ನಮ್ಮನ್ನ ಪ್ರೀತಿಸದಿದ್ದರೆ ಏನಂತೆ, ಈ ಬದುಕು ಯಾವಾಗಲೂ ಒಬ್ಬಂಟಿಯಂತೆ, ನಿಮಗೆ ಬೇಕು ನಿಮಗೇಕೆ ಬೇಕು ಬೇರೆಯವರ ಚಿಂತೆ, ಬದುಕು ನೀ ನಿನ್ನಂತೆ. ಕುವೆಂಪು ಅವರ ಅದ್ಭುತವಾದಂತಹ ಸಾಲು ಇದು. ಮುಂದಿನ ಭಾವಗೀತೆ ನನ್ನ ಹೃದಯವ ನಿನಗೆ, ಬಿ ಆರ್ ಲಕ್ಷ್ಮಣರಾವ್ ಅವರ ರಚನೆಯಲ್ಲಿ ರತ್ನಮಾಲಾ ಪ್ರಕಾಶ್ ಅವರ ದನಿಯಲ್ಲಿ ಈ ಗೀತೆ ನಿಮಗಾಗಿ, ನಿಮ್ಮ ಮುಂಜಾವಿಗಾಗಿ.

ಸಮಯ 7:27 ಭಾವಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಹುಚ್ಚನಂತೆ ಇರು, ಪೆದ್ದನಂತೆ ಇರು, ನೀನು ನೀನಾಗಿರು. ಗುರಿಯೆಡೆಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದರಾ ಬೇಂದ್ರೆ, ಹಾಗೆ ಬೇಂದ್ರೆ ಅಜ್ಜ, ಬೇಂದ್ರೆ ಅಜ್ಜ ಅಂತಲೇ ನನಗೆ ತುಂಬ ಹತ್ರ ಅನಿಸುತ್ತೆ. ಅವರ ಎಲ್ಲ ಕವನಗಳು ಅಥವಾ ಅವರ ಸಾಲುಗಳು ಅದ್ಭುತ, ಜೀವನಕ್ಕೆ ತುಂಬ ಹತ್ತಿರದ ಪರಿಚಯವನ್ನು ಮಾಡಿಕೊಡ್ತಾರೆ. ಜೀವನವನ್ನು 4 ಸಾಲುಗಳಲ್ಲಿ ಹೇಳಿ ಅಂದರೆ ಬೇಂದ್ರೆ ಅಜ್ಜ ಅದ್ಭುತ ಸಾಲನ್ನು ಕೊಡ್ತಾರೆ. ಭಾವಗೀತೆಯಲ್ಲಿ ಕಡೆಯ ಭಾವಗೀತೆಯಾಗಿ ಬಂದಾರ ತಂದಾರ ಮಂದಾರ ಹೂವ, ರಂ ಶ್ರೀ ಮುರಳಿ ಅವರ ರಚನೆ, ಸಿ ವಿಶ್ವನಾಥ್ ಅವರ ದನಿಯಲ್ಲಿ ಈ ಗೀತೆಯೊಂದಿಗೆ ಇವತ್ತಿನ ಭಾವಗೀತೆ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್, ವಸಿಷ್ಠ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಕೇಳುತ್ತಾ ಇರಿ, ಖುಷಿಯಾಗಿರಿ.

0: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
1: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಸಮಯ 7:34 ಆಗ್ತದೆ. ಇನ್ನು ಮುಂದೆ ಒಂದಷ್ಟು ವಾಣಿಜ್ಯ ಪ್ರಕಟಣೆಗಳು, ಅದಾದ ನಂತರ ಕನ್ನಡದಲ್ಲಿ ವಾರ್ತೆಗಳು.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟ್ರಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದ ವಿಶ್ವಕಪ್. ಉಶು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹಿಯಾಗೆ ಚಿನ್ನದ ಪದಕ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟಗಳ 6 ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ತಮ್ಮ ಈ ಪಂಚರಾಷ್ಟ್ರ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಲುಪಲಿದ್ದು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳ ವಿಷಯವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಮತ್ತು ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಲಿದ್ದಾರೆ. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಲಾಗುವುದು. ಪ್ರಧಾನಿ ಅವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಆಧಾರಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ 11% ಪೂರೈಸುವ ಮೂಲಕ ಯುಎಇ ಭಾರತದ 4ನೇ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇಂಧನ ಭದ್ರತೆಯ ಜೊತೆಗೆ ಭಾರತಕ್ಕೆ ರಫ್ತಾಗುವ ಒಟ್ಟು ಎಲ್ಪಿಜಿ ಪೂರೈಕೆಯಲ್ಲಿ ಯುಎಇ ಸುಮಾರು 40%ರಷ್ಟನ್ನು ಪಾಲನ್ನು ಹೊಂದಿದೆ. ಹೂಡಿಕೆ ಕ್ಷೇತ್ರದಲ್ಲೂ ಭಾರತೀಯ ಕಂಪನಿಗಳು ಯುಎಇಯ ತೈಲ ಸ್ವತ್ತುಗಳಲ್ಲಿ ಗಮನಾರ್ಹ ಹೂಡಿಕೆಯನ್ನು ಮಾಡಿವೆ. ಭಾರತದ ಅಧ್ಯಕ್ಷತೆಯಲ್ಲಿ ಈ ವರ್ಷ ಬ್ರಿಕ್ಸ್ ಒಕ್ಕೂಟ ಬಹುಪಕ್ಷೀಯತೆಯನ್ನು ಬಲಪಡಿಸಲು, ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸಲು ಹಾಗೂ ಆರ್ಥಿಕ ಚೇತರಿಕೆಯ ಸಾಮರ್ಥ್ಯವನ್ನು ವೃದ್ಧಿಸಲು ಒಗ್ಗೂಡಿ ಕೆಲಸ ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವಂತಹ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ತಮ್ಮನ್ನು ಭೇಟಿಯಾದ ವಿವಿಧ ರಾಷ್ಟಗಳ ವಿದೇಶಾಂಗ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ ಪ್ರಧಾನಿ, ಉದಯೋನ್ಮುಖ ಆರ್ಥಿಕತೆಗಳ ನಡುವಿನ ಸಹಕಾರವನ್ನು ಹೆಚ್ಚಿಸಲು ಹಾಗೂ ಜಾಗತಿಕ ದಕ್ಷಿಣದ ಆಶೋತ್ತರಗಳಿಗೆ ಧ್ವನಿಯಾಗಲು ಬ್ರಿಕ್ಸ್ ಒಂದು ಪ್ರಮುಖ ವೇದಿಕೆಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ ಸಭೆಯ ಉದ್ಘಾಟನಾ ಭಾಷಣ ಮಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಜಾಗತಿಕ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಭದ್ರತೆ ಅತ್ಯಂತ ಪ್ರಮುಖ ಅಂಶಗಳಾಗಿವೆ. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮಹತ್ವವನ್ನು ಎತ್ತಿ ತೋರಿಸುತ್ತಿವೆ ಎಂದು ಹೇಳಿದ್ದಾರೆ. ತಾಂತ್ರಿಕ ಪ್ರಗತಿಯನ್ನು ಉತ್ತಮ ಆಡಳಿತ ಮತ್ತು ಅಂತರ್ಗತ ಬೆಳವಣಿಗೆಗೆ ಬಳಸಿಕೊಳ್ಳುವಂತೆ ಕರೆ ನೀಡಿದ ಸಚಿವರು, ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಮಾತನಾಡಿ, ವಿವಿಧ ಸವಾಲುಗಳ ನಡುವೆ ಬ್ರಿಕ್ಸ್ ಒಕ್ಕೂಟ ಜಗತ್ತಿನಲ್ಲಿ ಸ್ಥಿರತೆ ತರುವ ಪಾತ್ರವನ್ನು ವಹಿಸುತ್ತದೆ ಎಂಬ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ಎಡಿಎಯ ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ನೂತನ ಕೇಂದ್ರ ವಿಮಾನ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಿದ್ದು, ವಿಶೇಷವಾಗಿ ದೇಶದ ಸುಧಾರಿತ

0: ಮಧ್ಯಮ ಯುದ್ಧ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್ ಅನಕಾಪಲ್ಲಿಯಲ್ಲಿ ಸ್ಥಾಪನೆಯಾಗಲಿರುವಂತಹ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ನ ಅತ್ಯಾಧುನಿಕ ನೌಕಾ ವ್ಯವಸ್ಥೆಗಳ ಉತ್ಪಾದನಾ ಘಟಕಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಈ ಘಟಕ ನೌಕಾಪಡೆಗೆ ಅಗತ್ಯವಿರುವಂತಹ ಅತ್ಯಾಧುನಿಕ ಶಸ್ತಾಸ್ತ ವ್ಯವಸ್ಥೆಗಳನ್ನು ತಯಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ದೇಶದ ಆಭರಣ ರಫ್ತು ವಲಯದಲ್ಲಿ ಪಾರದರ್ಶಕತೆ ತರುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದ್ದು, ಮುಂಗಡ ಪರವಾನಗಿ ಯೋಜನೆಯಡಿ ಚಿನ್ನದ ಆಮದು ಮಾಡಿಕೊಳ್ಳುವಂತಹ ಪ್ರಮಾಣಕ್ಕೆ ಸರ್ಕಾರ ಗರಿಷ್ಠ 100 ಕೆಜಿ ಮಿತಿಯನ್ನು ವಿಧಿಸಿದೆ. ಈ ಯೋಜನೆ ಆಭರಣ ರಫ್ತುದಾರರಿಗೆ ಯಾವುದೇ ಸುಂಕವಿಲ್ಲದೆ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸುತ್ತದೆ. ಈವರೆಗೆ ಈ ಯೋಜನೆಯಡಿ ಚಿನ್ನದ ಆಮದಿಗೆ ಯಾವುದೇ ನಿರ್ದಿಷ್ಟ ಮಿತಿ ಇರಲಿಲ್ಲ. ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ DGFT ಹೊರಡಿಸಿರುವ ಪ್ರಕಟಣೆಯ ಪ್ರಕಾರ, ರಫ್ತು ಪ್ರಕ್ರಿಯೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳಲು ಮತ್ತು ದೇಶೀಯ ಮಾರುಕಟ್ಟೆಯ ಹಿತದೃಷ್ಟಿಯಿಂದ 100 ಕೆಜಿ ಮಿತಿಯ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ರಫ್ತುದಾರರು ತಮ್ಮ ಹಿಂದಿನ ಪರವಾನಗಿಯಲ್ಲಿ ನಿಗದಿಪಡಿಸಲಾದ ರಫ್ತು ಹೊಣೆಗಾರಿಕೆಯ ಪೈಕಿ ಕನಿಷ್ಠ 50%ರಷ್ಟನ್ನು ಪೂರೈಸಿದ ನಂತರವಷ್ಟೇ ಮುಂದಿನ ಆಮದು ಪರವಾನಗಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಎಂದು ಷರತ್ತು ವಿಧಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಐರೋಪ್ಯ ಒಕ್ಕೂಟ ಮಾರುಕಟ್ಟೆಗೆ ಆಕ್ವಾ ಕಲ್ಚರ್ ಅಂದರೆ ಜಲಕೃಷಿ ಉತ್ಪನ್ನಗಳ ರಫ್ತನ್ನು ಮುಂದುವರಿಸಲು ಅನುವು ಮಾಡಿಕೊಡುವ ಪರಿಷ್ಕೃತ ಕರಡು ಪಟ್ಟಿಯಲ್ಲಿ ಭಾರತವನ್ನು ಸೇರಿಸಲಾಗಿದೆ. ಸೆಪ್ಟೆಂಬರ್ 2026ರಿಂದ ಜಾರಿಗೆ ಬರುವಂತೆ ಮಾನವ ಬಳಕೆಯ ಪ್ರಾಣಿ ಮೂಲದ ಉತ್ಪನ್ನಗಳನ್ನು ರಫ್ತು ಮಾಡಲು ಅನುಮತಿ ಇರುವ ದೇಶಗಳ ಪಟ್ಟಿಯಲ್ಲಿ ಈ ಮೊದಲು ಭಾರತವನ್ನು ಕೈಬಿಡಲಾಗಿತ್ತು ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಐರೋಪ್ಯ ಆಯೋಗದ ನಿಯಮಗಳ ಅನುಸಾರವಾಗಿ ಭಾರತ ಕೈಗೊಂಡಿರುವಂತಹ ಅನುಸರಣಾ ಕ್ರಮಗಳ ಹಿನ್ನೆಲೆಯಲ್ಲಿ ಈ ಪರಿಷ್ಕೃತ ಪಟ್ಟಿಯನ್ನು ಸಿದ್ದಪಡಿಸಲಾಗಿದೆ. ಭಾರತದ ಸೇರ್ಪಡೆ ದೇಶದ ಸಮುದ್ರ ಉತ್ಪನ್ನಗಳ ರಫ್ತು ವಲಯಕ್ಕೆ ಅತ್ಯಂತ ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದೆ. ಉತ್ತರ ಪ್ರದೇಶದಲ್ಲಿ ಕಳೆದ 36 ಗಂಟೆಗಳಲ್ಲಿ ಸುರಿದ ಭಾರೀ ಮಳೆ, ಬಿರುಗಾಳಿ ಮತ್ತು ಸಿಡಿಲಿನ ಅಬ್ಬರಕ್ಕೆ 111 ಮಂದಿ ಮೃತಪಟ್ಟಿದ್ದು 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಾಜ್ಯಾದ್ಯಂತ ಮಳೆ ಸಂಬಂಧಿತ ಅವಘಡಗಳು ಸಂಭವಿಸಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಸಂತ್ರಸ್ತರಿಗೆ ನೀಡಲಾಗುವ ಪರಿಹಾರದ ಕುರಿತು ಪ್ರತಿ 3 ಗಂಟೆಗೊಮ್ಮೆ ಸ್ಥಿತಿಗತಿಗಳನ್ನು ತಿಳಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರಯಾಗ್ರಾಜ್, ಭದೋಹಿ, ಮಿರ್ಜಾಪುರ್, ಫತೇಪುರ್ ಮತ್ತು ವಾರಣಾಸಿ ಜಿಲ್ಲೆಗಳು ಮಳೆಯಿಂದ ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಾಗಿವೆ ಎಂದು ವರದಿಯಾಗಿದೆ. ಮುಂಬರುವ ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ನಡೆಸಲು ಕೈಗೊಳ್ಳಲಾಗಿರುವಂತಹ ಸಿದ್ದತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ನಿವಾಸದಲ್ಲಿ ನಿನ್ನೆ ಸಂಜೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ನೀಟ್ ಪರೀಕ್ಷೆಯನ್ನು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಮತ್ತು ದಕ್ಷತೆಯಿಂದ ನಡೆಸುವ ನಿಟ್ಟನಲ್ಲಿ ವಿವಿಧ ಆಯಾಮಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯ ಮಹಾನಿರ್ದೇಶಕರು, ಸಿಬಿಎಸ್ಇ ಅಧ್ಯಕ್ಷರು, ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಮತ್ತು ನವೋದಯ ವಿದ್ಯಾಲಯ ಸಮಿತಿಯ ಆಯುಕ್ತರು ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೇರಳಂನಲ್ಲಿ ಶಬರಿಮಲೆ ಬೆಟ್ಟದ ದೇವಾಲಯವನ್ನು ನಿನ್ನೆ ಸಂಜೆ ಎಡವಂ ಮಾಸಿಕ ಪೂಜೆಗಾಗಿ ತೆರೆಯಲಾಗಿದೆ. ಭಕ್ತಾದಿಗಳಿಗೆ ಬೆಳಗ್ಗೆ 5 ಗಂಟೆಯಿಂದಲೇ ದರ್ಶನ ಲಭ್ಯವಿರುತ್ತದೆ ಮತ್ತು ಇದೇ 19ರಂದು ರಾತ್ರಿ 10 ಗಂಟೆಗೆ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಯಾತ್ರಿಕರಿಗೆ ಆನ್ಲೈನ್ ಮೂಲಕ ವರ್ಚುವಲ್ ಕ್ಯೂ ಬುಕ್ಕಿಂಗ್ ಕೂಡ ಲಭ್ಯವಿರುತ್ತದೆ. ಮಕಾವದಲ್ಲಿ ನಡೆದಂತಹ 11ನೇ ಸಂದ ವಿಶ್ವಕಪ್ನ ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಭಾರತೀಯ ಉಷು ಆಟಗಾರ್ತಿ ಅಪರ್ಣಾ ದಹಿಯಾ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಅಪರ್ಣಾ ಅವರು ಫೈನಲ್ನಲ್ಲಿ ಹಾಲಿ ವಿಶ್ವ ಚಾಂಪಿಯನ್ ವಿಯೆಟ್ನಾಂನ ಥೀ ಫುವಾಂಗ್ ಎನ್ಗಾ ಎನ್ಗೋ ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿದ್ದಾರೆ. May 12ರಂದು ಪ್ರಾರಂಭವಾದ ಈ ಸ್ಪರ್ಧೆಯಲ್ಲಿ ಇದು ಭಾರತದ ಮೊದಲ ಚಿನ್ನದ ಪದಕವಾಗಿದೆ. ಹೆಜ್ಬುಲ್ಲಾ ಸಂಘಟನೆಯ ನಿಸ

ನಿಶ್ಚಿತೀಕರಣ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧ ಸುಧಾರಣೆಯ ಕುರಿತು ಚರ್ಚಿಸಲು ಇಸ್ರೇಲ್ ಮತ್ತು ಲೆಬನಾನ್ ಅಧಿಕಾರಿಗಳು ವಾಷಿಂಗ್ಟನ್ನಲ್ಲಿ ಮೂರನೇ ಸುತ್ತಿನ ಮಾತುಕತೆಯನ್ನು ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 6 ದಿನಗಳ ಪಂಚರಾಷ್ಟ್ರ ಪ್ರವಾಸ, ಇಂದು ಯುಎಇಗೆ ಭೇಟಿ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ವಿವಿಧ ರಾಷ್ಟಗಳ ಸಚಿವರು ಹಾಗೂ ನಿಯೋಗದ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಸಮಾಲೋಚನೆ. ಪುಟ್ಟಪರ್ತಿಯಲ್ಲಿಂದು ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ಸಚಿವ ರಾಜನಾಥ್ ಸಿಂಗ್. ಚಿನ್ನದ ಆಮದು ಪ್ರಮಾಣಕ್ಕೆ 100 ಕೆಜಿ ಮಿತಿ ಹೇರಿದ ಕೇಂದ್ರ ಸರ್ಕಾರ. 11ನೇ ಸಂದಾ ವಿಶ್ವಕಪ್ ಉಶು ಮಹಿಳಾ 52 ಕೆಜಿ ವಿಭಾಗದಲ್ಲಿ ಭಾರತದ ಅಪರ್ಣಾ ದಹ್ಯಾಗೆ ಚಿನ್ನದ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಸಮಯ 7:46 ಆಗ್ತಾ ಇದೆ. ಕೇಳ್ತಾ ಇದ್ರೆ FM 103.5 ಹಾಗೂ 101.4 ಮೀಡಿಯಂ ವೇವ್, 625 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ. ಸದ್ಯಕ್ಕೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ KJ ಯೇಸುದಾಸ್ ಅವರ ದನಿಯಲ್ಲಿ ಈ ಚೆಂದದ ಗೀತೆ ನಿಮಗಾಗಿ, ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ನಿಮ್ಮ ಮುಂಜಾವಿಗಾಗಿ ಕೇಳಿ ಆನಂದಿಸಿ.

ಸಮಯ 7:50 ಆಗ್ತಾ ಇದೆ. ಚಿತ್ರಗೀತೆಗಳ ಕಾರ್ಯಕ್ರಮ ಸಾಗ್ತಾ ಇದೆ. ಒಂದು ಅದ್ಭುತವಾದಂತಹ ಗೀತೆಯನ್ನ ಕೇಳಿದ್ವಿ. ಅದೇ ತರ ಥೀಮ್ ಇರುವಂತಹ ಮತ್ತೊಂದು ಗೀತೆ ಪಿ ಸುಶೀಲಾ ಅವರ ದನಿಯಲ್ಲಿ ಈ ಚಂದದ ಗೀತೆ ನಿಮಗಾಗಿ ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ವಾ, ವಾಟ್ ಈಸ್ ಸಾಂಗ್ ಅಲ್ವಾ. ಸಮಯ 2:54 ಆಗ್ತಾ ಇದೆ ಸ್ನೇಹಿತರೆ. ಇಂದು ಬೆಳಗ್ಗೆ 9:05 ಗೆಲುವಿನ ಗುಟ್ಟು ಪ್ರಾಯೋಜಿತ ಕಾರ್ಯಕ್ರಮ, ನೈಪುಣ್ಯತೆ ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಇಂದಿನ ಗೆಲುವಿನ ಗುಟ್ಟು ಕಾರ್ಯಕ್ರಮದಲ್ಲಿ ಗ್ರಂಥಾಲಯದ ಪಿತಾಮಹನ ಬದುಕು ಮತ್ತು ಸಾಧನೆ ಡಾಕ್ಟರ್ ಎಸ್ಆರ್ ರಂಗನಾಥನ್ ಇವರ ಕುರಿತು PSITM ಮುಖ್ಯ ಗ್ರಂಥಪಾಲಕರಾದ ಡಾಕ್ಟರ್ ಚಂದ್ರಶೇಖರ್ KL ಅವರಿಂದ ಮಾಹಿತಿ. ಕಾರ್ಯಕ್ರಮದ ಪ್ರಾಯೋಜಕರು PS ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ. 9:20 ಗಾಂಧಿ ಸ್ಮೃತಿ, 9:30 ಸಿನಿ ತರಂಗದಲ್ಲಿ ಲತಾ ಮಂಗೇಶ್ಕರ್ ಇವರನ್ನ ಕುರಿತು ಮಾತನಾಡುತ್ತಾರೆ ರಾಣಿ ಬಾಳೆಕೊಪ್ಪ. 10:00

ಹಾಡಂ ಹಾಡು ಮಾತಾಡು. ಇವತ್ತು ವಿಶೇಷ ಹಾಡು ಮಾತಾಡು ಏನು ಅನ್ನೋದನ್ನ ಹಾಡು ಮಾತಾಡು ಕಾರ್ಯಕ್ರಮದಲ್ಲೇ ಹೇಳ್ತೀನಿ. ಇನ್ನು 11 ಗಂಟೆಗೆ ಶಾಸ್ತ್ರೀಯ ಸಂಗೀತ. ಇದಿಷ್ಟು ಸಾಲು ಸಾಲು ವಿಶೇಷ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಕೇಳಿ ಕೇಳಿಸ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆಯಾಗಿ ಒಂದು ಅದ್ಭುತವಾದಂತಹ ಗೀತೆ ಬಿ ಜಯಶ್ರೀಯವರ ದನಿಯಲ್ಲಿದೆ. ಈ ಹಿಂದೆ ಕೇಳಿದ ಎರಡು ಚಿತ್ರಗೀತೆಗಳಿಗೂ ಈ ಹಾಡಿಗೂ ಒಂದು ವಿಶೇಷವಾದಂತಹ ಒಂದು ಕನೆಕ್ಷನ್ ಇದೆ. ಜೊತೆಗೆ ಈ ಹಾಡನ್ನು ಕೇಳ್ತಾ ಕೇಳ್ತಾ ಸ್ತ್ರೀಯ ವಿಶೇಷತೆಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಸ್ತ್ರೀಯ ಪಾತ್ರ ಎಷ್ಟು ಅದ್ಭುತವಾಗಿ ಇರುತ್ತೆ. ಆಕೆ ಚೆನ್ನಾಗಿ ಸಂತೋಷವಾಗಿದ್ರೆ ಬದುಕು ಸ್ವರ್ಗ, ಅದೇ ಆಕೆ ತೊಂದರೆಯಲ್ಲಿದ್ದರೆ ಆಕೆಯಿಂದ ಎಷ್ಟು ನರಕದ ಸದೃಶವಾದಂತಹ ಘಟನೆಗಳು ಬದುಕಿನಲ್ಲಿ ನಡೆದು ಹೋಗುತ್ತೆ ಅನ್ನೋದಕ್ಕೆ ಈ ಗೀತೆ ಸಾಕ್ಷಿ ಅಂತ ಅನ್ಕೊಂಡಿದ್ದೀನಿ ನಾನು. ಬಿ ಜಯಶ್ರೀಯವರ ದನಿಯಲ್ಲಿ ಅರ್ಥಪೂರ್ಣವಾದ ಗೀತೆ, ಸುಮ್ಮನೆ ಹಾಗೆ ಕೇಳಿ. 7 ಗಂಟೆ 55 ನಿಮಿಷ ಈ ಗೀತೆಯ ನಂತರ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ್ 8 ಗಂಟೆಗೆ. ಅವಳ್ಯಾವಳನು

0: World Cup in Macau. That's all in World Morning News. Have a nice day.
1: ಸಮಯ 8:30 ಆಗ್ತಾ ಇದೆ. ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಇದೀಗ ಮಿಕ್ಸ್ ಮೆಲೋಡಿ ಕನ್ನಡ ಹಿಂದಿ ಚಿತ್ರಗೀತೆಗಳೊಂದಿಗೆ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳುವಂತಹ ಹೊತ್ತು. ಇವತ್ತು ವಿಶ್ವ ಕುಟುಂಬ ದಿನಾಚರಣೆ, ಅಂತಾರಾಷ್ಟ್ರೀಯ ಕುಟುಂಬ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಕುಟುಂಬ ಅಂದ ಕೂಡಲೇ ಇವತ್ತು ಸದ್ಯದ ಮಟ್ಟಿಗೆ ಗಂಡ ಹೆಂಡತಿ ಎರಡು ಮಕ್ಕಳು ಅಂತ ಆಗಿದೆ. ಮುಂದೆ ಮುಂದೆ ಹೋಗ್ತಾ ಅದು ಫಸ್ಟ್ ಟೈಯರ್ ಸಿಟೀಸ್ ಅಂತ ಕರೆಯೋದ್ರಲ್ಲಿ ಇದು ಇನ್ನೂ ಡಿವೈಡ್ ಆಗ್ತಾ ಹೋಗ್ತಾ ಇದೆ. ಒಂದು ಹಂತದ ನಂತರ ಮಕ್ಕಳು ತಂದೆ ತಾಯಿಯೊಟ್ಟಿಗೆ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಕೆಲವು ಸರ್ವೆಗಳ ಪ್ರಕಾರ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಕುಟುಂಬದಿಂದ ಹೊರಗಡೆ ಹೋಗುವಂತಹ ಸಾಕಷ್ಟು ಸುದ್ದಿಗಳನ್ನು ನಾವು ಕೇಳ್ತಾ ಇರ್ತೀವಿ, ಹೋಗಿರೋದನ್ನ ನೋಡ್ತಾ ಇರ್ತೀವಿ. ಕೆಲವೊಂದ್ಸಲಿ ಎಜುಕೇಷನ್ ಪರ್ಪಸ್ಸಿಗೋ ಅಥವಾ ಜಾಬ್ ಪರ್ಪಸ್ಸಿಗೋ ಮಕ್ಕಳು ತಂದೆ ತಾಯಿನ ಬಿಟ್ಟು ದೂರ ಹೋಗ್ತಾರೆ. ಒಂದು ಕಾಲದಲ್ಲಿ ಇತ್ತು, ಮನೆ ತುಂಬ ಜನ, ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮನ ಚಿಕ್ಕಮ್ಮ, ಅವ್ರ ಮಕ್ಕಳು, ಕಸಿನ್ಸು, ಬ್ರದರ್ಸು, ಸಿಸ್ಟರ್ಸು, ಮನೆ ತುಂಬ ಮಕ್ಕಳು ಇರ್ತಿದ್ರು, ಮನೆ ತುಂಬ ಜನ ಇರ್ತಿದ್ರು. ಇವಾಗ ನಮ್ಮ ಕಾಲದಲ್ಲಿ ಹಂಗಿತ್ತು, ನಮ್ಮ ಕಾಲದಲ್ಲಿ ಹಿಂಗಿತ್ತು ಅಂತ ಮಾತಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ. ಕುಟುಂಬ ಅಂದ ಕೂಡಲೇ ನಿಮ್ಮ ಪ್ರಕಾರ ಈಗ ಇರುವಂತಹ ಪರಿಸ್ಥಿತಿ ಸರಿನಾ, ಹಿಂದೆ ಇದ್ದಂತಹ ಪರಿಸ್ಥಿತಿ ಸರಿನಾ? ಅಫ್ಕೋರ್ಸ್ ಎರಡೂ ಆ್ಯಂಗಲಲ್ಲಿ ನೋಡಿದಾಗ ಒಂದಷ್ಟು ಪಾಸಿಟಿವ್, ಒಂದಷ್ಟು ನೆಗೆಟಿವ್ ಎರಡು ಕಡೆ ಇದ್ದೇ ಇದೆ. ಅದನ್ನು ಸುಧಾರಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋದರೆ ಬದುಕು ತುಂಬ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸುತ್ತಾ? ಏನು ಅನಿಸುತ್ತೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಹರಿದು ಬರಲಿ, ಒಂದಷ್ಟು ಮಾತಾಡೋಣ ಇನ್ನೊಂದು ಅರ್ಧ ಗಂಟೆಗಳ ಕಾಲ. ಏನಂತೀರಾ? ನಮ್ಮ ವಾಟ್ಸಪ್ ಸಂಖ್ಯೆ 9485720949817026. ಬದಲಿಗೆ ಕುಟುಂಬ ಅಂದ ಕೂಡಲೇ ನನಗೆ ಈ ಹಾಡು ನೆನಪಾಗುತ್ತೆ, ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಈ ಗೀತೆ ನಿಮಗಾಗಿ ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಸಮಯ 8:38 ಆಗ್ತದೆ. ಕೇಳ್ತಾ ಇದ್ರೆ FM 103.5 ಹಾಗೂ 101.4 ಮೀಡಿಯಂ ವೇವ್ 670 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಕುಟುಂಬದ ದಿನ, ಕುಟುಂಬ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ನಮ್ಮ ದೇಶದಲ್ಲಿ ಕೇಳಿದ್ರೆ ಈ ತರ ದಿನಾಚರಣೆಗಳನ್ನ ಆಚರಿಸುವಂತಹ ಒಂದು ಆಚರಣೆ ನಮ್ಮಲ್ಲಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಎವ್ರಿ ಡೇ ಈ ತರ ಆಚರಣೆಗಳು ಇದ್ದೇ ಇರುತ್ತೆ. ಅದಕ್ಕಿಂತ ಒಂದು ವಿಶೇಷವಾದಂತಹ ದಿನವನ್ನು ನಾವು ಯಾವತ್ತು ಕನ್ಸಿಡರ್ ಮಾಡುವುದಿಲ್ಲ. ಎಕ್ಸ್ಪೆಷಲಿ ತಾಯಂದಿರ ದಿನಾಚರಣೆ ಅಂತ ಹೇಳೋದು, ಅಥವಾ ವರ್ಲ್ಡ್ ವುಮೆನ್ಸ್ ಡೇ ಅಂತ ಹೇಳೋದು, ಅಥವಾ ಕುಟುಂಬದ ದಿನಾಚರಣೆ, ಕುಟುಂಬ ಪ್ರತಿದಿನದ ಆಕ್ಟಿವಿಟಿಗಳಿಗೆ ಅದಕ್ಕೆ ಅಂತ ಒಂದು ದಿನಾಚರಣೆ ಮಾಡಬೇಕಾ ಅನ್ನೋದು ನಮ್ಮ ಹಿಂದಿನವರ ಪ್ರಶ್ನೆ ಆಗಿತ್ತು. ಎನಿವೆ, ಈ ತರ ಆಚರಣೆಯನ್ನು ಮಾಡೋದ್ರಿಂದ ಏನೇನೆಲ್ಲ ಉಪಯೋಗ ಇದೆ ಅನ್ನೋದನ್ನ ಅನ್ನೋದ್ರ ಬಗ್ಗೆ ಗಮನ ಕೊಟ್ಟರೆ ನಿಜವಾಗ್ಲೂ ನಾವು ಕಳೆದುಕೊಂಡದ್ದನ್ನ ಮತ್ತೆ ಹಿಂಪಡೆಯಲು ಸಾಧ್ಯವಾಗಬಹುದೇನೋ. ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನ ಪ್ರತಿ ವರ್ಷ 15 May ಆಚರಿಸಲಾಗುತ್ತೆ. ಸಮಾಜದ ಮೂಲಭೂತ ಘಟಕವಾದ ಕುಟುಂಬಗಳ ಪ್ರಾಮುಖ್ಯತೆ, ಒಗ್ಗಟ್ಟು ಮತ್ತು ಎದುರಿಸುತ್ತಿರುವ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ವಿಶ್ವಸಂಸ್ಥೆ 1993 ಈ ದಿನವನ್ನ ಪ್ರಕಟಿಸಿತು. ಕುಟುಂಬದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ಮತ್ತು ಕುಟುಂಬಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಬೇಕು. ಹಾಗೆ ಪ್ರೀತಿ, ಬೆಂಬಲ ಮತ್ತು ಒಗ್ಗಟ್ಟಿನಿಂದ ಕೂಡಿದ ಕುಟುಂಬಗಳ ಪಾತ್ರವನ್ನ ಎತ್ತಿ ಹಿಡಿಬೇಕು ಅನ್ನೋದು ಈ ಕುಟುಂಬ ದಿನಾಚರಣೆಯ ವಿಶೇಷತೆ. ಸಾಕಷ್ಟು ಸಂದೇಶಗಳು ಹರಿದು ಬಂದಿದೆ, ಯಾರೆಲ್ಲ ಕಳಿಸಿದ್ದಾರೆ ನೋಡೋಣ. ಬೆಳಗಿನಿಂದ ಶುಭ ಮುಂಜಾನೆ, ಶುಭವತರಲ್ಲಿ ಕುಟುಂಬ ದಿನಾಚರಣೆಯ ಶುಭಾಶಯಗಳು ಹೊನ್ನೂರಲ್ಲಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಆಕಾಶವಾಣಿ ಭದ್ರಾವತಿಗೆ ಶುಕ್ರವಾರದ ಬೆಳಗಿನ ಶುಭೋದಯ, ಚಂದ್ರಹಾಸ ಗಡ್ಡೆ ಅವರ ಸಂದೇಶ ಕೂಡ ಹರಿದು ಬಂದಿದೆ. ಅಂತಾರಾಷ್ಟ್ರೀಯ ಕುಟುಂಬದ ದಿನದ ನಮನ, ಯಮಗೆ ಜನ್ಮವಿತ್ತು ನೀರು ನೆರಳಿನ ಆಶ್ರಯದ ಸುಸ್ಮಣಿಯ ತಾಣ ಸಂಸಾರ, ಸಂಸಾರ ಸಾಗರ ಈಜಲು ಬಲು ಬೇಸರ, ಈಜಿದರೆ ಸಿಗುವುದು ಸುಖದ ಸಾಗರ, ಗಂಡ ಹೆಂಡತಿ ಮಕ್ಕಳನ್ನು ಒಗ್ಗೂಡಿಸುವ ಅವಿನಾಭಾವ ಸುಖದ ಸುಪ್ಪತ್ತಿಗೆ, ಒಂದೇ ಕುಟುಂಬದ ಸದಸ್ಯರು ವಿಪತ್ತು ಎದುರಾದಾಗ ಒಗ್ಗೂಡಬೇಕು ಆಪತ್ತಿಗೆ ಅಂತ ಕೈವಲ್ಲಿ ಸಾಹಿತಿ ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಗುಡ್ ಮಾರ್ನಿಂಗ್, ನಿಮಗೂ ಕೂಡ ಗುಡ್ ಮಾರ್ನಿಂಗ್. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ BH ಆಂಜನೇಯ ಓಲ್ಡ್ ಟೌನ್ ಹನುಮಂತ ನಗರ ಭದ್ರಾವತಿ ಸಂದೇಶ ಕಳಿಸಿದ್ದಾರೆ. ಇವತ್ತಿನ ಗೀತಾರಾಧನೆಯಲ್ಲಿ ಮಹಾರಾಷ್ಟ್ರದಲ್ಲಿನ ನಾಂದೇಡ್ ಜಿಲ್ಲೆಯ ಶಕ್ತಿಪೀಠದ ದೇವಿಯ ಶಿರೋಭಾಗ ಬಿದ್ದ ಏಕವೀರಿಕಾ ದೇವಿ ಬಗ್ಗೆ ಮಾಹಿತಿ, ಕರ್ಜಗೆಯವರ ಕಥಾನಕದಲ್ಲಿ ಸೃಜನಶೀಲ ಪರಿಹಾರ ಸದಾ ಚಿಂತನೆಯ ಫಲ ಎಂದು ಹೇಳಿದರು, ತುಂಬಾ ಚೆನ್ನಾಗಿತ್ತು ಅಂತ ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದರೆ. ಸಿಟಿ ಚಂದ್ರಶೇಖರ್ ಅತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕಿನಿಂದ ಹಾಸನ ಜಿಲ್ಲೆ ಅರ್ಥಪೂರ್ಣ ಭಾವಗೀತೆಗಳು, ಇದೇ ರೀತಿ ರಂಗಗೀತೆಗಳು ಹಾಗೂ ಜನಪದ ಗೀತೆಗಳು ಪ್ರಸಾರ ಮಾಡಬೇಕು. ಜನಪದ ಗೀತೆ ಪ್ರತಿ ಶುಕ್ರವಾರ 11:45 ಪ್ರಸಾರ ಆಗುತ್ತೆ, ದಯಮಾಡಿ ಕೇಳಿ. ನಾಗರಾಜ್ ನಮಸ್ಕಾರ, ಬಳ್ಳ ಚಿತ್ರಗೀತೆಗಳಿಂದ ಹೆಣ್ಣಿನ ಮಹತ್ವ ತಿಳಿಸುವ ಪ್ರಯತ್ನ ಶ್ಲಾಘನೀಯ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಗೀತಾ ಮಲಗೋಪದಿಂದ ಧನ್ಯವಾದಗಳು. ಹೆಣ್ಣಿನ ಸ್ವಭಾವದ ಕುರಿತ 3 ಚಿತ್ರಗೀತೆಗಳು ಅದ್ಭುತವಾಗಿತ್ತು ಅಂತ ಅಶ್ವಿನಿ ಪ್ರದೀಪ್ ಚಿಕ್ಕನಲ್ಲೂ ಸಂದೇಶವನ್ನು ಕಳಿಸಿದ್ದಾರೆ. ಬ್ರಹ್ಮಾನಂದ ರಾನಡೆ, ಶುಕ್ರವಾರ ಶುಭ ಮುಂಜಾನೆಗಳು, 7:15 ಒಳ್ಳೆಯ ಸುಮಧುರವಾದ ಭಾವಗೀತೆಗಳು ಮೂಡಿಬಂತು, 7:45 ಮೂಡಿ ಬಂದ ಚಲನಚಿತ್ರ ಗೀತೆಗಳು ಮನಸ್ಸಿಗೆ ಇಂಪನ್ನು ನೀಡಿತು. ಇಂದು ವಿಶ್ವ ಕುಟುಂಬ ದಿನ, ಈ ಸಂದರ್ಭದಲ್ಲಿ ವಿಭಕ್ತ ಕುಟುಂಬ ಆಗುತ್ತಿರುವ ಈ ಸಂದರ್ಭದಲ್ಲಿ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಮತ್ತು ಇನ್ನಿತರ ಸಂಬಂಧಿಕರು ಒಟ್ಟಿಗೆ ಇರುವ ಮತ್ತೊಮ್ಮೆ ಅವಿಭಕ್ತ ಕುಟುಂಬವಾಗಿ ಇರೋದಕ್ಕೆ ಪ್ರಯತ್ನ ಪಡೋಣ. ಆ ಮೂಲಕ ಎಲ್ಲರೂ ಸುಖಮಯ ಜೀವನ ನಡೆಸಲು ಚಿಂತಿಸೋಣ. ಕನಿಷ್ಠ ಪಕ್ಷ ಗಂಡ ಹೆಂಡತಿ ಮಕ್ಕಳಾದರೂ ಆದಷ್ಟು ಒಟ್ಟಿಗೆ ಇರುವ, ಒಟ್ಟಿಗೆ ಜೀವನ ನಡೆಸುವ ಹಾಗೂ ಒಂದು ಸಣ್ಣ ಅವಿಭಕ್ತ ಕುಟುಂಬವಾಗಿರುವ ಬಗ್ಗೆ ಚಿಂತಿಸಿ ಆ ಬಗ್ಗೆ ಪ್ರಯತ್ನಿಸೋಣ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಪ್ರಾರಂಭವಾಗಲಿರುವ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದೇನೆ ಅಂತ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ನಮಸ್ಕಾರ, ಬೆಳಗಿನ ಶುಭೋದಯ, ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಡಿ ಬರ್ತಾ ಇದೆ ಅಂತ ಸಂದೇಶವನ್ನು ಕಳಿಸಿದ್ರೆ. ರೂಪಾ HKSRP ಪೊಲೀಸ್ ಕ್ವಾರ್ಟರ್ಸ್ ಡಿಗ್ರಿ ಸರ್ಕಲ್ನಿಂದ ಗೀತಾರಾಧನೆಯಲ್ಲಿ ಭಕ್ತಿಗೀತೆಗಳು, 7:15 ಪ್ರಸಾರವಾದ ಭಾವಗೀತೆಗಳು, 7:45 ಪ್ರಸಾರವಾದ ಚಿತ್ರಗೀತೆಗಳು ಮನಸ್ಸಿಗೆ ತುಂಬಾ ಹಿತವಾಗಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಇದರೊಟ್ಟಿಗೆ ಇವತ್ತು ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನ ಆಚರಿಸ್ತಾ ಇದ್ದೇವೆ. ಸಂದೇಶಗಳನ್ನೆಲ್ಲ ಈಗಷ್ಟೇ ಓದೆ. ವಿಭಕ್ತ ಕುಟುಂಬ, ವಿಭಕ್ತ ಅವಿಭಕ್ತ. ಒಂದು ಕಾಲದಲ್ಲಿ ಸಾಯಂಕಾಲ ಸಂಜೆ ರಾತ್ರಿ ಆದ ಕೂಡಲೇ
ಅಜ್ಜ ಅಥವಾ ಅಜ್ಜಿ ಕತೆ ಹೇಳೋರು, ಹಾಗೆ ವಾರಗಳನ್ನು ಹೇಳ್ಕೊಡೋರು, ನಕ್ಷತ್ರಗಳನ್ನು ಹೇಳ್ಕೊಡೋರು, ಮಾಸಗಳನ್ನು ಹೇಳ್ಕೊಡೋರು, ಎಷ್ಟೋ ವಿಷಯ ನಮಗೆ ಸುಮ್ಮನೆ ಹಾಗೆ ಅವ್ರ ದೊಡ ಮೇಲೆ ಕೂತ್ಕೊಂಡು ಕಥೆಯನ್ನು ಕೇಳ್ತಾ ಕೇಳ್ತಾನೆ ಸಾಕಷ್ಟು ವಿಷಯಗಳು ಗೊತ್ತಾಗ್ತಿತ್ತು. ಇವತ್ತು ಅದು ಕಾಣ ಸಿಗೋದೇ ಇಲ್ಲ, ಬಹಳ ಕಷ್ಟವಾಗಿದೆ. ಅಜ್ಜ ಅಜ್ಜಿ ಜೊತೆ ಮಕ್ಕಳು ಈ ಬೇಸಿಗೆ ಸಮ್ಮರ್ ಹಾಲಿಡೇಸಲ್ಲಿ ಕೊನೆ ಕೊನೆಗೆ ಊರಿಗೆ ಅಜ್ಜನ ಊರಿಗೆ ಹೋಗೋದು, ಅಜ್ಜಿ ಊರಿಗೆ ಹೋಗೋದು ಅಂತ ಇತ್ತು. ಈಗ ಅದು ಯಾವುದೋ ಒಂದು ಬೇಸಿಗೆ ಶಿಬಿರ, ಅದು ಎಲ್ಲ ಒಳ್ಳೆಯದೇ, ನಾವು ಯಾವುದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ಎಲ್ಲದೂ ಬೇಕು. ಆದರೆ ಈ ರೀತಿಯ ಒಂದು ಸಹಜವಾಗಿ ಸಿಗ್ತಾ ಇದ್ದಂತಹ ಪ್ರೀತಿಯನ್ನು ಕಳ್ಕೊಂಡು ಈಗ ಎಲ್ಲೋ ಅದನ್ನು ಹುಡ್ಕೋಕೆ ಹೋಗ್ತಾ ಇದ್ದೀವ ಅನ್ನೋದು. ಅದರೊಳಗೂ ಆಂತರಿಕ ಜೀವನದಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 9 ಗಂಟೆಗೆ ಕೆಲಸ ಮಾಡುವಂತಹ ಜೀವನದಲ್ಲಿ ಉದ್ಯಮ ಅಥವಾ ಉದ್ಯೋಗ, ಇದರ ಬಗ್ಗೆ ನಾವು ತುಂಬ ಕಾನ್ಸಂಟ್ರೇಷನ್ ಮಾಡ್ತಾ ಕುಟುಂಬದ ಬಗ್ಗೆ ಕಾಳಜಿಯನ್ನು ಕಳ್ಕೊಳ್ತಾ ಇದ್ದೀವ ಅನ್ನೋದು ಇದೆ. ಇದರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳಾಗ್ತಿದೆ, ಸಾಕಷ್ಟು ಮಾಹಿತಿಗಳು ಬರ್ತಾ ಇದೆ, ಅದರ ಬಗ್ಗೆ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಹೀಗಲ್ಲ, ಹೀಗಿರಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಪರಿಸ್ಥಿತಿ ಇವತ್ತು ಎಲ್ಲವನ್ನ ತೊರೆದುಕೊಂಡು ಹೋಗುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ. ಹಾಗಾದರೆ ಇದನ್ನು ಹೇಗೆ ತಡೆಯಬಹುದು? ಮತ್ತೆ ನಾವೆಲ್ಲ ಒಂದು ಮನೆಯಲ್ಲಿ ಒಟ್ಟಾಗಿ ಕೂತ್ಕೊಂಡು ಅಮ್ಮನ ಕೈ ತುತ್ತನ್ನು ತಿನ್ನೋದು ಯಾವಾಗ? 8:44 ಆಗ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳು ನನ್ನ ತಲೆಯಲ್ಲೇ ಓಡ್ತಾ ಇದೆ. ನಿಮಗೇನು ಅನಿಸ್ತಾ ಇದೆ? ಕುಟುಂಬ ಅಂದ ಕೂಡಲೇ ಇವತ್ತಿನ ಪರಿಸ್ಥಿತಿ ಹಾಗೂ ನಿಮ್ಮ ಬಾಲ್ಯದ ದಿನಗಳಲ್ಲಿ ಇದ್ದಂತಹ ಪರಿಸ್ಥಿತಿ, ಅದು ಚೆನ್ನಾಗಿತ್ತ? ಇವತ್ತು ಇರೋದು ಚೆನ್ನಾಗಿದೆಯಾ? ಅಫ್ಕೋರ್ಸ್ ಎರಡರಲ್ಲೂ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇದೆ. ಅಲ್ಲಿ ಕಷ್ಟ ಇತ್ತು, ಕಷ್ಟದ ಜೊತೆಗೆ ಪ್ರೀತಿ ಇತ್ತು. ಇವತ್ತು ಕಷ್ಟಗಳು ಕಡಿಮೆ ಇದೆ, ಆದರೆ ಪ್ರೀತಿಯ ಕೊರತೆ ಹೆಚ್ಚಾಗಿದೆ. 8:45 ಮುಂದಿನ ಗೀತೆ ಹಬ್ಬ ಚಿತ್ರದಿಂದ ಜೇನಿನ ಗೂಡು ನಾವೆಲ್ಲ.

ಸಮಯ 8:50 ಆಗ್ತಾ ಇದೆ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ನಮಸ್ಕಾರ ನಾಗರಾಜಣ್ಣ, ನಮಸ್ಕಾರ. ಒಂದೇ ಕುಟುಂಬ ಎನ್ನುವುದಕ್ಕೆ ಒಂದು ಉದಾಹರಣೆ, ರಾಮನು ರಾವಣನ ನಾಭಿಗೆ ಬಾಣವನ್ನ ಹೊಡೆದಾಗ ರಾವಣ ಅಲ್ಲಿ ಕುಸಿದು ಬಿದ್ದಿರ್ತಾನೆ. ಆಗ ರಾವಣ ರಾಮನಿಗೆ ಹೇಳ್ತಾನೆ, ರಾಮ ನಾನು ನಿನಗಿಂತ ಶಕ್ತಿಶಾಲಿ, ನಿನ್ನ ಸೈನ್ಯಕ್ಕಿಂತ ನನ್ನ ಸೈನ್ಯ ಅಧಿಕ, ಹಾಗೂ ನಾನು ಶಿವನಲ್ಲಿ ವರವನ್ನ ಪಡೆದಿದ್ದೇನೆ, ಆದರೂ ನಾನು ಸೋತೆ. ಇದಕ್ಕೆ ಕಾರಣ ಏನು ಅಂದ್ರೆ, ನಿನ್ನ ತಮ್ಮ ನಿನ್ನ ಜೊತೆಯಲ್ಲಿ ಇದ್ದ, ಆದರೆ ನನ್ನ ತಮ್ಮ ನನ್ನ ಜೊತೆಯನ್ನ ಬಿಟ್ಟು ಬಿಟ್ಟ. ಹಾಗೆ ಅಣ್ಣ ತಮ್ಮಂದಿರು ಎಲ್ಲಿ ಒಗ್ಗಟ್ಟಾಗಿ ಇರುತ್ತಾರೆ ಆ ಸಂಸಾರದಲ್ಲಿ ಒಡಕುಗಳು ಬರೋದಿಲ್ಲ, ಕಷ್ಟಗಳು ಬರೋದಿಲ್ಲ. ಎಲ್ಲಿ ಅಣ್ಣ ತಮ್ಮಂದಿರಲ್ಲಿ ಒಡಕು ಇರುತ್ತೋ ಅಲ್ಲಿ ಸಂಸಾರ ಬೇರೆ ಆಗುತ್ತದೆ. ಹಾಗೆ ನಾವು ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಒಟ್ಟಿಗೆ ಇದ್ದೇವೆ ಎಂದು ಹೇಳಿಕೊಳ್ಳಲು ನನಗೆ ಬಹಳ ಹೆಮ್ಮೆ ಆಗ್ತದೆ ಅಂತ ಮುರಳೀಧರ ಶಿವಮೊಗ್ಗ ಸಂದೇಶವನ್ನು ಕಳಿಸಿದ್ದಾರೆ. ಅದ್ಭುತ, ವೆರಿ ಗುಡ್ ಮುರಳೀಧರ ಅವರೇ. ಬಹಳ ಇದನ್ನ ಕೇಳಿ ಬಹಳನೇ ಖುಷಿಯಾಯಿತು. ನಿಮ್ಮ ತುಂಬು ಸಂಸಾರ ಚೆನ್ನಾಗಿ ಖುಷಿಯಾಗಿ ಸಂತೋಷವಾಗಿ ಹೀಗೆ ಇರಲಿ ಅಂತ ಹಾರೈಸ್ತೀವಿ. ಅದಾದ ನಂತರ ಪುಷ್ಪ ವಿನೋಬನಗರ ಶಿವಮೊಗ್ಗ ಬೆಳಗಿನ ಶುಭೋದಯ, ಬೆಳಗಿನಿಂದ ಪ್ರಸಾರವಾದ ಎಲ್ಲ ಕಾರ್ಯಕ್ರಮ ಉಪಯುಕ್ತ ಮಾಹಿತಿಯೊಂದಿಗೆ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ, ಧನ್ಯವಾದಗಳು. ಎಲ್ಲರಿಗೂ ವಿಶ್ವ ಕುಟುಂಬ ದಿನದ ಶುಭಾಶಯಗಳು. ಅವಿಭಕ್ತ ಕುಟುಂಬದಿಂದ ಇರುವ ಪ್ರಯೋಜನ ತುಂಬಾ ಅಂದ್ರೆ ತುಂಬಾನೇ ಇದೆ. ಮನೆಯಲ್ಲಿ ಹಿರಿಯರು ಇದ್ದಾಗ ಎಷ್ಟು ಚೆನ್ನಾಗಿತ್ತು ಅನ್ನೋದು ನಮ್ಮ ಅನುಭವವೇ ಹೇಳುತ್ತೆ. ಹೊಸ ಹೊಸ ವಿಷಯವಾದರೂ ಹಳೆಯ ನೆನಪಿಗೆ ಒಯ್ಯುವ ನಿಮ್ಮ ಕಾರ್ಯಕ್ರಮ ಮಿಸ್ ಮಾಡಿಕೊಳ್ಳೋ ಹಾಗೆ ಇಲ್ಲ, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಎರಡು ಸಂದೇಶವನ್ನ ಓದ್ದೆ, ಒಂದು ಮುರಳೀಧರ ಹಾಗೆ ಪುಷ್ಪ ವಿನೋಬನಗರ ಇವರ ಸಂದೇಶಗಳನ್ನ. ಈ ಎರಡೂ ಸಂದೇಶಗಳಲ್ಲಿ ಕುಟುಂಬದ ಮೌಲ್ಯವನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಎಷ್ಟೋ ಕಡೆ ಕೆಲವೊಮ್ಮೆ ಕೆಲವೊಂದು ಸಂಬಂಧಗಳು ಅಣ್ಣ ತಮ್ಮ ಆಗಿರಬಹುದು, ಅಕ್ಕ ತಮ್ಮ ಆಗಿರಬಹುದು, ಅಪ್ಪ ಮಗ ಆಗಿರಬಹುದು, ಸಹೋದರರಾಗಿರಬಹುದು, ಅಥವಾ ಅತ್ತೆ ಸೊಸೆ ಆಗಿರಬಹುದು, ಯಾವುದೋ ಒಂದು ಸಣ್ಣ ಬಿರುಕಿನಿಂದ ಮನೆಯಲ್ಲಿ ಏನೋ ಒಂದು ಘಟನೆಗಳು ನಡೆದು ಅಲ್ಲಿ ಕುಟುಂಬ ಎರಡು ಭಾಗ ಆಗಿಬಿಡುತ್ತೆ. ನಮಗೇನು, ನಾವು ದುಡಿತಾ ಇದ್ದೀವಿ, ನಮ್ಮ ಹತ್ರನೂ ದುಡ್ಡಿದೆ, ನಾವು ಹೆಂಗ್ ಬೇಕಾದ್ರೂ ನಮಗೂ ಇಷ್ಟ ಬದ ಹಾಗೆ ನಾವು ಸಂಸಾರವನ್ನ ಮಾಡ್ಕೊಳ್ತೀವಿ, ಬದುಕನ್ನ ಕಟ್ಕೊಳ್ತೀವಿ ಅಂತ ಕುಟುಂಬದಿಂದ ಬೇರೆಯಾಗಿ ಹೊರಟು ಬಿಡುತ್ತಾರೆ. ಕೆಲವೊಮ್ಮೆ ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗೂ ಇರ್ತಾರೆ, ಇದ್ದಾರೆ ಕೂಡ. ಆದರೆ ಇಲ್ಲಿ ತಂದೆ ತಾಯಿಯಿಂದ ದೂರವಾಗಿ ಮುಂದೆ ಆಗುವಂತಹ ಮಕ್ಕಳಿಗೆ ಅಜ್ಜ ಅಜ್ಜಿಯನ್ನು ದೂರ ಮಾಡಿ, ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಈ ರೀತಿಯ ಸಂಬಂಧಗಳನ್ನು ದೂರ ಮಾಡಿ ಯಾವುದೋ ಒಂದು ಒಕೇಶನಲ್ಲಿ ಅಥವಾ ಯಾವುದೋ ಒಂದು ಈವೆಂಟ್ನಲ್ಲಿ ಬಂದು ಹಾಯ್ ಚೆನ್ನಾಗಿದ್ದೀರಾ, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ಹೋಗೋದ್ರಲ್ಲಿ ಅಷ್ಟಕ್ಕೆ ಸೀಮಿತವಾಗಿದೆಯಾ ಈ ಕುಟುಂಬ ಅನ್ನೋದು ಪ್ರಶ್ನೆ ಬರುತ್ತೆ. ಇದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೀಗಿಲ್ಲ. ಅವ್ರ ದೊಡ್ಡ ದೊಡ್ಡ ಮನೆ, ಆ ಮನೆಯಲ್ಲಿ ತುಂಬ ಸಂಸಾರ, ಎಲ್ಲರೂ ಒಗ್ಗಟ್ಟಾಗಿ ಇರ್ತಾರೆ. ಇಲ್ಲೂ ನಮ್ಮ ಮಲೆನಾಡು ಭಾಗದಲ್ಲೂ ಅನೇಕ ಕುಟುಂಬಗಳು ಈಗಲೂ ಹಾಗೆ ಇದೆ. ಆದರೆ ಅಲ್ಲೊಂದಷ್ಟು ಕುಟುಂಬಗಳಲ್ಲಿ ಮನೆಯಲ್ಲಿ ಒಂದೇ ಮನೆಯಲ್ಲಿ 50 ಜನ 100 ಜನ 120 ಜನ ಇರುವಂತಹ ಮನೆಗಳನ್ನು ನಾವು ನೋಡಬಹುದು. ಇದು ಏನ್ ಹೇಳುತ್ತೆ, ಏನ್ ಸಂದೇಶವನ್ನ ಕೊಡುತ್ತೆ ಅಂದ್ರೆ, ಎಂತಹ ಸಂದರ್ಭದಲ್ಲೂ ಒಗ್ಗಟ್ಟಾಗಿದ್ರೆ ಬರುವ ಸಮಸ್ಯೆಗಳನ್ನ ಅಷ್ಟೂ ಜನ ತಮ್ಮ ಹೆಗಲ ಮೇಲೆ ತಗೊಳ್ತಾರೆ. ಆಗ ಒಬ್ಬ ವ್ಯಕ್ತಿ ಮೇಲೆ ಬೀಳುವಂತಹ ಭಾರ ತುಂಬಾನೇ ಕಡಿಮೆ ಆಗುತ್ತೆ. ಅದು ಆರ್ಥಿಕವಾಗಿ ಆಗಿರಬಹುದು, ಸಾಮಾಜಿಕವಾಗಿ ಆಗಿರಬಹುದು, ಮಾನಸಿಕವಾಗಿರಬಹುದು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅದಕ್ಕೆ ಹೇಳೋದು. ಒಟ್ಟು ಕುಟುಂಬದಲ್ಲಿ ಬಲ, ಶಕ್ತಿ, ಚೈತನ್ಯ ಎಲ್ಲವೂ ಇರುತ್ತೆ. ಹಂಪಣ್ಣ ನ್ಯಾಮತಿಯಿಂದ, ಹಿಂದಿನ ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ ದೊಡ್ಡಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಣ್ಣ ತಮ್ಮ ಅತ್ತಿಗೆ ಹೀಗೆ ಎಲ್ಲರೂ ಒಟ್ಟಿಗೆ ಬಾಳ್ತಾ ಇದ್ರು. ಆದ್ರೆ ಇಂದು ಗಂಡ ಹೆಂಡತಿ ಮಗು ಒಂದು ಎನ್ನುವಂತೆ ಆಗಿದೆ ಕುಟುಂಬಗಳು. ಈಗ ಯಾರು ಹಿರಿಯರನ್ನ ಮನೆ

ಇಟ್ಕೊಳ್ಳಲು ಇಷ್ಟಪಡೋದಿಲ್ಲ. ತಂದೆ ತಾಯಿಗಳು ತಮಗೆ ಮಾಡಿದ ತ್ಯಾಗವನ್ನ ಮರೀತಾರೆ. ತಾಯಿಯ ಋಣವನ್ನ ಒಂದು ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲ. ಹೌದು, ವೃದ್ಧಾಶ್ರಮಗಳನ್ನ ನೋಡಿದಾಗ ಅಲ್ಲೆಲ್ಲೂ ಒಂದು ಕಟ್ಟೆಯ ಮೇಲೆ ಕುಳಿತುಕೊಂಡು ತನ್ನ ಮಕ್ಕಳನ್ನ ಮೊಮ್ಮಕ್ಕಳನ್ನ ನೆನೆಸಿಕೊಂಡು ಅಳ್ತಾ ಇರುವಂತಹ ಆ ವಯಸ್ಸಾದ ಕಣ್ಣುಗಳನ್ನ ನೋಡಿದಾಗ ಬಹಳ ಬೇಜಾರಾಗುತ್ತೆ, ಬಹಳ ದುಃಖವಾಗುತ್ತೆ. ಅವರು ನಮಗೋಸ್ಕರ, ಮಕ್ಕಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಕೊನೆಗಾಲದಲ್ಲಿ ಮನೇಲಿಟ್ಟುಕೊಂಡು ಅವ್ರ ಜೊತೆ ಖುಷಿಯಾಗಿ ಸಮಯ ಕಳೆಯಕ್ ಆಗದೇ ಇರುವಷ್ಟು ಪರಿಸ್ಥಿತಿ ನಾವು ಬಂದ್ಬಿಟ್ಟಿದೀವ. ಬಹಳ ಯೋಚನೆ ಮಾಡಬೇಕಾದಂತಹ ವಿಷಯ. 8:55 ಆಗ್ತಾ ಇದೆ, ಇನ್ನೊಂದು 5 ನಿಮಿಷಗಳ ಕಾಲ ಇದೆ. ಇನ್ನು ಶುಕ್ರವಾರದ ವಂದನೆಗಳು ನಾಗರಾಜ್ ಸರ್, ಎಲ್ಲಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮುಡಿ ಬರ್ತಾ ಇದೆ. ಹೆಲ್ತ್ ಟಿಪ್ಸ್, ಚಿತ್ರಗೀತೆ ಮಿಕ್ಸ್ ಮನೋಡಿ ಇಷ್ಟವಾಯಿತು. ಶ್ರೀ ಶೈಲಕುಮಾರ್ AR ಲೇಔಟ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಇವತ್ತಿನ ಪರಿಸ್ಥಿತಿ ಹೀಗಾಗಿದೆ, ಏನ್ ಮಾಡೋದು? ವೃದ್ಧಾಶ್ರಮಗಳು ಅದಕ್ಕೆ ಅದನ್ನ ತೋರಿಸುವಂತಹ ಅಡ್ವರ್ಟೈಸ್ಮೆಂಟ್ಗಳನ್ನೆಲ್ಲ ನೋಡಿದಾಗ ಏನೇ ಕೊಡಬಹುದು, ಮಕ್ಕಳು ತಂದೆ ತಾಯಿಗೆ ಕೊಡುವಂತಹ ಪ್ರೀತಿ, ಅಥವಾ ತಂದೆ ತಾಯಿಯರು ಮಕ್ಕಳಿಗೆ ಕೊಡುವಂತಹ ಪ್ರೀತಿ, ಅಜ್ಜ ಅಜ್ಜಿ ಮೊಮ್ಮಕ್ಕಳಿಗೆ ಕೊಡುವಂತಹ ಪ್ರೀತಿ, ಅಥವಾ ತಮ್ಮ ಸಂಬಂಧಗಳಿಂದ ಸಿಗುವಂತಹ ಪ್ರೀತಿ ಬೇರೆಯವರಿಂದ ಅಥವಾ ಬೇರೆ ಎಲ್ಲೋ ಸಿಗೋಕ್ಕೆ ಸಾಧ್ಯನಾ? ಹಂಗೆ ಸಿಗೋದೇ ಆಗದಿದ್ರೆ ಈ ಸಂಬಂಧಗಳಿಗೆ ಅರ್ಥನೇ ಇರ್ತಿರ್ತಿರ್ಲಿಲ್ವಾ ಅಲ್ವಾ? ಎನಿವೇ, 8:56. ಇನ್ನಾದರೂ ಕೂಡ ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ, ನಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತಗೊಳ್ಬೇಕು ಅಂತ ಅನ್ಸಿದ್ರೆ ಎಲ್ಲರೂ ಒಟ್ಟಿಗೆ ಇರುವಂತಹ ಪ್ರಯತ್ನವನ್ನ ಮಾಡಬಹುದೇನು? ರಾಜೇಶ್ ಚಿತ್ರ ಅವರ ದನಿಯಲ್ಲಿ ಯಜಮಾನ ಚಿತ್ರದಿಂದ ಎಲ್ಲ ಮುದ್ದಾದ ಕುಟುಂಬಗಳಿಗೆ ಈ ಗೀತೆ ಸಮರ್ಪಣೆ. ಕೇಳಿ ಆನಂದಿಸಿ.

ಸಮಯ 9:01 ಆಗ್ತಾ ಇದೆ. ನಮಸ್ಕಾರ ಸರ್, ನಾನು ಜ್ಯೋತಿಕಾ ಎ ಶೇಟ್ ಭದ್ರಾವತಿಯಿಂದ. ಅಂದಿನ ಜೇನಿನ ಗೂಡಿನಲ್ಲಿ ತುಂಬಾ ಸಿಹಿ ಇತ್ತು, ಇಂದಿನ ಜೇನಿನ ಗೂಡಲ್ಲಿ ಸಿಹಿ ಇಲ್ಲ, ಬರೀ ಕಹಿ. ಒಬ್ಬರ ಮಾತನ್ನ ಒಬ್ಬರು ಕೇಳೋದಿಲ್ಲ. ನನ್ನ ಅನಿಸಿಕೆ, ಕೂಡಿ ಬಾಳಿದರೆ ಪರಮ ಸುಖ ಅಂತ ಅದ್ಭುತವಾದಂತಹ ಮಾತನ್ನು ಹೇಳಿದರೆ. ಸಮಸ್ಯೆ ಆಗೋದೇ ಮಾತಿನಲ್ಲಿ. ಒಬ್ಬರ ಮಾತನ್ನ ಕೇಳಿದ್ರೆ ಇನ್ನೊಬ್ರಿಗೆ ಆಗಲ್ಲ. ಅವ್ರನ್ನ ಮಾತಾಡಿದ್ರೆ ನನಗಿಷ್ಟ ಇಲ್ಲ, ನಾನು ಅವ್ರ ಮಾತನ್ನು ನಾನು ಯಾಕೆ ಕೇಳಬೇಕು ಅನ್ನೋ ಧೋರಣೆಗಳೆಲ್ಲ ಇರುತ್ತೆ. ಪ್ರೀತಿಯನ್ನ ತಗೊಳ್ಳೋದು, ಪ್ರೀತಿಯನ್ನ ಕೊಡೋದನ್ನ ಕಲಿಬೇಕು. ಅದು ಹೇಗೆ ಸಾಧ್ಯ ಅಂದ್ರೆ, ಯೂಶ್ವಲಿ ನಾವು ಗಲಾಟೆಯನ್ನ ಮಾಡಿದಾಗ, ಕೋಪ ಮಾಡಿಕೊಂಡಾಗ, ಸಿಟ್ಟು ಮಾಡಿಕೊಂಡಾಗ ತುಂಬಾ ಮಾತಾಡ್ತೀವಿ. ಅದೇ ಪ್ರೀತಿ ಇದ್ದಾಗ ಅದನ್ನ ವ್ಯಕ್ತಪಡಿಸೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ನೆಗೆಟಿವ್ ಅಂಡ್ ಪಾಸಿಟಿವ್ ಇದ್ದೇ ಇರುತ್ತೆ. ಅದು ಎಲ್ಲ ಕಾಲದಲ್ಲೂ ಎಲ್ಲ, ಅದು ಮಕ್ಕಳಾಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಜ್ಜ ಅಜ್ಜಿ ಆಗಿರ್ಬೋದು, ಎಲ್ಲ ಋತುಗಳು ಇರುತ್ತೆ. ನೆಗೆಟಿವ್ನ ಹೊರಗೆ ಹಾಕದಾಗೆ ಪಾಸಿಟಿವ್ನ ಹೊರಗೆ ಹಾಕೋದಿಲ್ಲ. ಯಾವಾಗ ನಾವು ಪಾಸಿಟಿವ್ನ ಹೊರಗೆ ಹಾಕೋದನ್ನು ಕರಿತೀವಿ, ಅದು ಬ್ಯಾಲೆನ್ಸ್ ಆಗುತ್ತೆ. ನೀವು ಕೋಪ ಮಾಡಿಕೊಂಡ್ರೆ, ಬರೀ ಕೋಪನೇ ಮಾಡ್ಕೊಳ್ತಾ ಇದ್ರೆ, ಪ್ರೀತಿ ತೋರಿಸ್ಲಿಲ್ಲ ಅಂದರೆ ಜನ ನಮ್ಮಿಂದ ದೂರ ಹೋಗ್ತಾರೆ. ಅದೇ ನೀವು ಪ್ರೀತಿನೂ ತೋರಿಸಿ ಕೋಪನೂ ಮಾಡಿಕೊಂಡ್ರೆ ಎರಡೂ ಬ್ಯಾಲೆನ್ಸ್ ಆಗುತ್ತೆ. ಕೋಪ ಮಾಡ್ಕೊಂಡೆ ಇರೋಕ್ಕೆ ಚಾನ್ಸೇ ಇಲ್ಲ. ಹಾಗೆ ಪ್ರೀತಿ ಬರೋದಕ್ಕೂ ಚಾನ್ಸ್, ಪ್ರೀತಿಯೇ ಇಲ್ಲದೆ ಇರೋದಕ್ಕೂ ಚಾನ್ಸ್ ಇಲ್ಲ. ಪ್ರೀತಿ ಬಂದಾಗ ಪ್ರೀತಿಯನ್ನು ವ್ಯಕ್ತಪಡಿಸ್ಬೇಕು. ಒಳ್ಳೆ ಕೆಲಸ ಮಾಡಿದಾಗ ಹೊಗಳಬೇಕು, ಕೆಟ್ಟ ಕೆಲಸ ಮಾಡಿದಾಗ ತಪ್ಪು ಅಂತ ತಿದ್ದಿ ಬುದ್ಧಿ ಹೇಳಬೇಕು. ಇದು ಎರಡೂ ಆದರೆ, ಇದೆಲ್ಲ ಕಡೆಯೂ ಆದರೆ, ಬಹುಶಃ ಈ ಒಂದು ಸರಳ ಸೂತ್ರವನ್ನು ನಾವೆಲ್ಲ ಅಪ್ಲೈ ಮಾಡ್ಕೊಳ್ತಾ ಹೋದರೆ ಬದುಕು ಚೆನ್ನಾಗಿರುತ್ತೆ, ಕುಟುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಒಟ್ಟಿಗೆ ಇರಬಹುದು ಅಂತ ಅನಿಸುತ್ತೆ. ಏನಂತೀರಾ? ಹಾಗೆ ಶುಭ ಮುಂಜಾನೆ. ಆಕಾಶವಾಣಿಗೆ ಬೆಳಗಿನ ಪ್ರಸಾರವಾದ ಭಕ್ತಿಗೀತೆಗಳು, ಕರುಣಾಳು ಬಾ ಬೆಳಕ್ಕೆ ಕಾರ್ಯಕ್ರಮ ಚಿತ್ರಗೀತೆಗಳು, ಹಾಗೆ ಈಗ ಕೇಳ್ತಾ ಇರೋ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಂಜುನಾಥ್ ಲಕ್ಷ್ಮೀಶೇಖರ್ ಶಾಪ್ ಜನ್ನಾಪುರದಿಂದ, ವೀರೀಲಾ ವಿದ್ಯಾನಗರದಿಂದ, ನಮಸ್ತೆ ಬೆಳಗಿನ ಶುಭೋದಯ, ಗೀತಾರಾಧನದ ಭಕ್ತಿಗೀತೆಗಳು, ಮಹಾರಾಷ್ಟ್ರದ ದೇವಿ ಶಕ್ತಿಪೀಠದ ಬಗ್ಗೆ ಮಾಹಿತಿ, ಹೆಣ್ಣಿನ ಕುರಿತಾದ ಚಿತ್ರಗೀತೆಗಳು ಮನಸ್ಸಿಗೆ ಖುಷಿ ತಂದಿತು. ಕುಟುಂಬ ಅಂದ ತಕ್ಷಣ ನಮಗೆ ನಮ್ಮ ಹಳ್ಳಿಯಲ್ಲಿ ಕಳೆದ ನಮ್ಮ ಬಾಲ್ಯದ ದಿನಗಳು ನೆನಪಿಗೆ ಬರುತ್ತೆ. ಕುಟುಂಬದಲ್ಲಿ ಎಲ್ಲರೂ ಒಟ್ಟಾಗಿ ಇರ್ತಾ ಇದ್ವಿ, ನಮ್ಮ ಬಾಲ್ಯದ ದಿನಗಳು ನೆನಪಿಗೆ ಬಂತು. ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರು ಚಿಕ್ಕಪ್ಪ ದೊಡ್ಡಮ್ಮ ಅವರ ಸಂಸಾರ ಎಲ್ಲ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು. ಸಣ್ಣ ಸಣ್ಣ ಮಕ್ಕಳು ಹೇಗೆ ಬೆಳೆದ್ರು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಒಬ್ಬರೆಲ್ಲ ಒಬ್ರು ಎತ್ತಿಕೊಂಡು ಆಟ ಆಡಿಸ್ತಾನೆ ಇರ್ತಿದ್ರು. ಊಟ ಮಾಡುವಾಗ ಎಲ್ಲ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡ್ತಾ ಇದ್ರು. ಮನೆ ತೋಟ ಗದ್ದೆ ಕೆಲಸಗಳಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ರು. ನಂಗಂತೂ ಅವಿಭಕ್ತ ಕುಟುಂಬನೇ ಚೆಂದ ಅನ್ಸುತ್ತೆ. ಅಲ್ಲಿಯೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತಿತ್ತು. ದೊಡ್ಡವರು ಕುಳಿತು ಸಮಾಧಾನ ಮಾಡಿ ಸಮಸ್ಯೆ ಬಗೆಹರಿಸ್ತಾ ಇದ್ರು. ಈಗ ಹಾಗಿಲ್ಲ. ಅಜ್ಜ ಅಜ್ಜಿ ಇರಲಿ, ಅಪ್ಪ ಅಮ್ಮನನ್ನು ಕೂಡ ಜೊತೆಯಲ್ಲಿ ಇಟ್ಕೊಳ್ಳೋದಿಲ್ಲ. ತಮ್ಮ ಮಕ್ಕಳಿಗೆ ಅವರೆಲ್ಲರ ಪ್ರೀತಿ ಸಿಗದೆ ಎಲ್ಲೋ ಬೇಬಿ ಕೇರ್ಗಳಲ್ಲಿ ಬೆಳೀತಾ ಇದ್ದಾರೆ. ಮಕ್ಕಳಿಗೆ ಏನೂ ಕಲಿಸೋದಕ್ಕೆ ಹೊರಟಿದ್ದಾರೆ ಈಗಿನವರು. ಮಕ್ಕಳಿಗೆ ಸಿಗ್ತಾ ಇರೋದು ಕೃತಕ ಪ್ರೀತಿ. ದಯವಿಟ್ಟು ತಮ್ಮ ಅಪ್ಪ ಅಮ್ಮ ಅಥವಾ ಹಿರಿಯರನ್ನ ಜೊತೆಗೆ ಇಟ್ಕೊಂಡು ಮಕ್ಕಳಿಗೆ ಅವರ ಪ್ರೀತಿ ಸಿಗುವಂತೆ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ರೆ ವೀರಿಲ್ಲ ವಿದ್ಯಾನಗರ. ನಿಜವಾಗ್ಲೂ ಅದ್ಭುತವಾದಂತಹ ಸಂದೇಶ. ಕರೆಂಟ್ ಸಿಚುವೇಶನ್ ತುಂಬಾ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಇವತ್ತು

0: ಬೇಬಿ ಕೇರ್ ಬಿಡಬೇಕು ಅಥವಾ ಮನೆಗೆ ಅವರು ಕೇರ್ ಟೇಕರ್ ಬಂದು ನೋಡ್ಕೊಳ್ಬೇಕು. ಏನೇ ದುಡ್ಡು ಕೊಡಬಹುದು, ಎಷ್ಟೇ ದುಡ್ಡು ಕೊಡಬಹುದು, ಅದು ಕೃತಕ ಪ್ರೀತಿನೇ. ಅಜ್ಜ ಅಜ್ಜಿಯಿಂದ ಅಪ್ಪ ಅಮ್ಮನಿಂದ ಸಿಗುವ ಪ್ರೀತಿ ವ್ಯಾಲ್ಯೂನೇ ಕಟ್ಟಕ್ಕಾಗೋದಿಲ್ಲ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇರೋದು ನಿಮ್ಮ ಗೆಳೆಯ ನಾಗರಾಜ್ ಸಿಸ್ಟ. ತುಂಬ ಕುಟುಂಬದಲ್ಲಿರಿ, ಎಲ್ಲರೂ ಒಟ್ಟಿಗೆ ಇರಿ, ಖುಷಿಯಾಗಿರಿ, ಸಂತೋಷವಾಗಿ ಇರಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಆಕಾಶವಾಣಿ ಕೇಳಿ, ಕೇಳಿಸ್ತಾ ಇರಿ, ಖುಷಿಯಾಗಿರಿ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
0: ಮುಂದಿನ ಕಾರ್ಯಕ್ರಮ ಗೆಲುವಿನ ಗುಟ್ಟು. ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ.
3: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗ್ರಂಥಾಲಯದ ಪಿತಾಮಹನ ಬದುಕು ಮತ್ತು ಸಾಧನೆ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಈ ಕುರಿತು ಪ್ಯಾಸಿಟಿಮ್ನ ಮುಖ್ಯ ಗ್ರಂಥಪಾಲಕರಾದ ಡಾಕ್ಟರ್ ಚಂದ್ರಶೇಖರ್ ಕೆಎಲ್ ಅವರಿಂದ ಮಾಹಿತಿ.
4: ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಶೇಖರ್ ಕೆಎಲ್, ಶಿವಮೊಗ್ಗದ ಪ್ರತಿಷ್ಠಿತ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಕಳೆದ 19 ವರ್ಷಗಳಿಂದ ಗ್ರಂಥಪಾಲಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ನಿಮ್ಮೆಲ್ಲರ ಮುಂದೆ ಒಬ್ಬ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿಸಲು ಉತ್ಸುಕನಾಗಿದ್ದೇನೆ. ಜ್ಞಾನದ ಭಂಡಾರವಾದ ಗ್ರಂಥಾಲಯಕ್ಕೆ ಒಂದು ವೈಜ್ಞಾನಿಕ ಸ್ವರೂಪ ನೀಡಿ ಪುಸ್ತಕ ಮತ್ತು ಓದುಗರ ನಡುವೆ ಭದ್ರವಾದ ಸೇತುವೆ ಕಟ್ಟಿದ ಮತ್ತು ಭಾರತೀಯ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಎಂದೇ ಕರೆಸಿಕೊಳ್ಳುವ ಎಸ್ ಆರ್ ರಂಗನಾಥನ್ ಅವರ ಬದುಕಿನ ಮತ್ತು ಸಾಧನೆಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರ ಬಗ್ಗೆ ಮಾತನಾಡಲು ಒಬ್ಬ ಗ್ರಂಥಪಾಲಕನಾಗಿ ನನಗೆ ಹೆಮ್ಮೆಯ ವಿಷಯ. ಒಂದು ಸಮಾಜದ ಬೌದ್ಧಿಕ ಬೆಳವಣಿಗೆಯಲ್ಲಿ ಗ್ರಂಥಾಲಯಗಳ ಪಾತ್ರ ಬಹಳ ದೊಡ್ಡದು. ಗ್ರಂಥಾಲಯಗಳು ಕೇವಲ ಪುಸ್ತಕಗಳ ಸಂಗ್ರಹಾಲಯವಲ್ಲ, ಅವು ಜ್ಞಾನದ ದೇಗುಲಗಳು. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನವಾಗಿ ಮಾಹಿತಿ ಮತ್ತು ಶಿಕ್ಷಣವನ್ನು ಕಲ್ಪಿಸುವಲ್ಲಿ ಗ್ರಂಥಾಲಯಗಳು ಮತ್ತು ಗ್ರಂಥಪಾಲಕರು ಕೊಂಡಿಯಂತೆ ಕೆಲಸ ಮಾಡುತ್ತಾರೆ. ಡಾಕ್ಟರ್ ಶಿಯಾಳಿ ರಾಮಾಮೃತ ರಂಗನಾಥನ್, ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹ. ಡಾಕ್ಟರ್ ಎಸ್ ಆರ್ ರಂಗನಾಥನ್ ಎಂಬ ನಾಮದಿಂದ ದೇಶಕ್ಕೆ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಚಿರ ಪರಿಚಿತರಾದವರು. ಗ್ರಂಥಾಲಯದಲ್ಲಿ ಅಸಾಧ್ಯವಾದದನ್ನು ಸಾಧ್ಯವಾಗಿಸಿದ ಇಂದಿನ ಸಾವಿರಾರು ಗ್ರಂಥಪಾಲಕರಿಗೆ ಬೆಳಕಾದವರು. ಇಂದಿನ ಡಿಜಿಟಲ್ ಯುಗದಲ್ಲಿಯೂ ಗ್ರಂಥಾಲಯಗಳು ಉಳಿಯುವಲ್ಲಿ ಡಾಕ್ಟರ್ ರಂಗನಾಥನ್ ಅವರ ಪಾತ್ರ ದೊಡ್ಡದು. ದೇಶದ ಗ್ರಂಥಾಲಯದಲ್ಲಿ ಇವರಷ್ಟು ಕೃಷಿ ಮಾಡಿದವರು ಮತ್ತೊಬ್ಬರಿಲ್ಲ. ಗ್ರಂಥಾಲಯ ವ್ಯವಸ್ಥೆಯನ್ನು ವೈಜ್ಞಾನಿಕವಾಗಿ ವರ್ಣಗಳಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರು ಆಗಸ್ಟ್ 9, 1892 ತಮಿಳುನಾಡುವಿನ ಶಿಯಾಲಿ ಎಂಬಲ್ಲಿ ಜನಿಸಿದರು. ರಂಗನಾಥನ್ ಅವರು ಚಿಕ್ಕ ವಯಸ್ಸಿನಿಂದಲೇ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿದರು. ಅವರ ಶಿಕ್ಷಣ 1897 ವಿಜಯದಶಮಿಯಂದು ಅಕ್ಷರಾಭ್ಯಾಸದೊಂದಿಗೆ ಪ್ರಾರಂಭವಾಯಿತು. ತಮ್ಮ ಪ್ರಾರಂಭಿಕ ವಿದ್ಯಾಭ್ಯಾಸವನ್ನು ಶಿಯಾಳಿಯ ಹಿಂದೂ ಪ್ರೌಢಶಾಲೆಯಲ್ಲಿ ಮಾಡಿದರು. 1909 ಮೆಟ್ರಿಕ್ ಪರೀಕ್ಷೆಯಲ್ಲಿ ಮತ್ತು 1911 ಇಂಟರ್ಮೀಡಿಯೇಟ್ ಪರೀಕ್ಷೆಯಲ್ಲೂ ಉತ್ತೀರ್ಣರಾದರು. ಅನಂತರ ಮದರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಓದಿ 1913 ಬಿಎ ಪದವಿ ಪಡೆದರು. ಗಣಿತಶಾಸ್ತ್ರದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದ ಇವರು ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ 1916 ಗಣಿತದಲ್ಲಿ ಎಂಎ ಪದವಿ ಪಡೆದರು. 1917ರಲ್ಲಿ

0: ಶಿಕ್ಷಕರ ತರಬೇತಿ ಪದವಿಯನ್ನು ಪಡೆದು ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಅವರು ಗಣಿತ ಉಪನ್ಯಾಸಕರಾಗಿ ಅಧ್ಯಾಪಕ ವೃತ್ತಿಗೆ ಸೇರಿದರು. ಮೊದಲಿಗೆ 1917 ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಗಣಿತ ಉಪನ್ಯಾಸಕರಾಗಿ ನೇಮಕವಾದರು. 1920 ಕೊಯಮತ್ತೂರಿನ ಸರ್ಕಾರಿ ಕಾಲೇಜಿನಲ್ಲಿ ಮತ್ತು ತಮಿಳುನಾಡಿನ ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸರು. ಅನಂತರ 1921 ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ 1924 ಸೇವೆ ಸಲ್ಲಿಸಿ ಉತ್ತಮ ಶಿಕ್ಷಕರೆಂದು ಹೆಸರು ಗಳಿಸಿದರು. ರಂಗನಾಥನ್ ಅವರ ಗ್ರಂಥಾಲಯ ವಿಜ್ಞಾನದ ಪ್ರವೇಶವು ಆಕಸ್ಮಿಕವಾಗಿತ್ತು. 1923 ರಂಗನಾಥನ್ ಅವರಿಗೆ ಗ್ರಂಥಪಾಲಕತ್ವದಲ್ಲಿ ಯಾವುದೇ ಪೂರ್ವ ಅನುಭವವಿಲ್ಲದಿದ್ದರೂ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯ ಗ್ರಂಥಪಾಲಕರ ಹುದ್ದೆಯನ್ನು ನೀಡಲಾಯಿತು. ಆ ಸಮಯದಲ್ಲಿ ಭಾರತದಲ್ಲಿ ಗ್ರಂಥಪಾಲಕತ್ವವು ಕಡಿಮೆ ಮೌಲ್ಯದ ವೃತ್ತಿಯಾಗಿತ್ತು. ಇದನ್ನು ಹೆಚ್ಚಾಗಿ ಬೌದ್ಧಿಕ ಪ್ರತಿಷ್ಠೆ ಇಲ್ಲದ ಗುಮಾಸ್ತ ಕೆಲಸ ಎಂದೇ ನೋಡಲಾಗುತ್ತಿತ್ತು. ಆರಂಭದಲ್ಲಿ ಹಿಂಜರಿದರೂ ಉದ್ಯೋಗದ ಸ್ಥಿರತೆ, ಹೆಚ್ಚಿನ ವೇತನಕ್ಕಾಗಿ ಮತ್ತು ಕುತೂಹಲದ ಕಾರಣದಿಂದ ರಂಗನಾಥನ್ ಈ ಪಾತ್ರವನ್ನು ಒಪ್ಪಿಕೊಂಡರು. 1924 ಅವರು ಮದ್ರಾಸ್ ವಿಶ್ವವಿದ್ಯಾಲಯದ ಮೊದಲ ಗ್ರಂಥಪಾಲಕರಾಗಿ ನೇಮಕಗೊಂಡರು. ಆದರೆ ಅವರು ಶೀಘ್ರದಲ್ಲೇ ಈ ಬಗ್ಗೆ ಪಶ್ಚಾತ್ತಾಪಪಟ್ಟರು. ದಿನದಿಂದ ದಿನಕ್ಕೆ ಈ ಏಕಾಂತ ಸೆರವಾಸವನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಎಂದು ಹೇಳಿ ಅವರು ವಿಶ್ವವಿದ್ಯಾಲಯದ ಪ್ರಾಂಶುಪಾಲರಿಗೆ ಮತ್ತೆ ಮರಳಿ ಬೋಧನೆಗೆ ಹೋಗಲು ವಿನಂತಿಸಿದರು. ರಂಗನಾಥನ್ ಅವರಿಗೆ ಗ್ರಂಥಪಾಲಕತ್ವದಲ್ಲಿ ಔಪಚಾರಿಕ ತರಬೇತಿಯ ಕೊರತೆ ಇದ್ದ ಕಾರಣ ಗ್ರಂಥಾಲಯ ತರಬೇತಿಯನ್ನು ಪೂರ್ಣಗೊಳಿಸುವವರೆಗೆ ಅವರ ಬೋಧನಾ ಹುದ್ದೆಯನ್ನು ಖಾಲಿ ಇಡುವುದಾಗಿ ಪ್ರಾಂಶುಪಾಲರು ಭರವಸೆ ನೀಡಿ ಅವರನ್ನು 1924 ಲಂಡನ್ನ ಸ್ಕೂಲ್ ಆಫ್ ಲೈಬ್ರರಿಯನ್ಶಿಪ್ಗೆ ಅಧ್ಯಯನಕ್ಕಾಗಿ ಕಳಿಸಿದರು. ಈ ಅನಿರೀಕ್ಷಿತ ನೇಮಕಾತಿಯು ಗ್ರಂಥಾಲಯ ನಿರ್ವಹಣೆ ಮತ್ತು ಸಂಘಟನೆಯ ಸವಾಲುಗಳ ಬಗ್ಗೆ ಅವರಲ್ಲಿ ತೀವ್ರ ಆಸಕ್ತಿಯನ್ನು ಹುಟ್ಟುಹಾಕಿತು. UCL ರಂಗನಾಥನ್ ಅವರು ಗ್ರಂಥಾಲಯದ ವಿಷಯಗಳನ್ನು ಅಧ್ಯಯನ ಮಾಡಿದರು. ಗ್ರಂಥಾಲಯ ವರ್ಗೀಕರಣ ವ್ಯವಸ್ಥೆಗಳು, ಸೂಚೀಕರಣ ವಿಧಾನಗಳು, ಗ್ರಂಥಾಲಯ ಸಂಘಟನೆ ಮತ್ತು ಅದರ ನಿರ್ವಹಣೆ, ಓದುಗರ ಸೇವೆಗಳು ಮತ್ತು ಸಾರ್ವಜನಿಕ ಗ್ರಂಥಾಲಯ ಪದ್ಧತಿಗಳ ಅಧ್ಯಯನ ಮಾಡಿದರು. ಇಲ್ಲಿ ಅವರು ಗ್ರಂಥಪಾಲಕ ವೃತ್ತಿಯ ಬಗ್ಗೆ ವ್ಯವಸ್ಥಿತ ಮತ್ತು ವೈಜ್ಞಾನಿಕ ವಿಧಾನಗಳನ್ನು ಪರಿಚಯಿಸಿಕೊಂಡರು. ಇವು ಮುಂದೆ ಅವರ ಸ್ವಂತ ಕೆಲಸದ ವಿಶಿಷ್ಟ ಗುರುತಾಗಿ ಮೂಡಿಬಂದವು. ಇವರು WC ಬೆರ್ವಿಕ್ ಸೇಯರ್ಸ್ ಅಡಿಯಲ್ಲಿ ಅಧ್ಯಯನ ಮಾಡಿದರು ಮತ್ತು ಡ್ಯೂಎ ಡಿಸಿಮಲ್ ಕ್ಲಾಸಿಫಿಕೇಶನ್ ವ್ಯವಸ್ಥೆಯಿಂದ ಪ್ರಭಾವಿತರಾದರು. ಲಂಡನ್ನಲ್ಲಿನ ಅವರ ಸಮಯವು ವೃತ್ತಿಯ ಬಗ್ಗೆ ಆಳವಾದ ಬದ್ಧತೆಯನ್ನು ಹುಟ್ಟುಹಾಕಿತು. ಅವರು ಹಲವಾರು ಬ್ರಿಟಿಷ್ ಗ್ರಂಥಾಲಯಗಳಿಗೆ ಭೇಟಿ ನೀಡಿದರು. ಈ ಭೇಟಿಗಳು ಅವರಿಗೆ ಹಲವಾರು ಗ್ರಂಥಾಲಯದ ಅಂಶಗಳನ್ನು ಗಮನಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿದವು. ಅವುಗಳಲ್ಲಿ ಮುಖ್ಯವಾದವು ಬಳಕೆದಾರ ಕೇಂದ್ರಿತ ಸೇವೆಗಳು, ಅಂದರೆ ಯೂಸರ್ ಸೆಂಟರ್ಡ್ ಸರ್ವಿಸಸ್, ಅಂದರೆ ಓದುಗರ ಅಗತ್ಯಗಳಿಗೆ ಮೊದಲ ಆದ್ಯತೆ ನೀಡುವುದು, ಮುಕ್ತ ಪ್ರವೇಶ ಗ್ರಂಥಾಲಯ ಮಾದರಿಗಳು, ಓಪನ್ ಆಕ್ಸೆಸ್ ಲೈಬ್ರರಿ ಮಾಡೆಲ್ಸ್, ಓದುಗರು ನೇರವಾಗಿ ಕಪಾಟುಗಳ ಬಳಿ ಹೋಗಿ ಪುಸ್ತಕಗಳನ್ನು ಆಯ್ಕೆ ಮಾಡುವ ಪದ್ಧತಿ, ದಕ್ಷ ಪುಸ್ತಕ ಜೋಡಣೆ ಮತ್ತು ವರ್ಗೀಕರಣ ಪದ್ಧತಿಗಳು, ಎಫಿಷಿಯಂಟ್ ಸೆಲ್ವಿಂಗ್ ಅಂಡ್ ಕ್ಲಾಸಿಫಿಕೇಶನ್ ಪ್ರಾಕ್ಟೀಸಸ್, ಅಂದರೆ ಪುಸ್ತಕಗಳನ್ನು ವ್ಯವಸ್ಥಿತವಾಗಿ ಜೋಡಿಸುವ ಮತ್ತು ವರ್ಗೀಕರಿಸುವ ವಿಧಾನಗಳು. ಈ ಅನುಭವವು ಗ್ರಂಥಪಾಲಕತ್ವದ ಬಗ್ಗೆ ಅವರಲ್ಲಿ ಉತ್ಸಾಹವನ್ನು ತುಂಬಿತು ಮತ್ತು ಅವರು ಈ ಕ್ಷೇತ್ರವನ್ನು ಕ್ರಾಂತಿಕಾರಿಗೊಳಿಸುವ ದೃಢ ನಿಶ್ಚಯದೊಂದಿಗೆ 1925 ಭಾರತಕ್ಕೆ ಮರಳಿದರು. ಮದ್ರಾಸ್ಗೆ ಮರಳಿದ ನಂತರ ರಂಗನಾಥನ್ ಅವರು ವಿಶ್ವವಿದ್ಯಾಲಯದ ಗ್ರಂಥಾಲಯವನ್ನು ಆಧುನಿಕ ಸಂಸ್ಥೆಯನ್ನಾಗಿ ಪರಿವರ್ತಿಸಲು ಮುಂದಾದರು. ಅವರು ಮುಕ್ತ ಪ್ರವೇಶ ಪದ್ಧತಿಯನ್ನು ಪರಿಚಯಿಸಿದರು. ಇದು ಬಳಕೆದಾರರಿಗೆ ಪುಸ್ತಕಗಳನ್ನು ನೇರವಾಗಿ ಆಯ್ಕೆ ಮಾಡಲು ಅವಕಾಶ ನೀಡಿತು. ಇದು ಭಾರತದಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗಿತ್ತು. ಅವರು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ 20 ಕಾಲ ಸೇವೆ ಸಲ್ಲಿಸರು. ಈ ಅವಧಿಯಲ್ಲಿ ಗ್ರಂಥಾಲಯಗಳು ಪ್ರಜಾಪ್ರಭುತ್ವ ಸಂಸ್ಥೆಗಳಾಗಿರಬೇಕು ಮತ್ತು ಜ್ಞಾನವು ಎಲ್ಲರಿಗೂ ಸಿಗುವಂತಿರಬೇಕು ಎಂಬ ಆಳವಾದ ನಂಬಿಕೆಯಿಂದ ಕೆಲಸ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಹಲವಾರು ಮಹತ್ತರ ಕೊಡುಗೆಗಳನ್ನು ಗ್ರಂಥಾಲಯ ವಿಜ್ಞಾನಕ್ಕೆ ನೀಡಿದರು. ಇವುಗಳಲ್ಲಿ ಮಹತ್ತರವಾದದ್ದು ಗ್ರಂಥಾಲಯದ ಪಂಚಸೂತ್ರಗಳು, ಫೈಲಾಸ್ ಆಫ್ ಲೈಬ್ರರಿ ಸೈನ್ಸ್, ಕೋಲನ್ ಕ್ಲಾಸಿಫಿಕೇಶನ್ ಮತ್ತು ಕ್ಲಾಸಿಫೈಡ್ ಕೆಟಲಾಗ್ ಕೋಡ್. 1931ರಲ್ಲಿ ಅವರು ಫೈವ್ ಲಾಸ್ ಆಫ್ ಲೈಬ್ರೆಸೆನ್ಸ್ ಅನ್ನು ಮಂಡಿಸಿದರು. ಈ ಸೂತ್ರಗಳು ಆಧುನಿಕ ಗ್ರಂಥಪಾಲಕ ವೃತ್ತಿಯ ಮೂಲಭೂತ ತತ್ವಗಳಾದವು. ಇದು ಅವರ ಅತ್ಯಂತ ಪ್ರಮುಖ ಕೊಡುಗೆ. ಈ ಐದು ಸೂತ್ರಗಳು ಇಂದಿಗೂ ಜಗತ್ತಿನಾದ್ಯಂತ ಗ್ರಂಥಾಲಯ ನಿರ್ವಹಣೆಗೆ ಭದ್ರ ಬುನಾದಿಯಾಗಿವೆ. ಈ ಐದು ಸೂತ್ರಗಳೆಂದರೆ ಬುಕ್ಸ್ ಆರ್ ಫಾರ್ ಯೂಸ್, ಇದರ ಅರ್ಥ ಪುಸ್ತಕಗಳು ಬೇರುವಿನಲ್ಲಿ ಧೂಳು ಹಿಡಿಯುವುದಲ್ಲ, ಅವುಗಳು ಓದುಗರ ಕೈ ಸೇರಬೇಕು, ಬಳಕೆ ಹೊಂದಬೇಕು ಎಂದು. ಎವ್ರಿ ರೀಡರ್ ಹಿಸ್ ಆರ್ ಹರ್ ಬುಕ್, ಪ್ರತಿಯೊಬ್ಬ ವ್ಯಕ್ತಿಯ ಆಸಕ್ತಿಯು ವಿಭಿನ್ನ, ಎಲ್ಲರಿಗೂ ಸೂಕ್ತ ಮಾಹಿತಿ ಸಿಗುವಂತಾಗಬೇಕು, ಎಲ್ಲರಿಗೂ ಅವರವರ ಆಸಕ್ತಿಯ ಪುಸ್ತಕ ಗ್ರಂಥಾಲಯದಲ್ಲಿ ಲಭ್ಯವಿರಬೇಕು ಎಂದು. ಎವ್ರಿ ಬುಕ್ ಇಟ್ಸ್ ರೀಡರ್, ಯಾವುದೇ ಪುಸ್ತಕವು ಓದುಗರಿಲ್ಲದೆ ವ್ಯರ್ಥವಾಗಬಾರದು. ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಸೂಕ್ತ ರೀತಿಯಲ್ಲಿ ವರ್ಗೀಕರಿಸಿ ಸುಲಭವಾಗಿ ಓದುಗರಿಗೆ ಲಭ್ಯವಾಗುವಂತೆ ಇರಬೇಕು ಮತ್ತು ಎಲ್ಲಾ ಪುಸ್ತಕಗಳು ಉಪಯೋಗವಾಗಬೇಕು ಎಂದು. ಸೇವ್ ದ ಟೈಮ್ ಆಫ್ ದಿ ರೀಡರ್, ಇದರ ಅರ್ಥ ಗ್ರಂಥಾಲಯದಲ್ಲಿ ಮಾಹಿತಿ ಹುಡುಕಲು ಓದುಗನ ಸಮಯ ವ್ಯರ್ಥವಾಗಬಾರದು. ಲೈಬ್ರರಿ ಈಸ್ ಎ ಗ್ರೋಯಿಂಗ್ ಆರ್ಗಾನಿಸಮ್, ಇದರ ಅರ್ಥ ಹೇಗೆ ಒಂದು ಮಗು ಬೆಳೆದು ಮನುಷ್ಯನಾಗುತ್ತದೋ ಹಾಗೆಯೇ ಗ್ರಂಥಾಲಯಗಳು ಕೂಡ ಬೆಳೆಯಬೇಕು ಮತ್ತು ಅಭಿವೃದ್ಧಿ ಹೊಂದಬೇಕು. ಅಂದರೆ ಗ್ರಂಥಾಲಯದಲ್ಲಿ ಪುಸ್ತಕಗಳು, ಸಿಬ್ಬಂದಿ ಮತ್ತು ಓದುಗರ ಸಂಖ್ಯೆ ದಿನೇ ದಿನೇ ಬೆಳೆಯುತ್ತಿರಬೇಕು. ಅದಕ್ಕೆ ತಕ್ಕಂತೆ ಗ್ರಂಥಾಲಯದಲ್ಲಿ ವ್ಯವಸ್ಥೆಯು ಬದಲಾಗಬೇಕು, ಕಾಲಕ್ಕೆ ತಕ್ಕಂತೆ ಬೆಳೆಯುತ್ತಿರಬೇಕು ಎಂದು. ಅವರ ಮತ್ತೆರಡು ಕೊಡುಗೆ ವರ್ಗೀಕರಣ ಮತ್ತು ಕೆಟಲಾಗ್. ಲಕ್ಷಾಂತರ ಪುಸ್ತಕಗಳಿರುವಲ್ಲಿ ನಮಗೆ ಬೇಕಾದನ್ನು ಹುಡುಕುವುದು ಹೇಗೆ? ಇದಕ್ಕಾಗಿ ರಂಗನಾಥನವರು ಗಣಿತದ ತರ್ಕವನ್ನು ಬೆಳೆಸಿ ಕೋಲನ್ ವರ್ಗೀಕರಣ, ಕೋಲನ್ ಕ್ಲಾಸಿಫಿಕೇಶನ್ ಪದ್ಧತಿಯನ್ನು ಕಂಡುಹಿಡಿದರು. ಅಷ್ಟೇ ಅಲ್ಲದೆ ಅವರು ಕ್ಲಾಸಿಫೈಡ್ ಕೆಟಲಾಗ್ ಕೋಡ್ ಎಂಬ ಸೂಚಿ ಪದ್ಧತಿಯನ್ನು ತಂದರು. ಈ ಕೆಟಲಾಗ್ ಎನ್ನುವುದು ಗ್ರಂಥಾಲಯದ ಕೈಗನ್ನಡಿಯಂತೆ. ಒಬ್ಬ ಓದುಗ ಲೇಖಕನ ಹೆಸರಿನ ಮೂಲಕವಾಗಲಿ ಅಥವಾ ವಿಷಯದ ಮೂಲಕವಾಗಲಿ ತನಗೆ ಬೇಕಾದ ಪುಸ್ತಕವನ್ನು ಕ್ಷಣಾರ್ಧದಲ್ಲಿ ಹುಡುಕಲು ಸಹಕಾರಿಯಾಯಿತು. ಇಂದಿನ ಕಂಪ್ಯೂಟರ್ ಯುಗದ ಸರ್ಚ್ ಇಂಜಿನ್ಗಳಿಗೆ ಇವರ ಈ ವರ್ಗೀಕರಣವೇ ಮೂಲ ಪ್ರೇರಣೆ ಎಂದರೆ ನೀವು ನಂಬಲೇಬೇಕು. ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರು 1937ರಲ್ಲಿ ಬರೆದ ಪ್ರೊಲೋಗೊಮೀನಾ ಟು ಲೈಬ್ರರಿ ಕ್ಲಾಸಿಫಿಕೇಶನ್ ಎಂಬ ಗ್ರಂಥಾಲಯ ವಿಜ್ಞಾನದ ಜಗತ್ತಿನಲ್ಲಿ ಒಂದು ಮೈಲಿಗಲ್ಲು ಎಂದು ಪರಿಗಣಿಸಲ್ಪಟ್ಟಿದೆ. ಈ ಪುಸ್ತಕವು ಗ್ರಂಥಾಲಯ ವರ್ಗೀಕರಣವನ್ನು ಕೇವಲ ಪುಸ್ತಕ ಜೋಡಿಸುವ ಕೆಲಸದಿಂದ ವಿಜ್ಞಾನದ ಮಟ್ಟಕ್ಕೆ ಏರಿಸಿತು. ರಂಗನಾಥನ್ ಅವರು ಮೊದಲು ಇದ್ದ ವರ್ಗೀಕರಣ ಪದ್ಧತಿಗಳು, ಉದಾಹರಣೆಗೆ ಡಿವೈಡ್ ಡೆಸಿಮಲ್ ಕ್ಲಾಸಿಫಿಕೇಶನ್, ಕೇವಲ ವಿಷಯಗಳ ಪಟ್ಟಿಯನ್ನು ನೀಡುತ್ತವೆ, ಆದರೆ ಜ್ಞಾನ ಎಂಬುದು ನಿರಂತರವಾಗಿ ಬೆಳೆಯುವಂಥದ್ದು ಎಂದು ರಂಗನಾಥನ್ ವಾದಿಸಿದರು. ಯಾವುದೇ ಹೊಸ ವಿಷಯ ಹುಟ್ಟಿಕೊಂಡರೂ ಅದನ್ನು ವ್ಯವಸ್ಥಿತವಾಗಿ ವರ್ಗೀಕರಿಸಲು ಬೇಕಾದ ವೈಜ್ಞಾನಿಕ ನಿಯಮಗಳನ್ನು ಕೆನಾನ್ಸ್ ಅನ್ನು ರೂಪಿಸಿದರು. 1945ರಲ್ಲಿ ನಿವೃತ್ತಿಯ ನಂತರ ರಂಗನಾಥನ್ ಅವರು ಸರ್ ಎಸ್ ರಾಧಾಕೃಷ್ಣನ್ ಅವರ ಆಹ್ವಾನದ ಮೇರೆಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಗ್ರಂಥಾಲಯ ವಿಜ್ಞಾನದ ಪ್ರಾಧ್ಯಾಪಕರಾಗಿ ಸೇರಿದರು. ಅಲ್ಲಿ ಅವರು ಭಾರತದ ಮೊದಲ ಔಪಚಾರಿಕ ಗ್ರಂಥಾಲಯ ವಿಜ್ಞಾನ ಕಾರ್ಯಕ್ರಮಗಳನ್ನು ವಿನ್ಯಾಸಗೊಳಿಸಿದರು. ಅಲ್ಲಿ BHU ಗ್ರಂಥಾಲಯದ 1,00,000 ಪುಸ್ತಕಗಳನ್ನು ವರ್ಗೀಕರಿಸಿ ವ್ಯವಸ್ಥಿತಗೊಳಿಸಿದರು. 1947ರಲ್ಲಿ ದೆಹಲಿ ವಿಶ್ವವಿದ್ಯಾಲಯಕ್ಕೆ ಸೇರಿದ ಅವರು ಅಲ್ಲಿ ಬೋಧನೆ ಮತ್ತು ಸಂಶೋಧನೆಯಲ್ಲಿ ತೊಡಗಿದರು. 1955ರವರೆಗೆ ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು. ಭಾರತೀಯ ಗ್ರಂಥಾಲಯ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅವರು ಇಂಟರ್ನ್ಯಾಷನಲ್ ಫೆಡರೇಷನ್ ಫಾರ್ ಡಾಕ್ಯುಮೆಂಟೇಷನ್ ನಲ್ಲೂ ಸಕ್ರಿಯರಾಗಿದ್ದರು. ನಿವೃತ್ತಿಯ ನಂತರ ಅವರು ಬೆಂಗಳೂರಿಗೆ ಸ್ಥಳಾಂತರಗೊಂಡರು. 1962ರಲ್ಲಿ ಅವರು ಬೆಂಗಳೂರಿನಲ್ಲಿ ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅಡಿಯಲ್ಲಿ ಡಾಕ್ಯುಮೆಂಟೇಷನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಸೆಂಟರ್ ಅನ್ನು ಸ್ಥಾಪಿಸಿದರು. ಇದು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದ ಸುಧಾರಿತ ಸಂಶೋಧನಾ ಕೇಂದ್ರವಾಯಿತು. 1965ರಲ್ಲಿ ಭಾರತ ಸರ್ಕಾರವು ಅವರನ್ನು ಗ್ರಂಥಾಲಯ ವಿಜ್ಞಾನದ ರಾಷ್ಟ್ರೀಯ ಸಂಶೋಧನಾ ಪ್ರಾಧ್ಯಾಪಕ ಎಂದು ನೇಮಿಸಿ ಗೌರವಿಸಿತು. ಅವರಿಗೆ ದೆಹಲಿ ಮತ್ತು ಪಿಟ್ಸ್ಬರ್ಗ್ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಕೂಡ ಲಭಿಸಿದೆ. ಅಂತಾರಾಷ್ಟ್ರೀಯ ಬದ್ಧತೆಗಳು ಮತ್ತು ಕೈಗಾರಿಕಾ ದಾಖಲಾತಿಗಳ ಬಗ್ಗೆ ಕಲಿಯಲು ಅವರು ಜ್ಯೂರಿಚ್ಗೆ ಕೂಡ ತೆರಳಿದರು. ಅಲ್ಲಿ ತಮ್ಮ ಪ್ರಸಿದ್ಧ ಪುಸ್ತಕ ಪ್ರೊಲೋಗೊಮೀನಾ ಟು ಲೈಬ್ರರಿ ಕ್ಲಾಸಿಫಿಕೇಶನ್ ಎರಡನೇ ಆವೃತ್ತಿಯನ್ನು ಬರೆದರು. ರಂಗನಾಥನ್ ಅವರು ಕೇವಲ ಪುಸ್ತಕಗಳ ಬಗ್ಗೆ ಯೋಚಿಸಲಿಲ್ಲ, ಅದನ್ನು ನಿರ್ವಹಿಸುವ ಗ್ರಂಥಪಾಲಕರ ಬದುಕನ್ನು ಸುಧಾರಿಸಿದರು. ಹಿಂದೆ ಗ್ರಂಥಪಾಲಕರನ್ನು ಕೇವಲ ಗ್ರಂಥಗಳ ಕಾವಲುಗಾರರಂತೆ ನೋಡಲಾಗುತ್ತಿತ್ತು. ರಂಗನಾಥನ್ ಅವರು ಗ್ರಂಥಪಾಲಕರಿಗೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಗೆ ಸಮಾನವಾದ ವೇತನ ಮತ್ತು ಸ್ಥಾನಮಾನ ಸಿಗುವಂತೆ ಶ್ರಮಿಸಿದರು. ಭಾರತದಲ್ಲಿ ಗ್ರಂಥಾಲಯ ವಿಜ್ಞಾನದ ಪಠ್ಯಕ್ರಮವನ್ನು ಸಿದ್ಧಪಡಿಸಿ ಸರ್ಟಿಫಿಕೇಟ್ ಕೋರ್ಸ್ನಿಂದ ಹಿಡಿದು ಪಿಎಚ್ಡಿ ವರೆಗೂ ಉನ್ನತ ಶಿಕ್ಷಣ ಲಭ್ಯವಾಗುವಂತೆ ಮಾಡಿದರು. 1962 ನಮ್ಮ ಬೆಂಗಳೂರಿನಲ್ಲಿ ಡಿಆರ್ಟಿಸಿ ಸ್ಥಾಪಿಸಿ ಸಂಶೋಧನೆಗೆ ಹೊಸ ವೇದಿಕೆ ಕಲ್ಪಿಸಿದರು. ರಂಗನಾಥನ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸುಮಾರು 60 ಪುಸ್ತಕಗಳು ಮತ್ತು 1000 ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವೆಂದರೆ ಫೈಲಾಸ್ ಆಫ್ ಲೈಬ್ರರಿ ಸೈನ್ಸ್, ಕೋಲನ್ ಕ್ಲಾಸಿಫಿಕೇಶನ್, ಕ್ಲಾಸಿಫೈಡ್ ಕೆಟ್ಲಾಗ್ ಕೋಡ್, ಲೈಬ್ರರಿ ಅಡ್ಮಿನಿಸ್ಟ್ರೇಷನ್, ಪ್ರೊಲಗೊಮೆನಾ ಟು ಲೈಬ್ರರಿ ಕ್ಲಾಸಿಫಿಕೇಶನ್, ರೆಫರೆನ್ಸ್ ಸರ್ವಿಸ್, ಕ್ಲಾಸಿಫಿಕೇಶನ್ ಅಂಡ್ ಕಮ್ಯುನಿಕೇಶನ್, ಡಾಕ್ಯುಮೆಂಟೇಶನ್ ಅಂಡ್ ಸ್ಪೇಸಿಟ್ಸ್. ಇವರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ 1957 ಪದ್ಮಶ್ರೀ ಪ್ರಶಸ್ತಿ ನೀಡಿತು. ಬ್ರಿಟಿಷ್ ಸರ್ಕಾರ ರಾವ್ ಸಾಹೇಬ್ ಬಿರುದು ನೀಡಿತ್ತು. ಅಮೆರಿಕ ಮತ್ತು ಬ್ರಿಟನ್ನ ಅನೇಕ ಸಂಸ್ಥೆಗಳು ಗೌರವ ಡಾಕ್ಟರೇಟ್ ನೀಡಿ ಇವರನ್ನು ಪುರಸ್ಕರಿಸಿವೆ. ಆದರೆ ಈ ಪ್ರಶಸ್ತಿಗಳಿಗಿಂತ ಮಿಗಿಲಾದದ್ದು ಅವರ ದಾನಶೀಲ ಗುಣ. ಅವರು ತಮ್ಮ ಇಡೀ ಜೀವನದ ಸಂಪಾದನೆಯನ್ನು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಗ್ರಂಥಾಲಯ ಪೀಠ ಸ್ಥಾಪಿಸಲು ದಾನ ಮಾಡಿದರು. ದಿನಕ್ಕೆ 18-20 ಗಂಟೆಗಳ ಕಾಲ ದುಡಿಯುತ್ತಿದ್ದ ಅವರು ಕೆಲಸವನ್ನೇ ದೈವವೆಂದು ನಂಬಿದ್ದರು. ಎಸ್ ಆರ್ ರಂಗನಾಥನ್ ಅವರು 1972 ಬೆಂಗಳೂರಿನಲ್ಲಿ ನಿಧನರಾದರು. ಅವರ ಪರಂಪರೆಯು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಗ್ರಂಥಾಲಯ ವಿಜ್ಞಾನವನ್ನು ಇಂದಿಗೂ ರೂಪಿಸುತ್ತಿದೆ. ಅವರ ಸಿದ್ಧಾಂತಗಳು ಮತ್ತು ವರ್ಗೀಕರಣ ವ್ಯವಸ್ಥೆಗಳು ಇಂದಿಗೂ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದ ಪಠ್ಯಕ್ರಮಗಳಲ್ಲಿ ಅಧ್ಯಯನ ಮಾಡಲಾಗುತ್ತಿದೆ. ಸಮಾನತೆ, ದಕ್ಷತೆ ಮತ್ತು ನಿರಂತರವಾಗಿ ಬೆಳೆಯುವ ಗ್ರಂಥಾಲಯಗಳ ಬಗ್ಗೆ ಅವರಿಗಿದ್ದ ದೃಷ್ಟಿಕೋನವು ಇಂದಿನ ಕಾಲಕ್ಕೂ ಅತ್ಯಂತ ಪ್ರಸ್ತುತವಾಗಿದೆ. ಅವರು ನಿಧನರಾಗುವವರೆಗೂ ಕೆಲಸ ಮಾಡುತ್ತಲೇ ಇದ್ದರು. ಅವರು ಕೇವಲ ಒಬ್ಬ ವ್ಯಕ್ತಿಯಲ್ಲ, ಭಾರತದ ಜ್ಞಾನ ಪ್ರಸಾರಕ್ಕೆ ಬುನಾದಿ ಹಾಕಿದ ಮಹಾನ್ ಚೇತನ. ರಂಗನಾಥನ್ ಅವರ ಜನ್ಮದಿನವಾದ 9 ನಾವು ರಾಷ್ಟ್ರೀಯ ಗ್ರಂಥಪಾಲಕರ ದಿನ ಎಂದು ಆಚರಿಸುತ್ತೇವೆ. ಮಾಹಿತಿ ಕ್ರಾಂತಿಯ ಈ ಕಾಲದಲ್ಲಿ ಅವರು ಹಾಕಿಕೊಟ್ಟ ಭದ್ರ ಬುನಾದಿಯೇ ನಮ್ಮ ಜ್ಞಾನದ ಮೂಲವಾಗಿದೆ. ಎಸ್ ಆರ್ ರಂಗನಾಥನ್ ಅವರ ಜೀವನವು ಬೌದ್ಧಿಕ ಶಿಸ್ತು ಮತ್ತು ಸಾಮಾಜಿಕ ಬದ್ಧತೆಯ ಶಕ್ತಿಗೆ ಒಂದು ಅತ್ಯುತ್ತಮ ಸಾಕ್ಷಿಯಾಗಿದೆ. ತಮಿಳುನಾಡಿನ ಒಂದು ಸಣ್ಣ ಪಟ್ಟಣದಿಂದ ಜಾಗತಿಕ ಮಟ್ಟದವರೆಗೆ ಬೆಳೆದ ಅವರು ಗ್ರಂಥಪಾಲಕ ವೃತ್ತಿಯನ್ನು ಮಾನವ ಕುಲದ ಸೇವೆಗೆ ಮರು ರೂಪಿಸಿದರು. ಗ್ರಂಥಾಲಯಗಳು ಜೀವಂತ ಜೀವಿಗಳಿದ್ದಂತೆ ಮತ್ತು ಅವು ಸಮಾಜದ ಅಗತ್ಯಗಳಿಗೆ ತಕ್ಕಂತೆ ನಿರಂತರವಾಗಿ ವಿಕಸನಗೊಳ್ಳಬೇಕು ಎಂಬ ಅವರ ದೃಷ್ಟಿಕೋನವು ಇಂದಿಗೂ ಪ್ರಪಂಚದಾದ್ಯಂತದ ಗ್ರಂಥಪಾಲಕರಿಗೆ, ಮಾಹಿತಿ ವಿಜ್ಞಾನಿಗಳಿಗೆ ಮತ್ತು ಜ್ಞಾನನ್ವೇಷಣೆಗಳಿಗೆ ಸ್ಫೂರ್ತಿ ನೀಡುತ್ತದೆ. ನಾವೆಲ್ಲರೂ ಮಾಡಬೇಕಾದ ಕೆಲಸವೊಂದೇ, ನಮ್ಮ ಹತ್ತಿರದ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳೋಣ. ಅದೇ ನಾವು ಡಾಕ್ಟರ್ ರಂಗನಾಥನ್ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ. ಇಷ್ಟು ಹೊತ್ತು ಈ ಜ್ಞಾನ ಯೋಗಿಯ ಬಗ್ಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ಗ್ರಂಥಾಲಯದ ಪಿತಾಮಹನ ಬದುಕು ಮತ್ತು ಸಾಧನೆ ಡಾಕ್ಟರ್ ಎಸ್ ಆರ್ ರಂಗನಾಥನ್. ಇವರನ್ನು ಕುರಿತು ಇದುವರೆಗೂ ಮಾತನಾಡಿದವರು ಶಿವಮೊಗ್ಗ ಪ್ಯಾಸಿಟಿಮ್ನ ಮುಖ್ಯ ಗ್ರಂಥಪಾಲಕರಾದ ಡಾಕ್ಟರ್ ಚಂದ್ರಶೇಖರ್ ಕೆಎಲ್.
2: ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ. ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್, ಬಿಬಿಎ ಹಾಸ್ಪಿಟಾಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ 8147530084 ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು.
3: ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಲಿಡಿಯಾ, ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಮುಂದಿನ ಕಾರ್ಯಕ್ರಮ ಗಾಂಧಿ ಸ್ಮೃತಿ.

ಗಾಂಧೀಜಿಯವರ ಜೀವನ ಚರಿತ್ರೆಯಿಂದ ಆಯ್ದ ಭಾಗ. ನಾನು ಪಾಯಖಾನೆ ಗ್ರಹಗಳ ಸ್ವಚ್ಛತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟೆನು. ಸಮಿತಿಯು ಪ್ರತಿ ಬೀದಿಯಲ್ಲಿಯೂ ಇರುವ ಪಾಯಖಾನೆ ಗ್ರಹಗಳನ್ನು ಪರೀಕ್ಷೆ ಮಾಡಬೇಕೆಂದು ನಿರ್ಣಯಿಸಿತು. ತಮ್ಮ ಮನೆಗಳ ಪಾಯಖಾನೆ ಗ್ರಹಗಳಿಗೆ ಸಮಿತಿ ಪರೀಕ್ಷಿಸಲು ಬಡವರಿಗೆ ಏನೂ ಆಕ್ಷೇಪಣೆ ಇರಲಿಲ್ಲ. ಅಷ್ಟೇ ಅಲ್ಲ, ಬದಲಾವಣೆಗಳನ್ನು ಸೂಚಿಸಿದರೆ ಅವನ್ನು ಅವರು ಮಾಡುತ್ತಿದ್ದರು. ಆದರೆ ಮೇಲುದರ್ಜೆಯವರ ಮನೆಗಳನ್ನು ನಾವು ಪರೀಕ್ಷಿಸಲು ಹೋದಾಗ ಅವರು ನಮ್ಮನ್ನು ಮನೆಯೊಳಕ್ಕೆ ಬಿಡಲಿಲ್ಲ, ಇನ್ನು ನಮ್ಮ ಸಲಹೆ ಕೇಳುವುದೆಲ್ಲಿ ಬಂತು?

ಮಾಲೀಕರ ಪಾಯಕಾನೆ ಗ್ರಹ ಬಡವರದಕ್ಕಿಂತ ಹೆಚ್ಚು ಅಶುದ್ಧವಾಗಿತ್ತೆಂಬುದು ನಮ್ಮ ಸಾಮಾನ್ಯವಾದ ಅನುಭವ. ಅವು ಕತ್ತಲು ಕವಿದು ಕೊಳಕು ಕ್ರಿಮಿಗಳಿಂದ ದುರ್ಗಂಧಪೂರಿತವಾಗಿದ್ದವು. ನಾವು ಸೂಚಿಸಿದ ಸುಧಾರಣೆಗಳು ಸುಲಭವಾಗಿದ್ದವು. ಮಲ ನೆಲದ ಮೇಲೆ ಬೀಳದಂತೆ ಬಕೆಟ್ಗಳನ್ನು ಇಡುವುದು, ಮೂತ್ರ ನೆಲದ ಮೇಲೆ ಬಿದ್ದು ಇಂಗುವುದರ ಬದಲು ಅದು ಬಕೆಟ್ನಲ್ಲಿಯೇ ಶೇಖರವಾಗುವಂತೆ ನೋಡುವುದು, ಪಾಯಖಾನೆ ಮನೆಗೂ ಹೊರಗಿನ ಗೋಡೆಗೂ ನಡುವೆ ಇದ್ದ ಭಾಗವನ್ನು ಒಡೆದು ಹಾಕಿ ಪಾಯಖಾನೆ ಮನೆಗೆ ಹೆಚ್ಚು ಬೆಳಕು ಗಾಳಿ ಬರುವಂತೆಯೂ ಜಾಡ್ಮಾಲಿ ಬಂದು ಚೆನ್ನಾಗಿ ಶುದ್ಧ ಮಾಡುವುದಕ್ಕೆ ಅವಕಾಶ ಮಾಡಿಕೊಡುವುದು ಆಗಿತ್ತು. ಧನಿಕ ವರ್ಗ ಈ ಕೊನೆಯ ಸುಧಾರಣೆಗೆ ಅನೇಕ ಅಡ್ಡಿಗಳನ್ನು ಒಡ್ಡಿದರು. ಅನೇಕರು ಅದನ್ನು ನಡೆಸಲೇ ಇಲ್ಲ. ಸಮಿತಿ ಅಸ್ಪೃಶ್ಯರ ನಿವಾಸಗಳನ್ನೂ ಪರೀಕ್ಷೆ ಮಾಡಬೇಕಾಗಿದ್ದಿತು. ಆ ನಿವಾಸಗಳಿಗೆ ನನ್ನೊಂದಿಗೆ ಬರಲು ಸಮಿತಿಯ ಒಬ್ಬ ಸದಸ್ಯರು ಮಾತ್ರ ಸಿದ್ಧರಾದರು. ಉಳಿದವರಿಂದ ಅಲ್ಲಿಗೆ ಹೋಗುವುದಾಗಲಿ ಅವರ ಪಾಯಖಾನೆ ಗ್ರಹಗಳನ್ನು ಪರೀಕ್ಷಿಸುವುದಾಗಲಿ ನಡೆಯುವ ಕಾರ್ಯವಾಗಿರಲಿಲ್ಲ. ನನಗೆ ಆ ಮನೆಗಳಲ್ಲಿ ಒಂದು ಹಿತವಾದ ಆಶ್ಚರ್ಯವೇ ಕಂಡಿತು. ಅಸ್ಪೃಶ್ಯರ ನಿವಾಸಕ್ಕೆ ನಾನು ಭೇಟಿಯನ್ನು ಕೊಟ್ಟಿದ್ದು ನನ್ನ ಜೀವಮಾನದಲ್ಲಿ ಅದೇ ಮೊದಲನೆಯ ಸಲವಾಗಿದ್ದಿತು. ಅಲ್ಲಿಯ ಸ್ತ್ರೀ ಪುರುಷರಿಗೆ ನಮ್ಮನ್ನು ನೋಡಿ ಆಶ್ಚರ್ಯವಾಯಿತು. ನಿಮ್ಮ ಪಾಯಖಾನೆ ಮನೆಗಳನ್ನು ನಾವು ಪರೀಕ್ಷಿಸಬೇಕಾಗಿದೆ ಎಂದು ನಾನು ಹೇಳಿದೆನು. ಅವರು ಆಶ್ಚರ್ಯದಿಂದ, ನಮ್ಮ ಪಾಯಖಾನೆ ಮನೆಗಳು ಎಂದರು. ನಾವು ಹೊರಗೆ ಬಯಲಿನಲ್ಲಿ ಹೋಗಿ ನಮ್ಮ ಕಾರ್ಯವನ್ನು ತೀರಿಸಿ ಬರುತ್ತೇವೆ, ಪಾಯಖಾನೆ ಮನೆಗಳು ನಿಮ್ಮಂತಹ ದೊಡ್ಡವರಿಗೆ ಎಂದರು. ಸರಿ, ಹಾಗಾದರೆ ನಿಮ್ಮ ಮನೆಗಳನ್ನು ನಾವು ಪರೀಕ್ಷಿಸಿದರೆ ನಿಮ್ಮ ಆಕ್ಷೇಪಣೆ ಇಲ್ಲವಲ್ಲ ಎಂದು ನಾನು ಕೇಳಿದೆನು. ಧಾರಾಳವಾಗಿ ಬನ್ನಿ ಸ್ವಾಮಿ, ನಮ್ಮ ಮನೆಗಳ ಮೂಲೆ ಮೂಲೆಗಳನ್ನು ನೀವು ನೋಡಬಹುದು. ನಮ್ಮದು ಮನೆಗಳಲ್ಲ, ಬಿಲಗಳು. ನಾನು ಒಳಗೆ ಹೋದೆ. ನೋಡಿ ಸಂತೋಷವಾಯಿತು. ಮನೆಯ ಒಳಗೆ ಹೊರಗೆ ಇದ್ದಷ್ಟೇ ಶುದ್ಧವಾಗಿದ್ದಿತು. ಬಾಗಿಲನ್ನು ಶುದ್ಧವಾಗಿ ಗುಡಿಸಿದ್ದರು, ನೆಲವನ್ನು ಸಗಣಿಯಿಂದ ಚೆನ್ನಾಗಿ ಸಾರಿಸಿದ್ದರು. ಇದ್ದ ಒಂದೆರಡು ಮಡಿಕೆಗಳು ತಟ್ಟೆಗಳು ಶುದ್ಧವಾಗಿ ಹೊಳೆಯುತ್ತಿದ್ದವು. ಪ್ಲೇಗು ಅಲ್ಲಿಗೆ ಪ್ರವೇಶಿಸುವ ಭಯವಿರಲಿಲ್ಲ. ಶ್ರೀಮಂತರ ಮನೆಗಳೊಂದರೊಳಗೆ ನಾವು ಒಂದು ಪಾಯಖಾನೆ ಮನೆಯನ್ನು ನೋಡಿದೆವು. ಅದನ್ನು ಸ್ವಲ್ಪ ವಿಷದವಾಗಿ ವಿವರಿಸಬೇಕು. ಪ್ರತಿಯೊಂದು ಕೊಠಡಿಯಲ್ಲಿಯೂ ಒಂದು ಮೋರಿ ಇದ್ದಿತು. ಇದನ್ನು ಮೂತ್ರ ವಿಸರ್ಜನೆಗೂ ನೀರನ್ನು ಚೆಲ್ಲುವುದಕ್ಕೂ ಉಪಯೋಗಿಸುತ್ತಿದ್ದರು. ಇದರಿಂದ ಮನೆಯೆಲ್ಲಾ ದುರ್ಗಂಧದಿಂದ ತುಂಬಿದ್ದಿತು. ಮನೆಯ ಮಹಡಿಯಲ್ಲಿ ಒಂದು ಮಲಗುವ ಕೋಣೆ ಇದ್ದಿತು. ಅದರಲ್ಲಿಯೂ ಒಂದು ಮೋರಿ ಇದ್ದಿತು. ಅದನ್ನು ಮೂತ್ರಕ್ಕಾಗಿಯೂ ಪಾಯಖಾನೆಗಾಗಿಯೂ ಉಪಯೋಗಿಸುತ್ತಿದ್ದರು. ಮೋರಿಗೆ ಸೇರಿದ ಒಂದು ಕೊಳವೆಯಲ್ಲಿ ಮಲಮೂತ್ರವೆಲ್ಲ ಮಹಡಿಯಿಂದ ಕೆಳಕ್ಕೆ ಇಳಿಯುತ್ತಿದ್ದಿತು. ಆ ಕೊಠಡಿಯ ದುರ್ನಾತ ಸಹಿಸಲಸಾಧ್ಯವಾಗಿದ್ದಿತು. ಮನೆಯವರು ಹೇಗೆ ಅಲ್ಲಿ ಮಲಗುತ್ತಿದ್ದರೋ ಪಾಠಕರೇ ಊಹಿಸಲಿ. ಸಮಿತಿಯವರು ವೈಷ್ಣವ ಹವೇಲಿಯನ್ನೂ ಹೋಗಿ ನೋಡಿದರು. ಹವೇಲಿ ಎಂದರೆ ದೇವಾಲಯ. ಹವೇಲಿಯ ಮೇಲ್ವಿಚಾರಕನಾಗಿದ್ದ ಪೂಜಾರಿಗೂ ನಮ್ಮ ಮನೆಯವರಿಗೂ ತುಂಬ ಸ್ನೇಹವಿದ್ದಿತು. ಆದುದರಿಂದ ನಾವು ಹವೇಲಿಯನ್ನು ಪರೀಕ್ಷಿಸಲು ಮತ್ತು ನಮಗೆ ಅವಶ್ಯಕವೆಂದು ತೋರಿದ ಸುಧಾರಣೆಗಳನ್ನು ಸೂಚಿಸಲು ಒಪ್ಪಿದ್ದನು. ಆತನೇ ಎಂದಿಗೂ ನೋಡಿಲ್ಲದ ಹವೇಲಿಯ ಆವರಣದ ಒಂದು ಭಾಗವಿದ್ದಿತು. ಅದು ಊಟದ ಎಲೆಗಳನ್ನು ಇತರ ಕಸವನ್ನು ಗೋಡೆಯಿಂದ ಆಚೆ ಎಸೆಯುತ್ತಿದ್ದ ಜಾಗ. ಅದು ಕಾಗೆಯ ಹದ್ದುಗಳಿಗೆ ಯಾವಾಗಲೂ ಬಂದು ಹೋಗುವ ಸ್ಥಳವಾಗಿದ್ದಿತು. ಪಾಯಖಾನೆ ಗ್ರಹಗಳಂತೂ ಅಶುದ್ಧವಾಗಿದ್ದವು. ನಾವು ಕೊಟ್ಟ ಸಲಹೆಗಳ ಪೈಕಿ ಪೂಜಾರಿ ಯಾವ ಯಾವುದನ್ನು ನಡೆಸಿದ ಎಂಬುದನ್ನು ಅರಿಯಲು ನಾನು ಹೆಚ್ಚು ಕಾಲ ರಾಜಕೋಟೆಯಲ್ಲಿ ನಿಲ್ಲಲಿಲ್ಲ. ಪೂಜಾಸ್ಥಾನದಲ್ಲಿ ಅಷ್ಟೊಂದು ಕೊಳಕನ್ನು ನೋಡಿ ನಾನು ದುಃಖಿತನಾದೆನು. ಪವಿತ್ರವಾದ ಸ್ಥಳದಲ್ಲಿ ಆರೋಗ್ಯ ಮತ್ತು ನೈರ್ಮಲ್ಯ ನಿಯಮಗಳನ್ನು ಎಚ್ಚರಿಕೆಯಿಂದ ಅನುಸರಿಸುತ್ತಾರೆಂದು ನಿರೀಕ್ಷಿಸುವುದು ಸಹಜವಾಗಿದೆ. ಆಗಲೇ ನನಗೆ ತಿಳಿದಿದ್ದಂತೆ ಸ್ಮೃತಿಗಳ ಲೇಖಕರು ಅಂತರಂಗ ಬಹಿರಂಗ ಪರಿಶುದ್ಧತೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡಬೇಕೆಂದು ಹೇಳಿದ್ದಾರೆ. ಕೇಳುಗರೆ, ಇದುವರೆಗೂ ತಾವೆಲ್ಲ ಮಹಾತ್ಮ ಗಾಂಧೀಜಿರವರ ಆತ್ಮಕಥೆ ನನ್ನ ಸತ್ಯಾನ್ವೇಷಣೆ, ಇದರಲ್ಲಿ ಮಹಾತ್ಮ ಗಾಂಧೀಜಿರವರು ಬರೆದಿರುವಂತೆಯೇ ಅವರ ಆತ್ಮಕಥೆಯನ್ನ ಕೇಳ್ತಾ ಇದ್ರಿ. ಇದು ಇಂದಿನ ಗಾಂಧಿ ಸ್ಮೃತಿ. ಗಾಂಧೀಜಿ ಅವರ ಜೀವನ ಚರಿತ್ರೆಯಿಂದ ಆಯ್ದ ಭಾಗ.

0: ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ.
1: ನಮಸ್ಕಾರ, ಚಿತ್ರತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಣಿ ಬಾಳೆಕೊಪ್ಪ, ನೀವು ಕೇಳ್ತಾ ಇದ್ದೀರಾ ಚಿತ್ರತರಂಗ. ಇವರು ಭಾರತ ಸಿನಿಮಾ ರಂಗದ ಹಿನ್ನೆಲೆ ಗಾಯನ ಕ್ಷೇತ್ರದ ಮಹಾನ್ ಸಾಧಕಿ. ಇವರನ್ನ ಗಾನ ಕೋಗಿಲೆ ಅಂತಾನೆ ಕರೀತಾರೆ. ಮಾಧುರ್ಯ ಪೂರ್ಣ ಗಾಯನಕ್ಕೆ ಮತ್ತೊಂದು ಹೆಸರೇ ಇವರು. ಇನ್ನು ಇಡೀ ದೇಶ ಪ್ರೀತಿಯಿಂದ ಲತಾ ದೀದಿ ಅಂತ ಗೌರವಿಸುತ್ತೆ. ವಿಶಿಷ್ಟ ಮತ್ತು ಗೌರವಪೂರ್ಣ ವ್ಯಕ್ತಿತ್ವ ಉಳ್ಳವರು ಇವರೇ ಕಣ್ರಿ, ನಮ್ಮ ನಿಮ್ಮೆಲ್ಲರ ಗಾನ ಕೋಗಿಲೆ ಲತಾ ಮಂಗೇಶ್ಕರ್. ಹೌದು, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಲತಾ ಮಂಗೇಶ್ಕರ್ ಅವರ ಬಗ್ಗೆ ಹೇಳ್ತೀನಿ. ಇನ್ನು ಲತಾ ಮಂಗೇಶ್ಕರ್ ಅವರು ತಮ್ಮ ಜೀವಿತ ಕಾಲದಲ್ಲೇ ದಂತಕತೆ ಆದಂತವರು. ಲತಾ ಮಂಗೇಶ್ಕರ್ ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಲತಾ ಮಂಗೇಶ್ಕರ್ ಅವರು 1929 ಸೆಪ್ಟೆಂಬರ್ 28 ಮಧ್ಯಪ್ರದೇಶದ ಇಂದೋರ್ ನಗರದಲ್ಲಿ ಜನಿಸ್ತಾರೆ. ಹೇಮಾ ಅನ್ನುವುದು ಲತಾ ಅವರ ಮೂಲ ಹೆಸರು. ಭವಬಂಧನ್ ಎಂಬ ನಾಟಕದಲ್ಲಿ ಅಭಿನಯಿಸಿದ ಬಳಿಕ ಹೇಮಾ ಅನ್ನುವ ಹೆಸರು ಲತಾ ಎಂದು ಬದಲಾಗುತ್ತೆ. ಲತಾ ಅವರ ತಂದೆ ದೀನಾನಾಥ್ ಮಂಗೇಶ್ಕರ್ ಅವರು ಶಾಸ್ತ್ರೀಯ ಸಂಗೀತದ ಹಾಡುಗಾರರಾಗಿದ್ರು ಮತ್ತು ಸಂಚಾರಿ ನಾಟಕ ತಂಡದ ಮಾಲೀಕರಾಗಿದ್ರು. ಇನ್ನು ದೀನನಾಥ್ ಅವರಿಗೆ ಲತಾ ಅವರ ಜೊತೆಗೆ ಆಶಾ, ಮೀನಾ, ಉಷಾ ಎಂಬ ಹೆಣ್ಣು ಮಕ್ಕಳು ಮತ್ತು ಹೃದಯನಾಥ್ ಎಂಬ ಮಗ ಕೂಡ ಇದ್ರು. ಇವರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಇವರು ಕನ್ನಡದಲ್ಲಿ ಹಾಡಿದಂತಹ ಸಂಗೊಳ್ಳಿ ರಾಯಣ್ಣ ಸಿನಿಮಾದಿಂದ ಬೆಳ್ಳನೆ ಬೆಳಗಾಯಿತು. ಈ ಗೀತೆ ಕೇಳಿ ಆನಂದಿಸಿ.

ಕಳೆದ ವರ್ಷದ ಬಾಲಕಿಯಾಗಿದ್ದಾಗಿನಿಂದಲೇ ತಮ್ಮ ತಂತಿಯ ನಾಟಕಗಳಲ್ಲಿ ಹಾಡತೊಡಗಿದ್ದ ಲತಾ ಶಾಲೆಗೆ ಹೋಗಿ ಸಾಂಪ್ರದಾಯಿಕ ಶಿಕ್ಷಣ ಪಡೆಯೋದಕ್ಕೆ ಆಗ್ಲೇ ಇಲ್ಲ. ಹೇಗೋ ಒಂದು ರೀತಿಯಲ್ಲಿ ಸಾಗ್ತಾ ಇದ್ದ ಸಂಸಾರಕ್ಕೆ 1942ರಲ್ಲಿ ಬರಸಿಡಿಲು ಬಡಿದಂತಾಯಿತು. ದೀನನಾಥ ಮಂಗೇಶ್ಕರ್ ಅವರು ತಮ್ಮ 41ನೇ ವಯಸ್ಸಿನಲ್ಲಿ ಶ್ವಾಸಕೋಶದ ಸಮಸ್ಯೆಯಿಂದ ಸಾವಿಗೀಡಾಗ್ತಾರೆ. ತಂದೆಯ ಸಾವಿನ ಬಳಿಕ ಇಡೀ ಕುಟುಂಬದ ನಿರ್ವಹಣೆಯ ಜವಾಬ್ದಾರಿ 13 ವರ್ಷದ ಬಾಲಕಿ ಲತಾ ಅವರ ಮೇಲೆ ಬೀಳುತ್ತೆ. ಹಾಡೋದನ್ನ ಮಾತ್ರ ಗೊತ್ತಿದ್ದ ಪುಟ್ಟ ಬಾಲಕಿ ಅದನ್ನೇ ಬಳಸಿಕೊಂಡು ತಮ್ಮ ಕುಟುಂಬ ನಿರ್ವಹಣೆ ಮಾಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇನ್ನು ತಂದೆ ತೀರಿಕೊಂಡ ವರ್ಷದಲ್ಲೇ ವಸಂತ ಜೋಗಳೇಕರ್ ಅವರ ಮರಾಠಿ ಸಿನಿಮಾ ಕಿಟ್ಟಿ ಹಸಲ್ ಸಿನಿಮಾಗಾಗಿ ನಾಚು ಯಾ ಗಡೆ ಕೇಲು ಸಾರಿ ಎಂಬ ಹಾಡನ್ನ ಲತಾ ಅವರು ಹಾಡಿದ್ದಾದ್ರೂ ಕೂಡ ಅದಕ್ಕೆ ಎಡಿಟಿಂಗ್ ವೇಳೆ ಕತ್ತರಿ ಪ್ರಯೋಗ ಆಗುತ್ತೆ. ಇದಾದ ಬಳಿಕ ಮಾಸ್ಟರ್ ವಿನಾಯಕ್ ದಾಮೋದರ್ ಕರ್ಕಾಟಕಿ ಅವರ ಮರಾಠಿ ಸಿನಿಮಾ ಪಹಲಿ ಮಂಗಳೂರು ಚಿತ್ರದಲ್ಲಿ ಆ ನಾಯಕಿಯ ತಂಗಿಯ ಪಾತ್ರದಲ್ಲಿ ನಟಿಸಿದ ಲತಾ ಆ ಚಿತ್ರದಲ್ಲಿ 3 ಹಾಡುಗಳನ್ನ ಹಾಡ್ತಾರೆ. ಆ ಬಳಿಕ ವಿನಾಯಕ ಅವರು ತಿಂಗಳಿಗೆ 60 ರೂಪಾಯಿ ಸಂಬಳ ನೀಡಿ ಲತಾ ಅವರನ್ನ ತಮ್ಮ ಕಂಪನಿಯ ಕಲಾವಿದರಾಗಿ ನೇಮಕ ಮಾಡಿಕೊಳ್ತಾರೆ. ತಂದೆಯ ಸಾವಿನ ಬಳಿಕ ಕೆಲ ಕಾಲ ಪುಣೆ ಕೊಲ್ಲಾಪುರದಲ್ಲಿ ವಾಸವಿದ್ದ ಲತಾ ಕುಟುಂಬ 1947ರಲ್ಲಿ ಮುಂಬೈ ನಗರಕ್ಕೆ ಬಂದು ನೆಲೆಸುತ್ತೆ. ಮುಂದೆ ಅವರ ಈ ಸಂಗೀತ ಜರ್ನಿ ಹೇಗೆ ಶುರುವಾಗತ್ತೆ ಹೇಳ್ತೀನಿ. ಅದಕ್ಕೂ ಮುನ್ನ ಅವರೇ ಹಾಡಿದಂತ ಕನ್ನಡದ ಮತ್ತೊಂದು ಗೀತೆ ಸಂಗೊಳ್ಳಿ ರಾಯಣ್ಣ ಚಿತ್ರದಿಂದ ಎಲ್ಲಾರೆ ಇರತಿರು ಎಂದಾರೆ ಬರುತ್ತಿರು. ಈ ಗೀತೆ ಕೇಳಿ ಆನಂದಿಸಿ.

ಲತಾ ಅವರು ಶಾಸ್ತ್ರೀಯ ಸಂಗೀತ ಕಲಿಯುವ ಸಲುವಾಗಿ ಅಮನ್ ಅಲಿ ಖಾನ್ ಬಿಂಡಿ ಬಜಾರ್ವಾಲಾ ಅವರಲ್ಲಿ ಸೇರಿಕೊಳ್ತಾರೆ. ಆದರೆ ಅಮನ್ ಅಲಿ ಅವರು ದೇಶ ವಿಭಜನೆ ಬಳಿಕ ಪಾಕಿಸ್ತಾನಕ್ಕೆ ಹೊರಟು ಹೋದ ಮೇಲೆ ಅಮನತ್ ಅಲಿ ಅವರಲ್ಲಿ ಸಂಗೀತಾಭ್ಯಾಸ ಮುಂದುವರಿಸುತ್ತಾರೆ. ಒಮ್ಮೆ ಸಂಗೀತಗಾರ ಮಾಸ್ಟರ್ ಗುಲಾಂ ಹೈದರ್ ಅವರು ಲತಾ ಅವರನ್ನ ಫಿಲ್ಮಿಸ್ಟನ್ ಕಂಪನಿಯ ಶುಭೋದ್ ಮುಖರ್ಜಿ ಅವರ ಬಳಿಗೆ ಕರೆದೊಯ್ದು ಅವರೆದುರು ಹಾಡಿಸ್ತಾರೆ. ಅವರು ಈ ಚಿಕ್ಕ ಹುಡುಗಿಯ ಧ್ವನಿ ಕೀರಲು ಎಂದು ಹೇಳಿ ತಿರಸ್ಕರಿಸಿದಾಗ, ಇವತ್ತು ನೀವು ತಿರಸ್ಕರಿಸುವ ಹುಡುಗಿ ಮನೆ ಮುಂದೆ ಸಿನಿಮಾ ನಿರ್ಮಾಪಕರು ಕ್ಯೂನಲ್ಲಿ ನಿಲ್ಲುವ ದಿನಗಳು ದೂರ ಇಲ್ಲ, ನೋಡ್ತಾ ಇರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇನ್ನು 1948ರಲ್ಲಿ ಗುಲಾಂ ಹೈದರ್ ಅವರು ತಮ್ಮ ಸಂಗೀತ ನಿರ್ದೇಶನದ ಮಜ್ಬೂರ್ ಸಿನಿಮಾದಲ್ಲಿ ಹಾಡುವ ಅವಕಾಶ ನೀಡ್ತಾರೆ. ಇದಾದ ಬಳಿಕ ಕೆಲ ದಿನಗಳ ಬಳಿಕ ನೌಶದ್ ಅವರ ಸಂಗೀತ ನಿರ್ದೇಶನದ ಅಂದಾಜ್ ಸಿನಿಮಾದ ಉಟಿಯೆ ಏಜುನ್ ಕೆ ಸಿತಂ ಹಾಡನ್ನ ಹಾಡೋದಕ್ಕೆ ಲತಾ ಅವರಿಗೆ ಅವಕಾಶ ಸಿಗತ್ತೆ. ಈ ಹಾಡು ಸಾಕಷ್ಟು ಜನಪ್ರಿಯ ಆಗತ್ತೆ. ಆ ಬಳಿಕ ಬರ್ಸಾತ್ ಸಿನಿಮಾದ ಜಿಯೆ ಬೇಕರ್ ಹೇ ಹಾಡು ಲತಾ ಅವರನ್ನ ಹಿನ್ನೆಲೆ ಗಾಯಕಿಯಾಗಿ ಗುರುತಿಸಿಕೊಳ್ಳೋದಕ್ಕೆ ನೆರವಾಗತ್ತೆ. ಇನ್ನು ಆನಂತರ ಕಮಾಲ್ ಅಮ್ರೋಹಿ ನಿರ್ದೇಶನದ ಮಧುಬಾಲ ನಟನೆಯ ಮಹಲ್ ಸಿನಿಮಾದ ಆಯೇಗ ಆನಿವಾಲ ಹಾಡು ಲತಾ ಮಂಗೇಶ್ಕರ್ ಅವರ ಬದುಕಿನ ದಿಕ್ಕು ದಸಿಗಳನ್ನೇ ಬದಲಿಸಿ ಬಿಡುತ್ತದೆ. ಲತಾ ಅವರು ಬಹುಬೇಡಿಕೆಯ ಹಿನ್ನೆಲೆ ಗಾಯಕಿಯಾಗಿ ಹೊರಹೊಮ್ಮುತ್ತಾರೆ. ಅಲ್ಲಿಂದಾಚೆಗೆ ನರ್ಗಿಸ್ರಿಂದ ವಹಿದಾ ರೆಹಮಾನ್ ವರೆಗೆ, ಮಾಧುರಿ ದೀಕ್ಷಿತ್ ರಿಂದ ಪ್ರೀತಿ ಜಿಂಟಾ ವರೆಗೆ ಹಲವು ಬೀಳಿಗೆಯ ನಾಯಕರಿಗಾಗಿ ಸುಮಾರು 5 ದಶಕಗಳ ಕಾಲ ದಣಿವರಿಯದ ದೇವತೆಯಂತೆ ಲತಾ ಹಾಡುತ್ತಲೇ ಹೋಗ್ತಾರೆ. ಅನಿಲ್ ಬಿಸ್ವಾಸ್, ನೌಶದ್ ಶಂಕರ್, ಜೈಕಿಶನ್, ಸಿ ರಾಮಚಂದ್ರ, ಎಸ್ ಟಿ ಬರ್ಮನ್, ಮಧುಮೋಹನ್, ರೋಷನ್, ಸಲೀಲ್ ಚೌಧರಿ, ಹೇಮಂತ್ ಕುಮಾರ್, ವಸಂತ್ ದೇಸಾಯಿ ಮತ್ತಿತರ ಸಂಗೀತ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ಸಾವಿರಾರು ಹಾಡುಗಳನ್ನು ಹಾಡುತ್ತಲೇ ಗಾಯನ ಕ್ಷೇತ್ರದ ದಂತಕಥೆಯ ಸ್ವರೂಪವನ್ನ ಪಡಿತಾರೆ. ಇನ್ನು ತಮ್ಮ ಮೃದು ಮಧುರ ಮತ್ತು ಭಾವಪೂರ್ಣ ಕಂಠದಿಂದಾಗಿ ಮಾಧುರ್ಯ ಸಾಮ್ರಾಜ್ಞಿ ಅಂತಾನೆ ಹೆಸರುವಾಸಿಯಾಗ್ತಾರೆ. ಈಗ ಇವರಿಗಾಗಿ ನಮ್ಮ ಕನ್ನಡದ ಪಲ್ಲವಿ ಅನುಪಲ್ಲವಿ ಚಿತ್ರದಿಂದ ನಗುವ ನಯನ ಈ ಗೀತೆ ಕೇಳಿ ಆನಂದಿಸಿ.

0: ಇನ್ನು ಪಕೀಜಾ, ಅಂದಿ ಕಿನಾರಾ, ರಜಿಯಾ ಸುಲ್ತಾನ್, ಲೇಕಿನ್ ಹೃದಯಲಿ ಇತ್ಯಾದಿ ಸಿನಿಮಾಗಳಲ್ಲಿ ಮತ್ತೆ ಮತ್ತೆ ಲತಾ ಅವರ ಅದ್ಭುತ ಕಂಠಸಿರಿಯ ಹಿರಿಮೆ ಪ್ರದರ್ಶನವಾಗ್ತಾ ಹೋಗುತ್ತೆ. ದೋ ರಾಸ್ತೆ, ಲವ್ ಸ್ಟೋರಿ, ಚಾಂದಿನಿ, ಮೇನೆ ಪ್ಯಾರ್ ಕ್ಯಾ, ದಿಲ್ವಾಲೆ ದುನಿಯಾ ಲೇ ಜಾಯೆಂಗೆ, ದಿಲ್ ತೋ ಪಾಗಲ್ ಹೇ ಸಿನಿಮಾಗಳಲ್ಲಿ ಲತಾ ಅವರು ಹಾಡಿದ ಹಾಡುಗಳು ಸೂಪರ್ ಹಿಟ್ ಅನಿಸಿಕೊಳ್ಳುತ್ತೆ. ಇನ್ನು ಹಿರಿಯ ನಟಿ ಜಯಾ ಬಚ್ಚನ್ ಹೇಳುವಂತೆ, ಒಂದು ಕಾಲದಲ್ಲಿ ಬಹುತೇಕ ನಟಿಯರಿಗೆ ತಮ್ಮ ನಟನೆಯ ಸಿನಿಮಾಗಾಗಿ ಲತಾ ಅವರು ಹಾಡುವವರೆಗೆ ತಾವು ಅಲ್ಲಿ ಯಶಸ್ವಿಯಾಗಿದ್ದೇವೆ ಅನ್ನೋ ಭಾವನೆಯೇ ಬರ್ತಾ ಇರಲಿಲ್ವಂತೆ. ಇನ್ನು ಲತಾ ಮಂಗೇಶ್ಕರ್ ಅವರು ಸುಮಾರು 1000ಕ್ಕೂ ಹೆಚ್ಚು ಹಿಂದಿ ಸಿನಿಮಾಗಳಲ್ಲಿ ಹಾಡಿದ್ದಾರೆ. ಅವರು ಹಾಡಿರುವ ಸಾರ್ವಕಾಲಿಕ ಶ್ರೇಷ್ಠ ಹಾಡುಗಳಲ್ಲಿ ಕೆಲವೇ ಕೆಲವನ್ನ ಇಲ್ಲಿ ನಾನು ನಿಮಗೆ ಹೇಳ್ತೇನೆ. ಏ ಜಿಂದಗಿ ಉಸ್ಕಿ ಹೇ ಅನಾರ್ಕಲಿ ಚಿತ್ರ ಅಂತ ಹೇಳ್ಬೋದು. ಇನ್ನು ಪ್ಯಾರ್ ಕ್ಯಾ ತೋ ಡರ್ನಾ ಕ್ಯಾ, ಮೊಗಲ್ ಇ ಇಜಮ್ಮಗೆ, ಕಹಿ ದೀಪ್ ಜಾಲೆ ಕಹಿ ದಿಲ್, 20 ಸಾಲ್ ಬಾದ್ ಅಂತ ಹೇಳ್ಬೋದು ಈ ಚಿತ್ರದ್ದು. ಇನ್ನು ಓ ಸಾಜನಾ ಬರ್ಖಾ ಭಾರ್ ಪರಕ್ ಚಿತ್ರದ್ದು. ಇನ್ನು ನೈನಾ ಬರ್ಸೆ ರಿಮ್ಜಮ್ ಮೋಹ ಕೌಂತಿ, ಹಾಗೆ ಚಲತೆ ಚಲತೆ ಫಕೀಮಾ ಚಿತ್ರದ್ದು, ಏಕ್ ಪ್ಯಾರ್ ಕಾ ನಗ್ಮಾ ಹೇ ಶೋರ್ ಚಿತ್ರದ್ದು, ಹಾಗೆ ದೀದಿ ತೇರಾ ದಿವಾನಾ ಹೇ ಅತ್ಯದ್ಭುತ ಗೀತೆ ಇದು ಅಂತ ಹೇಳ್ಬೋದು. ಹಾಗೆ ಹಮ್ ಆಪ್ಕೆ ಕೌನ್ ಹೇ, ಈಗ ತೇರೆಲಿಯೇ ಅಮ್ ಹೇ ಜೆ ಮಿರ್ಜರಾ ತೇರೆಲಿಯೇ, ಈ ಸಾಂಗ್ ಕೂಡ ಬಹಳಷ್ಟು ಸೊಗಸದ ಗೀತೆ ಅಂತ ಹೇಳ್ಬೋದು. ಈಗ ಇವ್ರಿಗಾಗಿ ನಮ್ಮ ಕನ್ನಡದ ಒಂದು ಹಾಡನ್ನ ಡೆಡಿಕೇಟ್ ಮಾಡ್ತಾ ಇದೀವಿ. ಇಂತೆ ನಿನ್ನ ಪ್ರೀತಿಯ ಚಿತ್ರದ್ದು ಹೂ ಕನಸ ಜೋಕಾಲಿ.
1: ಲೇಟ್ ಆಗಿದೆ, ಎದೇಳು ಎದೇಳು, ಮೇಲೆ ತಗೋ ಕಾಫಿ. ಲೇಟ್ ಮಾಡ್ಬೇಡ.

ಲತಾ ಅವರು ಸಿನಿಮಾ ಹಾಡುಗಳೇ ಅಷ್ಟೇ ಅಲ್ಲದೆ ಗಜಲ್ಗಳು, ಮೀರಾ ಭಜನ್ ಹಾಗೆ ಜನಪದ ಗೀತೆಗಳು, ಮಿರ್ಜಾ ಗಾಲಿಬ್ ಅವರ ಪದ್ಯಗಳನ್ನ ಸಹ ಹಾಡಿದ್ದಾರೆ. ಹಲವಾರು ಮರಾಠಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮತ್ತು ಸಂಗೀತ ಸಂಯೋಜನೆ ಕೂಡ ಮಾಡಿದ್ದಾರೆ. ಲೇಖಿನ್ ಸೇರಿದಂತೆ 4 ಸಿನಿಮಾಗಳನ್ನ ನಿರ್ಮಾಣ ಕೂಡ ಮಾಡಿದ್ದಾರೆ. ಇನ್ನು ಸುಗಂಧ ದ್ರವ್ಯಗಳನ್ನ ತುಂಬಾ ಇಷ್ಟಪಡುವ ಲತಾ ಅವರಿಗೆ ಫೋಟೋಗ್ರಫಿ ಅತ್ಯಂತ ಅಚ್ಚುಮೆಚ್ಚಿನ ಹವ್ಯಾಸ ಅಂತೆ. ಭಾರತ ಮತ್ತು ಇತರೆ ದೇಶಗಳ ಸುಮಾರು 36 ಭಾಷೆಗಳು

ರಲ್ಲಿ ಹಾಡಿರುವ ಅಪ್ರತಿಮ ಸಾಧನೆ ಲತಾ ಮಂಗೇಶ್ಕರ್ ಅವರದು. ಇನ್ನು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಪ್ರಶಸ್ತಿಗಳು ಲತಾ ಅವರಿಗೆ ಸಂದಿವೆ. ಇನ್ನು ಸಿನಿಮಾ ರಂಗದಲ್ಲಿನ ಸಾಧನೆಗಾಗಿ ನೀಡಲಾಗುವ ಭಾರತದ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ 1989 ಲತಾ ಅವರ ಮುಡಿಯನ್ನ ಅಲಂಕರಿಸುತ್ತೆ. ಈಗ ಇವರಿಗಾಗಿ ಸಂಜು ವೆಡ್ಸ್ ಗೀತ, ಈ ಚಿತ್ರದಿಂದ ಗಗನವೇ ಭಾಗಿ, ಈ ಗೀತೆ ಕೇಳಿ ಆನಂದಿಸಿ.

ಫ್ರಾನ್ಸ್ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಫೀಸರ್ ಆಫ್ ದ ಲಿಜಿನ್ ಆಫ್ ಹಾನರ್ ಮತ್ತು 6 ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಕೂಡ ಅವರಿಗೆ ಸಂದಿದೆ. 1999 ಲತಾ ಅವರನ್ನ ರಾಜ್ಯಸಭೆಯ ಅನಾವರಣ ಸದಸ್ಯರನ್ನಾಗಿ ಮಾಡಲಾಗುತ್ತೆ. 2001 ಲತಾ ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನವನ್ನ ಇಟ್ಟು ಗೌರವಿಸಲಾಗುತ್ತೆ. ಲತಾ ಮಂಗೇಶ್ಕರ್ ಅವರು ಗಣರಾಜ್ಯೋತ್ಸವದ ನಂತರ 1963 ಜನವರಿ 27 ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಕವಿ ಪ್ರದೀಪ್ ಅವರು ರಚಿಸಿದ ಏ ಮೇರೆ ವತನ್ ಕೆ ಲೋಕ್ ಗೀತೆ ಹಾಡ್ತಾರೆ. ಆ ವೇದಿಕೆಯಲ್ಲಿ ಅಂದಿನ ರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹಾಗೆ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾಗಾಂಧಿ ಮತ್ತಿತರರು ಉಪಸ್ಥಿತರಿದ್ದಾರೆ. ಹಾಗೆ ಚೀನಾ ದೇಶದ ಜೊತೆಗಿನ ಯುದ್ಧದ ಕಹಿ ಅನುಭವದ ಕೆಲವೇ ದಿನಗಳ ಬಳಿಕ ದೇಶ ಪ್ರೇಮದ ಭಾವ ತುಂಬಿದ ಈ ಹಾಡನ್ನ ಲತಾ ಅವರ ಧ್ವನಿಯಲ್ಲಿ ಕೇಳಿದ ನೆಹರು ಅವರ ಕಣ್ಣುಗಳ ಹನಿಗೂಡ್ತವಂತೆ. ಆ ಹಾಡು ಇವತ್ತಿನವರೆಗೂ ಅತ್ಯಂತ ಜನಪ್ರಿಯ ದೇಶ ಪ್ರೇಮದ ಗೀತೆಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳಬಹುದು. ಇನ್ನು ಲತಾ ಅವರು ಕನ್ನಡದ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದ ಬೆಳ್ಳನೆ ಬೆಳಗಾಯಿತು ಮೊದಲೇನ್ ಕೇಳಿದ್ರಲ್ವಾ, ಹಾಡಿನ ಮೂಲಕ ಕನ್ನಡವನ್ನ ತಮ್ಮ ಹಾಡುಗಳ ಭಾಷೆಯಾಗಿ ಸೇರಿಸಿಕೊಳ್ತಾರೆ. ಉಸಿರಾಟದ ತೊಂದರೆಗೆ ಒಳಗಾಗಿ ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಗೆ ಸೇರಿದ್ದ ಲತಾ ಅವರು ಸಾಕಷ್ಟು ದಿನಗಳ ಆಸ್ಪತ್ರೆ ವಾಸದ ಬಳಿಕ ಚೇತರಿಸಿಕೊಂಡು ಮನೆ ಸೇರ್ತಾರೆ. ಇನ್ನು ಮೋದಿ ಸರ್ಕಾರ ಲತಾ ಅವರ 90th ಜನ್ಮದಿನದಂದು ಅವರಿಗೆ ಡಾಟರ್ ಆಫ್ ದ ನೇಷನ್ ಎಂದು ಬಿರುದು ನೀಡಿ ಗೌರವಿಸುವುದಕ್ಕೆ ಉದ್ದೇಶಿಸುತ್ತೆ. ಆದ್ರೆ ಆ ಕಾರ್ಯ ನೆರವೇರುತ್ತೆ ಎಲ್ಲೋ ಗೊತ್ತಾಗಲಿಲ್ಲ. ಹಾಗೆ ಸಾಕಷ್ಟು ಸುಮಾರು ಹಾಡುಗಳನ್ನ ಹಾಡಿದ್ದಾರೆ. ಕನ್ನಡದಲ್ಲಿ ಕೇವಲ ಒಂದೇ ಸಿನಿಮಾಗ ಹಾಡಿದ್ದು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ಬಹುದು. ಆ ಎರಡನ ಹಾಡನ್ನ ಕೂಡ ನೀವು ಕೇಳಿದ್ರ ಸುಮಧುರ ಗೀತೆಗಳೇ ಅಂತ ಹೇಳ್ಬಹುದು. ಈಗ ಅವರಿಗಾಗಿ ಗಿರಿ ಸಿನಿಮಾದ ನೀನೆ ನೀನೆ ಗೀತೆ ಕೇಳಿ ಆನಂದಿಸಿ.

0: ಹಾಡುವ ಪ್ರತಿಯೊಂದು ಹಾಡಿನ ಪದಗಳಲ್ಲಿನ ಅಡಗಿರುವ ಭಾವನೆಗಳನ್ನ ಕೇಳುಗರ ಮನ ಮುಟ್ಟುವಂತೆ ಹಾಡ್ತಾ ಇದ್ದ ಲತಾ ಅವರದ್ದು ಸ್ಪಷ್ಟ ಉಚ್ಚಾರಣೆ ಮತ್ತು ಮಾಧುರ್ಯಪೂರ್ಣ ಕಂಠ. ಒಂದು ಕಾಲದಲ್ಲಿ ಸಿನಿಮಾದ ಕೇವಲ ಒಂದು ಪೂರಕ ಕ್ರಿಯೆಯಂತೆ ಪರಿಗಣಿಸಲ್ಪಡ್ತಿದ್ದ ಹಿನ್ನೆಲೆ ಗಾಯನ ಕ್ಷೇತ್ರಕ್ಕೆ ಮನೋರಂಜನಾ ಉದ್ಯಮದಲ್ಲಿ ಮೌಲ್ಯಯುತ ಸ್ಥಾನಮಾನ ತಂದುಕೊಟ್ಟ ಶ್ರೇಯಸ್ಸು ಲತಾ ಮಂಗೇಶ್ಕರ್ ಅವರಿಗೆ ಸಲ್ಲತೆ. ಇನ್ನು ಭಾರತ ಸಿನಿಮಾ ರಂಗದ ಚರಿತ್ರೆಯ ಅತ್ಯಂತ ಪ್ರಮುಖ ಭಾಗವಾಗಿ ಲತಾ ಮಂಗೇಶ್ಕರ್ ಅವರ ಹೆಸರು ಎಂದಿಗೂ ಎಂದಿಗೂ ಎಂದೆಂದಿಗೂ ಚಿರಸ್ಥಾಯಿ. ಗಾಯನ ಲೋಕದ ಹಿರಿಯಕ ಡಾಕ್ಟರ್ ಲತಾ ಮಂಗೇಶ್ಕರ್ ಅವರು ಅಂತಾನೆ ಹೇಳಬಹುದು. ಕೇಳಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಚಿತ್ರತರಂಗ. ಸದಾ ಕೇಳ್ತಾ ಇರಿ ಭದ್ರಾವತಿ ಆಕಾಶವಾಣಿ. ಇದುವರೆಗೂ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಚಿತ್ರತರಂಗ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.
1: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ವಾಸವಿ ಶಿಕ್ಷಣ ಸಂಸ್ಥೆ ಆವರಣ ಕೋಟೆ ರಸ್ತೆ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
2: ಕೇಳ್ತಾ ಇದ್ರ ಎಫ್ಎಂ 103.5 ಹಾಗೂ 101.4 ಮೀಡಿಯಂ ವೇವ್ 125 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ. ಸಮಯ 10:01 ಆಗ್ತಾ ಇದೆ. ಹಾಡು ಮಾತಾಡು ಕಾರ್ಯಕ್ರಮ ಶುಕ್ರವಾರದ ವಿಶೇಷ ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಇರಬೇಕಾಗಿತ್ತು, ಆದ್ರೆ ಸ್ವಲ್ಪ ನಮ್ಮ ಆರ್ ಜೆ ಬಸವರಾಜ್ ಅವರು ಸ್ವಲ್ಪ ಬಿಸಿ ಇರೋದ್ರಿಂದ ಇವತ್ತು ಕ್ಯಾಂಪಸ್ ಕಟ್ಟೆ ಕಾರ್ಯಕ್ರಮ ಬದಲು ಒಂದು ವಿಶೇಷ ಕಾರ್ಯಕ್ರಮ ಮಾಡಿ ನಾಗರಾಜ್ ಅಂತ ನನಗೆ ಹೇಳಿದ್ದಾರೆ. ಈ ವಿಶೇಷ ಕಾರ್ಯಕ್ರಮ ಏನು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಹಾಡು ಮಾತಾಡುವ ಕಾರ್ಯಕ್ರಮದಲ್ಲಿ ಜೊತೆಗೆ ಆಟನೂ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಒಂದು ಆಟ ಆಡ್ತಾ ಹಾಗೆ ಹಾಡು ಕೇಳ್ತಾ ಕೇಳ್ತಾ ಇಡೀ ಕಾರ್ಯಕ್ರಮ ಸಾಕ್ತಾ ಇರುತ್ತೆ. ಆಟ ಏನಪ್ಪ ಅಂದ್ರೆ ಬಹಳ ಸಿಂಪಲ್ ಆಟ. ನೀವು ಸಂದೇಶವನ್ನು ಕಳಿಸ್ಬೇಕು. ಆ ಸಂದೇಶ ಹೇಗಿರಬೇಕು, ಆ ಸಂದೇಶದಲ್ಲಿ ಏನೆಲ್ಲ ಇರಬೇಕು, ಆಟ ಏನು, ಎಲ್ಲವನ್ನ ಈ ಹಾಡಿನ ನಂತರ ಹೇಳ್ತೀನಿ. ಮೊದಲಿಗೆ ಪ್ರೇಮಲೋಕ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಈ ಚಂದದ ಗೀತೆ ನಿಮಗಾಗಿ ನಿಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಆಡಿಯೋ ನನ್ನ ಕಡೆಯಿಂದ ಬರುತ್ತೆ, ಆ ಆಡಿಯೋ ಕೇಳಿಸ್ಕೊಂಡು ಇದು ಯಾವ ಚಿತ್ರದ ಆಡಿಯೋ ಸಂಭಾಷಣೆಯನ್ನು ಕೇಳಿಸ್ಕೊಳ್ಬೇಕು, ಚಿತ್ರದ ಹೆಸರನ್ನ ಹೇಳಬೇಕು. ರೆಡಿನಾ? ಆಡಿಯೋ ಪ್ಲೇ ಮಾಡ್ಲಾ? ಕೇಳಿಸ್ಕೊಳ್ತೀರಾ?
1: ಎಷ್ಟೇ ಲವ್ ಮಾಡ್ತೀರಿ ನನ್ನ? ಈ ಜೀವನ ಅಂದ್ರೆ ಏನು ಗೊತ್ತಾ ನಿನಗೆ? ಈ ಪ್ರಪಂಚ ನೋಡಿದೀರಿ ಸರಿಯಾಗಿ? ಈ ಪ್ರಪಂಚ ಒಂದು ಮಿರರ್ ಇದ್ದಂಗೆ, ಒಂದ್ ಕನ್ನಡಿ ಇದ್ದಂಗೆ. ಅದನ್ನ ನೀನ್ ನೋಡ್ನಕ್ರೆ ಅದು ನಿನ್ ನೋಡ್ನಗತ್ತೆ, ಅದನ್ನ ನೀನ್ ನೋಡತ್ರೆ ಅದು ನಿನ್ ನೋಡತ್ತೆ. ಅದೇ ಜೀವನ. ಪ್ರೀತಿ ಅಂದ್ರೆ ಗೊತ್ತಾ ನಿನಗೆ? ಒಂದು ಗಂಡ ಅವ್ನ ಹೆಂಡತಿ ಪ್ರೀತಿಸ್ತಾನೆ, ಅವ್ನು ಅವ್ನು ಚೆನ್ನಾಗಿ ನೋಡ್ಕೊಂಡ್ರೆ ಆ ಹೆಂಡತಿ ಅವನ ಪ್ರೀತಿಸ್ತಾಳೆ. ಅಕಸ್ಮಾತ್ ಅವ್ನಿಗೆ ಏನಾರ ಪ್ರಾಬ್ಲಮ್ ಆಗ್ಬಿಟ್ಟು ಅವನ ಕರೆಕ್ಟಾಗಿ ನೋಡ್ಕೊಳಕ್ ಆಗಲಿಲ್ಲ ಅಂದ್ರೆ ಅದೇ ಪ್ರೀತಿ ಹೆಂಡತಿ ಅವನ ಬೇಯಿಸಕ್ ಶುರು ಮಾಡ್ತಾಳೆ. ಇಷ್ಟೇ ತಾನೇ ಪ್ರೀತಿ, ಇದೇ ತಾನೇ ಪ್ರೇಮ. ಪ್ರೀತಿ ಪ್ರೇಮನ ಬಿಸ್ನೆಸ್. ನೀನ್ ಕೊಟ್ಟು ನಾನ್ ಕೊಡ್ತೀನಿ, ನೀನ್ ಕೊಟ್ಟು ನಾನ್ ಕೊಡ್ಲಿ, ಅಷ್ಟೇ. ಇನ್ನೇನಿದೆ ಲವ್ ಸ್ಪೆಷಾಲಿಟಿ? ಈಗ ನೀನ್ ಲವ್ ಮಾಡ್ತಾ ಇದ್ಯಾ? ಲವ್ ಮಾಡ್ತಾ ಇದ್ದ ತಾನೆ ಅಕಸ್ಮಾತ್ ನಾನು ನಿನ್ ಬೇಯಿಸಕ್ ಶುರು ಮಾಡಿದೆ, ನನಗೇನೋ ಪ್ರಾಬ್ಲಮ್ ಆಯ್ತು. ಆಗ ನೀನ್ ಏನ್ ಮಾಡ್ತೀಯ ಅಣ್ಣ? ಇದ್ದಕ್ಕಿದ್ದಕ್ಕೆ ನಿನ್ ಪ್ರೀತಿ ಕಡಿಮೆ ಆಗುತ್ತೆ, ಆಟೋಮೆಟಿಕ್ ಆಗಿ ಡೌನ್ ಆಗುತ್ತೆ. ಇನ್ನೇನ್ ಪ್ರೀತಿ ಬದನೆಕಾಯಿ ಸ್ಪೆಷಾಲಿಟಿ ಇದೆ? ಏಯ್, ಪ್ರೀತಿಗಿಂತ ಜೀವನ ದೊಡ್ಡದು ಕಣೆ. ಜೀವನದ ನಾನು ಏನೇನೋ ಮಾಡ್ಬೇಕು ಅಂತ ಹೊರಟಿದ್ದೀನಿ, ಏನೇನೋ ಕಷ್ಟ ಪಡ್ತೀನಿ ಅದಕ್ಕೋಸ್ಕರ. ನೋಡೋ, ದಯವಿಟ್ಟು ದಯವಿಟ್ಟು ನಮ್ ದಾರಿಗೆ ಅಡ್ಡ ಬರಬೇಡ, ನನ್ನ ಈ ಪ್ರೀತಿಯನ್ನ ಬಾವಿ
0: ತಳ್ಳಬೇಡ. ಎಸ್, ಇದು ಯಾವ ಚಿತ್ರದ ಸಂಭಾಷಣೆ ಅಥವಾ ಯಾವ ಚಿತ್ರದ ಡೈಲಾಗ್? ಉಪೇಂದ್ರ ಹೇಳಿರುವಂತಹ ನಟ, ನಿರ್ಮಾಪಕ, ನಿರ್ದೇಶಕ ಉಪೇಂದ್ರ ಹೇಳಿರುವಂತಹ ಈ ಡೈಲಾಗ್ ಯಾವ ಚಿತ್ರದ್ದು? ಸಾಕಷ್ಟು ಉತ್ತರಗಳು ಬರ್ತಾ ಇದೆ. ನನಗೆ ಗೊತ್ತು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ. ಕನ್ಫ್ಯೂಷನ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ, ಇದು ಉಪೇಂದ್ರ ಚಿತ್ರದ ಡೈಲಾಗ್ ಅಂತೂ ಅಲ್ಲ. ಅದನ್ನ ಬಿಟ್ಟು ಗೆಸ್ ಮಾಡಿ, ಅವಾಗ ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾ, ನೀವು ಕಳಿಸ್ಬೇಕಾದಂತಹ ವಾಟ್ಸ್ಆಪ್ ಸಂಖ್ಯೆ 9481572600. ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. 9481527260 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಬೇಗ ಬೇಗ ಉತ್ತರ ಕಳಿಸ್ಕೊಡಿ.

ಸಮಯ 10:13 ಆಗ್ತಾ ಇದೆ. ಕೇಳ್ತಾ ಇದ್ರೆ FM 103.5 ಹಾಗೂ 101.4 ಮೀಡಿಯಂ ವೇವ್ 125 ಕಿಲೋಹರ್ಟ್ಸ್ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಸದ್ಯಕ್ಕೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಆಟ ಶುರುವಾಗಿದೆ. ಈಗಾಗಲೇ ಒಂದು ಸಂಭಾಷಣೆಯನ್ನ ಕೇಳಿಸಿದ್ದೆ, ಆ ಸಂಭಾಷಣೆಯನ್ನ ಕೇಳಿಸಿಕೊಂಡು ಇದು ಯಾವ ಚಿತ್ರದ್ದು ಅನ್ನೋದನ್ನ ನೀವು ಹೇಳಬೇಕಾಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನೋಡೋದಾದ್ರೆ, ತನುಜಾ ಮಾಧವ ನಗರ ಭದ್ರಾವತಿಯಿಂದ ರಕ್ತ ಕಣ್ಣೀರು ಅಂತ ಕಳಿಸಿದ್ದಾರೆ. ಸರಿನಾ ನೋಡೋಣ. ಸದಾಶಿವ ಮಂಡಗಟ್ಟ ಸೂಪರ್ ಅಂತ ಕಳಿಸಿದ್ದಾರೆ. ಹಂಪಣ್ಣ ನ್ಯಾಮತಿಯಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು, ಜ್ಯೋತಿ ರಾಜಶೇಖರ್ ಸಿದ್ದಾರೂಢ ನಗರ ಭದ್ರಾವತಿ, ಡಾಕ್ಟರ್ ವಿನಯ್ ಶ್ರೀನಿವಾಸ್ ಶಿವಮೊಗ್ಗ, ಮುರಳೀಧರ ಶಿವಮೊಗ್ಗ, ರೇಖಾ ಯಲಹಂಕ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿರಮ್ಮ ಬೇರುಕೂಡಿಗೆ, ಸುರೇಶ್ ಶಿವಮೊಗ್ಗ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ದೀಪಾ ಸಂಜೀವ್ ಕುಮಾರ್ ಮುಂಡನಗೋಡು ಉತ್ತರ ಕನ್ನಡ, ಮಮತಾ ಭದ್ರಾವತಿ, ಉಪೇಂದ್ರ ಅಭಿನಯದ್ದು, ಮಂಜುನಾಥ್ ಅಂಗಡಿ, ಮಹದೇವಪ್ಪ, ಕೋಳಿ ರಾಮಣ್ಣ, ನಿತಿನ್ ಕುಮಾರ್, ಸದಾನಂದ ಹೆಗಡೆ, ಕುಸುಮ ಚಂದ್ರಿಕಾ ನಟರಾಜ್ ನ್ಯಾಮತಿಯಿಂದ, ಶೋಹನ್ ಪೊಲೀಸ್ ಕ್ವಾರ್ಟರ್ಸ್ ಲಿಂಗದಹಳ್ಳಿ, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿ, ನರಸಿಂಹಮೂರ್ತಿ FDA ಮತ್ತು ವಿಜಯ್ ಕುಮಾರ್ SDA ನಗರಸಭೆ ಭದ್ರಾವತಿ, ಸುಹಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕಿನಿಂದ, ರಾಧಾ ನಿಧಿಗೆಯಿಂದ ನಂಬರ್ ಎಂಡಿಂಗ್ ವಿತ್ 9930 ವಿಜಯ, ಫೈರೋಸ್ ಟೈಲರ್ ಶಿವಮೊಗ್ಗದಿಂದ, ಮಾದಪ್ಪ ಕೃಷ್ಣ KM ಕಮಂಡಲಗುಂದಿ ಜಗಳೂರಿನಿಂದ, ಗೀತಾ ಮಲಗೊಪ್ಪಯಿಂದ ಮೂಢಲ ವಿಠಲಪುರದಿಂದ, ಶ್ರೀಧರ ಪದ್ಮ ಪನ್ನಗ ಅನಂತ್ ಕುಮಾರ್ ಇಷ್ಟು ಜನ, ಮಯೂರ್ ಕೋಟಿ ಜನ್ನಾಪುರ ಭದ್ರಾವತಿಯಿಂದ, ಶಿವಮೊಗ್ಗ ನಗರದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್, ಉದಯ್ ಕುಮಾರ್ ಜೋಗಿ, APMC ಶಿವಮೊಗ್ಗದಿಂದ ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗಳ ವಿಜಯ್ ಕುಮಾರ್, ಅನಿಲ್ ಕುಮಾರ್ ತೊಡಕನಹಳ್ಳಿ ಹಾವೇರಿಯಿಂದ, ವೀಣಾ ಬನಶಂಕರಿ ಸೀತಾ ಸರ್ಕಲ್ನಿಂದ, SM ಅಶ್ವಿನಿ, ಮಂಜುಶ್ರೀ ಪುಷ್ಪಲತಾ, ಮಂಜುನಾಥ್ ಹೊಸ್ಮನೆ ಭದ್ರಾವತಿಯಿಂದ, ಶಿವಮೊಗ್ಗ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯ್ ಕುಮಾರ್, ಡಾಕ್ಟರ್ ಪ್ರವೀಣ್, ಪುಷ್ಪ ವಿನೋಬ್ ನಗರ ಶಿವಮೊಗ್ಗ, ರೂಪಾ HKSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಸರ್ಕಲ್ ನಿಂದ ರಕ್ತ ಕಣ್ಣೀರು ಅಂತ ಕಳಿಸಿದ್ದಾರೆ. ನೋಡೋಣ ಅದೇ ಉತ್ತರಣ ಅಂತ. ಸುಮಾ ತಿಪ್ಪೇಶ್ ಡಬಲ್ ರೋಡ್ ಶಿವಮೊಗ್ಗದಿಂದ, ಮೋಹನ್ ಕುಮಾರ್ ಆಲಹಳ್ಳಿ ಮೈಸೂರಿನಿಂದ, ನಾನು H2O ಸಾಂಗ್ ಹಾಕಿದ ಕೂಡಲೇ H2O ಅಂತ ಕಳಿಸ್ಬಿಟ್ರ, ಮಂಜುನಾಥ್

0: ಭದ್ರಾವತಿಯಿಂದ ಜನ್ನಾಪುರದಿಂದ ಡಿಟಿಎನ್ ಮೂರ್ತಿ ಮಹೇಶ್ ಶ್ರೀನಿವಾಸ್ ಕಬಾಬ್ ಮಾಣಿ ಕೋಳಿ ವೆಂಕಟೇಶ್ ಪಾನಿಪುರಿ ಹೋಟೆಲ್ ಕೃಷ್ಣಪ್ಪ ಇಷ್ಟು ಜನ ಸರಿಯಾದ ಉತ್ತರ ಕಳಿಸಿದ್ರೆ ಸರಿಯಾದ ಉತ್ತರ ಆಗಿತ್ತು. ಎ ಚಿತ್ರದ ಸಂಭಾಷಣೆ ಆಗಿತ್ತು, ಉಪೇಂದ್ರ ಅವರು ಹೇಳುವಂತಹ ಡೈಲಾಗ್ ಆಗಿತ್ತದು. ಒಂದಷ್ಟು ಜನ ಸ್ವಲ್ಪ ಕನ್ಫ್ಯೂಷನ್ ಆಗಲಿ ಅಂತಾನೆ H2O ಸಾಂಗ್ ಹಾಕಿದೆ, ಆಮೇಲೆ ಉಪೇಂದ್ರ ಅಂತ ಹಿಂಟ್ ಕೊಟ್ಟೆ, ಆಮೇಲೆ ಒಂದಷ್ಟು ಜನ ರಕ್ತ ಕಣ್ಣೀರು ಅಂತ ಹೇಳಿದ್ರಿ, ಒಂದಷ್ಟು ಜನ ಸೂಪರ್ ಅಂತ ಹೇಳಿದ್ದೀರಾ, ಒಂದಷ್ಟು ಜನ ಚಂದ್ರಿಕಾ ನೀರಳಗುಂಡಿ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಬೇರೆ ಬೇರೆ ಆನ್ಸರ್ಗಳನ್ನ ಬಂದಿದೆ, ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಇದು ಎನಿವೇ. ಆದರೆ ಸಾಕಷ್ಟು ಜನ ಎ ಅಂತ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರ ಕಳಿಸಿದಂತಹ ಎಲ್ಲ ಕೇಳುಗ ಮಿತ್ರರಿಗೆ ನಮ್ಮ ಕಡೆಯಿಂದ ಒಂದು ಚಪ್ಪಾಳೆ ಬರ್ತಾ ಇದೆ, ನೀವು ಸ್ವೀಕರಿಸಿ. ಈಗ ನಮ್ಮ ಎರಡನೇ ಸಂಭಾಷಣೆಯನ್ನು ಕೇಳುವಂತಹ ಹೊತ್ತು. ಸಂಭಾಷಣೆಯನ್ನ ಕೇಳಿಸ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಅದಾದ ನಂತರ ಇದು ಯಾವ ಚಿತ್ರದ ಸಂಭಾಷಣೆ ಅನ್ನೋದನ್ನ ಹೇಳ್ಬೇಕು.
1: ನೋಡ್ತಾ ಇರು ನನ್ ಕೈ ಚಳಕದ.
2: ಅಯ್ಯೋ ಅಲ್ಲಣ್ಣ, ಅಯ್ಯೋ ಗಬ್ಬು ವಾಸನೆ.
1: ಲೇ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳು ಬೇಕು ನನ್ನ ಮಗನೇ. ಇವತ್ತಿನ ಸ್ಪೆಷಲ್ ಒಂದು ಇದೆ ಕಂಡ, ಯುವ ತೋಪು ಅಂದ್ರೆ ಇಡ್ಲಿ ವಡೆ ದೋಸೆ ಪೂರಿ. ದಿನ ನಾವು ಕೊಟ್ಟಿದ್ದನ್ನೇ ಕೊಟ್ಟು ಅವರು ತಿದ್ದಿದ್ರೆ ತಿದ್ದು ಬಿದಿರಾಕಿಲ್ವಲ್ಲ, ಅದಕ್ಕೆ ನಾಲ್ಕು ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಾಂಬಾರು ಇದ್ಬಿಟ್ಟು ಮಿಚ್ಕ ಪಚ್ಕ ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಸ್ಬಿಟ್ಟು ಒಗ್ಗರಣೆ ಕೊಟ್ಟೆ ಅಂತ ತಿನ್ಬೇಕು ಗೊತ್ತಾಯ್ತಾ?
2: ಇದು ನಾನು ತಿನ್ನಲ್ಲ.
1: ಜಾಸ್ತಿ ಮಾತಾಡಿದ್ರೆ ಮೂತಿ ಮೇಲೆ ಕುಗ್ಗೆ ಎಣ್ಣೆ ಹಾಕ್ಬಿಡ್ತೀನಿ. ತಾಡಲ್ಲ ನನಗೆ ಬುದ್ಧಿ ಹೇಳಕ್ ಬರ್ತಾನೆ.
0: ಎಸ್, ಇದು ಯಾವ ಚಿತ್ರದ ಸಂಭಾಷಣೆ, ಆ ಚಿತ್ರದ ಹೆಸರನ್ನು ಹೇಳಿದ್ರು ಆಯ್ತು. ಅಥವಾ ಸ್ವಲ್ಪ ಈಸಿ ಆಗ್ಲಿ ಅಂತ ಇವತ್ತು ದೊಡ್ಡಣ್ಣ ಹಾಗೆ ಸಾಧು ಕೋಕಿಲ ಪ್ರಿಪೇರ್ ಮಾಡಿದ ಆ ಡಿಶ್ ಹೆಸರೇನು ಅದನ್ನಾದ್ರೂ ಹೇಳಿದ್ರೆ ಆಯ್ತು. ನಿಮ್ಮ ಅನುಕೂಲ, ಯಾವುದಾದ್ರೂ ಒಂದು ಸಂದೇಶವನ್ನ ಕಳಿಸ್ಕೊಡಿ. ಚಿತ್ರದ ಹೆಸರಾಗಿರಬಹುದು, ಆ ಸ್ಪೆಷಲ್ ಡಿಶ್ ಅದರ ಹೆಸರಾದರೂ ಆಗಿರಬಹುದು. ಉತ್ತರ ಗೊತ್ತಾದ್ರೆ ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 9482206 00 9481572600.

0: ಸಮಯ 10:23 ಆಗ್ತಾ ಇದೆ. ನಮ್ಮ ಸ್ಟುಡಿಯೋ ಕ್ಲಾಕ್ ನಲ್ಲಿ ಹಾಡು ಮಾತಾಡೋ ಕಾರ್ಯಕ್ರಮ ಸಾಗ್ತಾ ಇದೆ. ಒಂದು ಸಂಭಾಷಣೆಯನ್ನ ಕೇಳಿಸಿದ್ದೆ, ಆ ಸಂಭಾಷಣೆಯನ್ನ ಕೇಳಿ ನೀವು ಉತ್ತರವನ್ನು ಕಳಿಸಬೇಕಾಗಿತ್ತು. ಆ ಸಂಭಾಷಣೆಯಲ್ಲಿ ಅವರು ದೊಡ್ಡಣ್ಣ ಪ್ರಿಪೇರ್ ಮಾಡುವಂತಹ ಡಿಶ್ ಹೆಸರೇನು ಅಥವಾ ಅದು ಯಾವ ಚಿತ್ರದ ಸಂಭಾಷಣೆ ಆಗಿತ್ತು ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನೋಡೋದಾದ್ರೆ, ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂಡಿ, ಅದಾದ ನಂತರ ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಫಿರೋಜ್ ಟೈಲರ್ ಶಿವಮೊಗ್ಗದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ರಿಗಮ್ಮ ಬೇರುಕೂಡಿಗೆ, ಚಂದನ ಧನಂಜಯ್ ಗಾಂಧಿನಗರ ಭದ್ರಾವತಿ. ಈ ಮೆಸೇಜ್ ಅನ್ನ ಓದ್ತಾ ಇರ್ಬೇಕ್ರೆ ಸ್ವಲ್ಪ ನಗು ಬರ್ತಾ ಇದೆ, ಯಾಕೆ ಅಂದ್ರೆ ಎಲ್ಲರೂ ಆ ಡಿಶ್ ಅನ್ನ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿ ಕಳಿಸಿದ್ದಾರೆ ಒಂದಷ್ಟು ಜನ. ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗ, ಮುರಳೀಧರ ಶಿವಮೊಗ್ಗ, ಸುಮಾ ತಿಪ್ಪೇಶ್ ಡಬಲ್ ರೋಡ್ ಶಿವಮೊಗ್ಗ, ಮೋನಿಷಾ ಚೈತನ್ಯ ತರೀಕೆರೆ, ಶಿವರುದ್ರಯ್ಯ ಹೊಸ್ಮನೆ ಭದ್ರಾವತಿಯಿಂದ, ಶ್ರೀಗುರು ಹೋಟೆಲ್ ಕರಕುಚ್ಚಿಯಿಂದ, ಮರಿಯಪ್ಪ ಪದ್ಮಮ್ಮ ರಘು ಪ್ರೇಮ್ ಮೌರ್ಯ ಮಾನ್ವಿ, ರೇಣುಕಾ ಡಿ ಶಿವಮೊಗ್ಗದಿಂದ, ನರಸಿಂಹಮೂರ್ತಿ FDA ಮತ್ತು ವಿಜಯ್ ಕುಮಾರ್ SDA ನಗರಸಭೆ ಭದ್ರಾವತಿ, ಅಂಗಡಿ ಮಹಾದೇವಪ್ಪ ಕೋಳಿರಾಮಣ್ಣ ನಿತಿನ್ ಕುಮಾರ್ ಸದಾನಂದ ಹೆಗ್ಡೆ, ಸದಾಶಿವ ಮಂಡಘಟ್ಟ ಶೋಹನ್ ಪೊಲೀಸ್ ಕ್ವಾರ್ಟರ್ಸ್ ಲಿಂಗದಹಳ್ಳಿ ಲತಾ ಭದ್ರಾವತಿಯಿಂದ, ಶಿವಮೊಗ್ಗದಿಂದ ಪುರ್ಲೆ ಮಹಾಂತೇಶ್ ರಾಧಾ ನಿಧಿಗೆಯಿಂದ, ಜ್ಯೋತಿ ರಾಜಶೇಖರ್ ಸಿದ್ಧಾರೂಢ ನಗರ ಭದ್ರಾವತಿ, ಹಂಪಣ್ಣ ನ್ಯಾಮತಿಯಿಂದ, ಕುಸುಮ ಚಂದ್ರಿಕಲಾ ಚಂದ್ರಿಕಾ ನಟರಾಜ್ ನ್ಯಾಮತಿಯಿಂದ, ರಂಗಾ ರಾಮೇಗೌಡ ಮಲಗೊಪ್ಪ ಜಯಲಕ್ಷ್ಮಿ ಶಿವಮೊಗ್ಗ, ಲೀಲಾ ನಂಬರ್ 9812, ವೀಣಾ ಬನಶಂಕರಿ ಟೇಸ್ಟ್ ತುಂಬಾ ಸೂಪರ್ ಆಗಿರುತ್ತೆ ಅಂತ ಕಳಿಸಿದ್ದಾರೆ, ಮಂಜುನಾಥ್ ಭದ್ರಾವತಿಯಿಂದ, ಅಣ್ಣ ಇನ್ನೊಂದು ಇವ್ರ ಹೆಸರೇನು, ದೀಪಾ ಸಂಜೀವ್ ಕುಮಾರ್ ಮುಂಡಗಡಗೋಡು ಉತ್ತರ ಕನ್ನಡ, ಪುಷ್ಪ ವಿನೋಬ್ ನಗರ ಶಿವಮೊಗ್ಗ, ಮಮತಾ ಭದ್ರಾವತಿಯಿಂದ, ಸುರೇಶ್ ಶಿವಮೊಗ್ಗದಿಂದ, ಗೀತಾ ಮಲಗೊಪ್ಪ ಇಲ್ಲ, ಪದ್ಮಾ ಪನ್ನಗ ಅನಂತಕುಮಾರ್ ಶಿವಮೊಗ್ಗ ಜಿಲ್ಲೆಯಿಂದ, ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ನೀವು. SM ಅಶ್ವಿನಿ ಮಂಜುಶ್ರೀ ಪುಷ್ಪಲತಾ ಮಂಜುನಾಥ್ ಹೊಸ್ಮನೆ ಭದ್ರಾವತಿಯಿಂದ, ಶಿವಮೊಗ್ಗದಿಂದ ಉಡುಗಣಿ ಭಾಗ್ಯ ವಿಜಯ್ ಕುಮಾರ್, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ವೀರಿಲಾ ವಿದ್ಯಾನಗರ ಶಿವಮೊಗ್ಗ, ಮಂಜುಳಾ ಜನ್ನಾಪುರ, ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಸರ್ಕಲ್ ನಿಂದ. ಇಷ್ಟು ಜನ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಅಣ್ಣ ತಂಗಿ ಚಿತ್ರದಿಂದ ಈ ಸಂಭಾಷಣೆ. ಅವರು ಮಾಡಿದಂತಹ ಡಿಶ್ ಹೆಸರು ಯುವದೋಪು. ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳಿಸಿದೀರಾ ಅವರಿಗೆ ನಮ್ಮ ಕಡೆಯಿಂದ ಬರಲಿ ಒಂದು ಚಪ್ಪಾಳೆ. ಈಗ ನಮ್ಮ ಮುಂದಿನ ಸಂಭಾಷಣೆಗೆ ಹೋಗುವಂತಹ ಸಮಯ, ಸಂಭಾಷಣೆಯನ್ನ ಕೇಳಿಸ್ಕೊಳ್ಳಿ.
1: ಎಷ್ಟಿದ್ಯೋ?
2: 1,000 ಇದೆ
1: ಸಂಬಳ, 2,000 ಅಲ್ವೇ, ಇನ್ನು 500 ರೂಪಾಯಿ ಅಲ್ಲೋ.
2: ಅಯ್ಯೋ ಮನೆ ತಲೆ ದೊಡ್ಡವನಾಗಿದ್ರಲ್ಲಪ್ಪ, ಸಿನಿಮಾಗೆ ಪಾರ್ಟಿ ಅಂತ ಸೇಫ್ಟಿ 500 ರೂಪಾಯಿ ಎತ್ತಿಟ್ಕೊಂಡಿದ್ದೀನಿ.
1: ನೋಡೋ 500 ರೂಪಾಯಿ ಕೊಟ್ರೆ ಸರಿ, ಇಲ್ಲೇ ಇದ್ರೆ ತಟ್ಟೆ ಇಲ್ಲೇ ಇರುತ್ತೆ. ನೀ ಟೆಂಟಿತ್ತು
2: ಊಟ ಕೂತಿರೋರು ನಾ ಮನೆಗಿರೋ ಗಂಡ ಹೆಂಡತಿನ ಡಿಸ್ಟರ್ಬ್ ಮಾಡಬಾರ್ದು ಪಿತಾಮಹ.
1: 500 ರೂಪಾಯಿ ಕೊಟ್ರೆ ಊಟ, ಇಲ್ಲೇ ಇದ್ರೆ ಇಲ್ಲ.
2: ಇದು ಕಡೆ ಮಾತಾ ಜನ್ಮ ಕೊಟ್ಟದೇವ್ರಿ, ಇಳದ ಮೇಲೆ ಕಾಸು ಹಾಕೊಳ್ಳೋನಿ.
0: ಎಸ್, ಈಗ ನೀವು ಕೇಳಿಸಿಕೊಂಡಂತಹ ಸಂಭಾಷಣೆ ಯಾವ ಚಿತ್ರದ್ದು, ಆ ಚಿತ್ರದ ಹೆಸರು, ಅಥವಾ ಈ ಸಂಭಾಷಣೆಯಲ್ಲಿ ಕಾನ್ವರ್ಸೇಷನ್ ಮಾಡಿದಂತಹ ಇಬ್ರು ಪಾತ್ರಧಾರಿಗಳ ಹೆಸರು ಗೊತ್ತಾಗ್ಬೇಕು ಅಥವಾ ಕಳಿಸಿದ್ರಾಯ್ತು. ಒಬ್ಬರ ಹೆಸರಂತೂ ಬೇಗ ಕಳಿಸ್ತೀರಾ ಅಂತ ಗೊತ್ತು, ಇನ್ನೊಬ್ಬರ ಹೆಸರನ್ನು ಕಳಿಸ್ತೀರಾ ಅಂತ ಚೆಕ್ ಮಾಡ್ತಿದ್ದೀನಿ. ಸೊ ಹಾಗಾಗಿ, ಒಂದು, ಇದು ಯಾವ ಚಿತ್ರದ ಸಂಭಾಷಣೆ, ಜೊತೆಗೆ ಈ ಸಂಭಾಷಣೆಯಲ್ಲಿ ಪಾತ್ರ ನಿರ್ವಹಿಸಿದಂತಹ ಆ ಇಬ್ಬರು ಪಾತ್ರಧಾರಿಗಳ ಹೆಸರು ಬೇಕು. ಗೊತ್ತಾಗುತ್ತಾದ್ರೆ ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 9481

ಸಮಯ 10:32 ಆಗ್ತಾ ಇದೆ, 47 ಸೆಕೆಂಡು ಎಕ್ಸಾಕ್ಟ್ಲಿ ನಮ್ಮ ಸ್ಟುಡಿಯೋ ಕ್ಲಾಕ್ ನಲ್ಲಿ ಹಾಡು ಮಾತಾಡು ಕಾರ್ಯಕ್ರಮ ಸಾಗ್ತಾ ಇದೆ, ಜೊತೆಗೆ ಆಟವನ್ನು ಆಡ್ತಾ ಇದ್ದೀವಿ. ನಾನು ಈಗಾಗಲೇ ಒಂದು ಸಂಭಾಷಣೆಯನ್ನ ಕೇಳಿಸಿದ್ದೆ, ಆ ಸಂಭಾಷಣೆ ಯಾವ ಚಿತ್ರದ್ದು ಅಥವಾ ಆ ಸಂಭಾಷಣೆಯಲ್ಲಿ ಪಾತ್ರ ನಿರ್ವಹಿಸಿದ ಆ ಇಬ್ಬರು ಪಾತ್ರಧಾರಿಗಳ ಹೆಸರು ಕೇಳಿದ್ದೆ. ಯಾರೆಲ್ಲ ಸರಿಯಾದ ಉತ್ತರ ಕಳಿಸಿದ್ದಾರೆ ನೋಡೋದಾದ್ರೆ ಸಾಕಷ್ಟು ಜನ ಕಳಿಸ್ಬಿಟ್ಟಿದ್ದಾರೆ. ರಾಯಭಾಗ ತಾಲೂಕು ಮುಗಳಗೋಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕ ಹಿರೇಮಠ್, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಸುರೇಶ್ ಶಿವಮೊಗ್ಗದಿಂದ, ಮೋನಿಷಾ ಚೈತನ್ಯ ತರೀಕೆರೆ ಹಂಪಣ್ಣ ನ್ಯಾಮ್ತಿ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪ. ಸರಿಯಾಗಿದೆ ನಿಮ್ಮ ಉತ್ತರ. ಚಂದನ ಧನಂಜಯ್ ಗಾಂಧಿನಗರ ಭದ್ರಾವತಿ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ, ಅನಿಲ್ ಕುಮಾರ್ ಶಿವಮೊಗ್ಗ, ದಾವಣಗೆರೆಯಿಂದ ಚಂದ್ರಿಕಾ ನೇರಳಗುಂಡಿ, ರಂಗಾ ರಾಮೇಗೌಡ ಮಲಗೊಪ್ಪ, ಫಿರೋಜ್ ಟ್ರೈಲರ್ ಶಿವಮೊಗ್ಗ, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಶ್ರೀಧರ ಪದ್ಮ ಪನ್ನಗ ಅನಂತಕುಮಾರ್ ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರ, ಲತಾ ಭದ್ರಾವತಿಯಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿಯಿಂದ, ಮಮತಾ ಭದ್ರಾವತಿ, ಮಂಜುನಾಥ್ ಭದ್ರಾವತಿ. ಒಬ್ಬರ ಹೆಸರು ಸರಿ, ಇನ್ನೊಬ್ಬರ ಹೆಸರನ್ನ ಕಳಿಸ್ಬೇಕಲ್ವಾ ಮಂಜುನಾಥ್ ಅವರೇ? ಎಸ್ ಎಂ ಅಶ್ವಿನಿ, ಮಂಜುಶ್ರೀ, ಪುಷ್ಪಲತಾ, ಮಂಜುನಾಥ್ ಹೊಸ್ಮನೆ ಭದ್ರಾವತಿಯಿಂದ, ಮಂಜುಳಾ ಜನ್ನಾಪುರದಿಂದ, ಶೋಹನ್ ಪೊಲೀಸ್ ಕ್ವಾರ್ಟರ್ಸ್ ಲಿಂಗದಹಳ್ಳಿ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿಯಿಂದ, ಹೆಸರು ದೀಪ ಸಂಜೀವ್ ಕುಮಾರ್ ಮುಂಡಗೋಡು ಉತ್ತರ ಕನ್ನಡದಿಂದ, ವೀರಿಲ್ಲ ವಿದ್ಯಾನಗರ ಶಿವಮೊಗ್ಗ, ಶಿವಮೊಗ್ಗದಿಂದ ಉಡುಗಣಿ ಭಾಗ್ಯ ವಿಜಯ್ ಕುಮಾರ್, ಶಿವಮೊಗ್ಗ ತಾಲೂಕು ಐನೂರಿನಿಂದ ಸಾಹುಕಾರ್ ಶಾರದಮ್ಮ, ಶ್ರೀಯಾಮಯ್ಯ, ಅದ್ವಿತಾಮಯ್ಯ, ಅಥರ್ವಾಮಯ್ಯ, ಮೇದಿನಿ ಕೆಸಬಿನ ಮನೆ ಮತ್ತು ಶುಭಾ ಕುಂಬ್ಳೆ, ಕುಸುಮ ಚಂದ್ರಿಕಾ ನಟರಾಜ್ ನ್ಯಾಮತಿಯಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ, ಸುಮಿತ್ರಾ ಮಂಟ್ರೇನಾಗರ ಶಿವಮೊಗ್ಗ, ಸದಾಶಿವ ಮಂಡಘಟ್ಟ, ಜ್ಯೋತಿ ರಾಜಶೇಖರ್ ಸಿದ್ದಾರೂಢ ನಗರ ಭದ್ರಾವತಿ, ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್, ವೀಣಾ ಬನಶಂಕರಿಯಿಂದ, ಮುರಳೀಧರ ಶಿವಮೊಗ್ಗದಿಂದ, ಪುಷ್ಪ ವಿನೋದ್ ನಗರ ಶಿವಮೊಗ್ಗದಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ, ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಮಾರಿಕಣ್ಣು ಹೋರಿಮ್ಯಾಗೆ ಚಿತ್ರದಿಂದ ಜಗ್ಗೇಶ್ ಹಾಗೂ ಧೀರೇಂದ್ರ ಗೋಪಾಲ್ ಇವರ ಸಂಭಾಷಣೆ ಆಗಿತ್ತು. ಇದು ಮಾರಿಕಣ್ಣು ಹೊರಿಮ್ಯಾಗಿ ಚಿತ್ರದ್ದು. ಸತ್ ಜನ್ನಾಪುರದಿಂದ ಡಿಟಿಎನ್ ಮೂರ್ತಿ ಮಹೇಶ್ ಶ್ರೀನಿವಾಸ್, ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ರು. ಸರಿಯಾದ ಉತ್ತರ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸಿದ ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಚಪ್ಪಾಳೆ, ನೀವೆಲ್ಲ ಸ್ವೀಕರಿಸಿ.

0: ಈಗ ಮುಂದಿನ ಸಂಭಾಷಣೆಗೆ ಹೋಗುವಂತಹ ಸಮಯ. ಸಂಭಾಷಣೆಯನ್ನ ಕೇಳಿಸಿಕೊಂಡು ಇದು ಯಾವ ಚಿತ್ರದ್ದು ಅಂತ ನೀವ್ ಹೇಳಬೇಕು.
1: ನೀನ್ ಕಾಣದು ಬೆಂದಿರೋ ಬಿಳಿ ಅನ್ನಾನ ಭತ್ತ ಎಂದಾದ್ರೂ ಕಂಡಿದ್ಯಾ? ಅನ್ನ ತುತ್ತು ನಿನ್ ಕೈಯಾಗಿ ಬರ್ಬೇಕಾದ್ರೆ ಅದ್ರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ? ನಿನ್ನ ಯೋಗ್ಯತೆಗಿಷ್ಟು? ಇವತ್ತು ರೈತ ಎಷ್ಟೊಂದು ತೊಂದ್ರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ಅವ್ನ್ ಬೆಳೆಯೋ ಬೆಳೆಗೆ ಇವತ್ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ತಗೊಂಡಿರೋ ಸಾಲನ ಅವನಿಂದ ತೀರ್ಸಕ್ ಆಯ್ತಾ ಇಲ್ಲ. ಎಷ್ಟೋ ಕಡೆ ಮಳೆನೇ ಆಗಿಲ್ಲ. ಹಸುವಿನಿಂದ ಅವನ ಆತ್ಮಹತ್ಯೆ ಮಾಡ್ಕೋತಾವನೆ.
2: ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ ಬಿಡಲ್ವ ನೀವು?
1: ಬಿಡಕ್ಕಿಲ್ಲ
2: ಸಾಹೇಬ್ರೆ. ಯಾರು ಅವ್ರ ಪವರ್ ಏನಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ ಡ್ರೈವರ್?
1: ನೋಡಿದ್ರ ಸಿಂಹದಂತ ನಾಯಿಗಳನ್ನ ಬೆಕ್ಕಿನ ಹಾಕಿ ಸಾಕೊಂಡಿದ್ದಾರೆ. ಈಗ್ಲಾದ ಅವ್ರ ಪೌರ ಏನಂತ ಗೊತ್ತಾಯ್ತಾ ಗೆಳೆಯ?
0: ಎಸ್, ಇದು ಯಾವ ಚಿತ್ರದ ಸಂಭಾಷಣೆ ಉತ್ತರ ಗೊತ್ತಾದ್ರೆ ಬಹಳ ಸಿಂಪಲ್. ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 9481572600.

0: ನಿನ್ ಗಂಡ?
1: ಸಮಯ 10:42 ಸಂಭಾಷಣೆಯನ್ನ ಕೇಳಿ ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನೋಡೋದಾದ್ರೆ, ಹಂಪಣ್ಣ ನ್ಯಾಮತಿಯಿಂದ, ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ, ಮೋನಿಶಾ ಚೈತನ್ಯ ತರೀಕೆರೆಯಿಂದ, ಸದಾಶಿವಪ್ಪ ಮಂಡಗಟ್ಟ, ಮಮತಾ ಭದ್ರಾವತಿಯಿಂದ, ಅಂಗಡಿ ಮಹಾದೇವಪ್ಪ, ಕೋಳಿ ರಾಮಣ್ಣ, ನಿತಿನ್ ಕುಮಾರ್, ಸದಾನಂದ ಹೆಗಡೆ, ನಾಗರಾಜ ರೆಡ್ಡಿ, ರಾಮತೀರ್ಥ ಹರಿಹರ ತಾಲೂಕಿನಿಂದ, ಚಂದನ ಧನಂಜಯ್ ಗಾಂಧಿನಗರ ಭದ್ರಾವತಿ, ವರ್ಣಿಕಾ ಜೀವನ್ ಅರಳಿಹಳ್ಳಿ, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೇರಿ ಸರ್ಕಲ್ನಿಂದ, ಗೌರಮ್ಮ ಹಾವೇರಿಯಿಂದ, ಶ್ರೀಧರ ಪದ್ಮ ಪನ್ನಗ ಅನಂತಕುಮಾರ್ ಶಿವಮೊಗ್ಗ, ಜನ್ನಾಪುರದಿಂದ ಡಿಟಿಎನ್ ಮೂರ್ತಿ ಮಹೇಶ್ ಶ್ರೀನಿವಾಸ್ ಮಾಣಿ ಕೃಷ್ಣಪ್ಪ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಗುಂದಿ ಜಗಳೂರಿನಿಂದ, ಮಂಜುಳಾ ಜನ್ನಾಪುರದಿಂದ, ವೀಣಾ ಬನಶಂಕರಿ ಸೀತಾ ಸರ್ಕಲ್ನಿಂದ, ರಂಗಾ ರಾಮೇಗೌಡ ಮಲಗೊಪ್ಪ, ಮುರಳೀಧರ ಶಿವಮೊಗ್ಗ, ರಾಧಾ ನಿಧಿಗೆಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ, ಸುಭಾನ್ಕುರಿ ಹಂಪಾ ಸಾಗರದಿಂದ, ಉಡುಗಣಿ ಭಾಗ್ಯ ವಿಜಯ್ ಕುಮಾರ್, ಸುಮಿತ್ರಾ ಮಾಂಡ್ರೆ ನಗರ ಶಿವಮೊಗ್ಗ, ಶಿವಮೊಗ್ಗದ ಪುರ್ಲೆಯಿಂದ ಮಹಾಂತೇಶ್, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿ ರಾಯಭಾಗ ತಾಲೂಕು ಮುಗಳಗೋಡ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್, ಕುಸುಮ ಚಂದ್ರಿಕಾ ನಟರಾಜ್ ನ್ಯಾಮತಿಯಿಂದ, ಉಪೇಕ್ಷಾ ಆಶಾ ಹನುಮಂತಪ್ಪ ಕೆಎಸ್ ಚಾರಿತ್ರ್ಯ ಕೆಎಸ್ ನ್ಯಾಮತಿಯಿಂದ, ನಮರಣಿಂಗ್ ವೇತ್ 101574, ನಿಮ್ಮ ಹೆಸರು ಯುವರಾಜ್, ಕರಡೇರ ಲತಾ ಜಗದೀಶ್ ಅರಳಿಹಳ್ಳಿ, ಜ್ಯೋತಿ ರಾಜಶೇಖರ್ ಸಿದ್ಧಾರೂಢ ನಗರ ಭದ್ರಾವತಿ, ದಾವಣಗೆರೆಯಿಂದ ಚಂದ್ರಿಕಾ ನೇರಲ್ಲಗುಂಡಿ ಮಂಜುನಾಥ್ ಭದ್ರಾವತಿಯಿಂದ, ಶೋಹನ್ ಪೊಲೀಸ್ ಕ್ವಾರ್ಟರ್ಸ್ ಲಿಂಗದಹಳ್ಳಿ, ಮಾನಸ ಪಿಎನ್ಟಿ ಕಾಲೋನಿ ಶಿವಮೊಗ್ಗದಿಂದ, ದೀಪ ಸಂಜೀವ್ ಕುಮಾರ್ ಮುಂಡಗೋಡು ಉತ್ತರ ಕನ್ನಡದಿಂದ, ಶಿವಮೊಗ್ಗ ತಾಲೂಕು ಐನೂರಿನಿಂದ ಸಾಹುಕಾರ್ ಶಾರದಮ್ಮ, ಶ್ರೀಯಾಮಯ್ಯ, ಅದ್ವಿತಾಮಯ್ಯ, ಅಥರ್ವಾಮಯ್ಯ, ಮೇದಿನಿ ಕೆಸವಿನ ಮನೆ ಮತ್ತು ಶುಭಾ ಕುಂಬ್ಳೆ. ಬೆಟ್ಟಪ್ಪ ಗೋವರ್ಧನ ರಾವ್ ಜಿಹೆಚ್ ಕಲುಗಟ್ಟೆ ಹೊನ್ನಾಳಿ ತಾಲೂಕಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ಸಿಂಹಾದ್ರಿಯ ಸಿಂಹ ಚಿತ್ರದಿಂದ ನೀವು ಕೇಳಿದಂತಹ ಸಂಭಾಷಣೆ, ಸಿಂಹಾದ್ರಿಯ ಸಿಂಹ ಚಿತ್ರದ್ದಾಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನಮ್ಮ ಕಡೆಯಿಂದ ನಿಮ್ಮ ಕಡೆಗೆ ಒಂದು ಚಪ್ಪಾಳೆಯನ್ನು ಕಳಿಸ್ತಾ ಇದ್ದೀವಿ, ಸ್ವೀಕರಿಸಿ. ಮುಂದಿನ ಸಂಭಾಷಣೆಗೆ ಹೋಗುವಂತಹ ಸಮಯ, ಸಂಭಾಷಣೆಯನ್ನ ಕೇಳಿಸ್ಕೊಳ್ಳಿ, ನಿಮ್ಮ ಉತ್ತರವನ್ನ ಕಳಿಸ್ಕೊಡಿ. ಇದು ಯಾವ ಚಿತ್ರದ ಸಂಭಾಷಣೆ?
2: ಹಂಗೆ ಹೋಯ್ತವ ನನ್ ರೇಸ್ ಬೇ ಪಂಚೆ ಉಟ್ಕೊಂಡು ಹೋಗುವನು, ಸಾರಿ ಅದೃಷ್ಟದ ಪಂಚೆ ಅದು, ನೋಡ್ತಿದ್ದಂಗೆ ಹೆಣ್ಣು ಚಂಗಂತ ನೆಗದು ಒಪ್ಕೊತದೆ.
3: ಅಜ್ಜಿ ಅಜ್ಜಿ, ಹುಡುಗಿ ಕಪ್ಪ ಬಿಳ್ಪ ಕೇಳಜ್ಜಿ.
0: ಏನಪ್ಪ ಹುಡುಗಿ ಕಪ್ಪ ಬಿಳ್ಪ?
2: ಹೊಸ್ರಗವಳೆ, ತಾಳಿ ಕಟ್ಟು ಅಂದ್ರೆ ಕಟ್ತಿರ್ಬೇಕು ಅಷ್ಟೇ.
3: ಹುಡುಗಿ ನನಗೆ ಇಷ್ಟ ಆಗ್ಬಾರ್ದಾ?

0: ನೀನ್ ಇಷ್ಟ ಆದ್ರೂ ಸಾಕು, ಅದ್ ನೋಡ್ಕೋ. ಮೊಣಮತ ಹೋಯ್ತೀಯ, ನೋಡ್ಕತಿಯ, ಓದ್ತೀಯ, ಅಷ್ಟೇ. ನಾನು ಮಿಕ್ಕಿದ ಮಾತುಕತೆ ಎಲ್ಲ ಮುಗಿಸ್ಬಿಟ್ಟಿವ್ನಿ.
1: ಏನ್ ಯಾವೂರು?
0: ರಾಮಹಳ್ಳಿ.
1: ಅಲ್ಲಿಗೆ ಹೇಳ್ದು
0: ಊರ್ ಮುಂದೆ ಕೇಳದೆ ಡುಮ್ ಅಂತ ಬಿದ್ಬಿಡು. ಅಯ್ಯೋ ಮೂದೇವಿ, ಹೋಗ್ ಬಸ್ ಹಿಡಿತಿದಂಗೆ ಅವ್ರು ಬಂದು ಕರ್ಕೊಂಡು ಹೋಯ್ತಾರೆ. ನಾನ್ ಎಲ್ಲಾ ಏರ್ಪಾಡು ಮಾಡಿವ್ನಿ.
2: ಅಯ್ಯೋ ಅವನ ಕಚ್ಕೋತು ಅಜ್ಜಿ. ಅಜ್ಜಿ ನನಗೊಂದ್ ಜಾಕಿ ನೋಡು ಅಂತ ಹೇಳಜ್ಜಿ. ಅದ
3: ಇದು ಯಾವ ಚಿತ್ರದ ಸಂಭಾಷಣೆ? ಉತ್ತರ ಗೊತ್ತಾದ್ರೆ ಬಹಳ ಸಿಂಪಲ್, ಮೊದಲಿಗೆ ನಿಮ್ಮ ಹೆಸರು, ಅದಾದ ನಂತರ ಉತ್ತರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600 0984-81-5226.

0: ಹೇಗ್ ಬಂತು ದಾರಿಗೆ?
1: ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ

ಸಮಯ 10:52 ನಮ್ಮ ಸ್ಟುಡಿಯೋ ಕ್ಲಾಕ್ ನಲ್ಲಿ ಸಂಭಾಷಣೆಯನ್ನ ಕೇಳಿ ಯಾರೆಲ್ಲ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ನೋಡೋದಾದ್ರೆ ಹಂಪಣ್ಣ ನ್ಯಾಮತಿಯಿಂದ, ಮಮತಾ ಭದ್ರಾವತಿಯಿಂದ, ಮಂಜುಳಾ ಜನಾಪುರ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗ, ಶ್ರೀ ಗುರು ಹೋಟೆಲ್ ಕುರುಕುಚ್ಚಿಯಿಂದ ಮರಿಯಪ್ಪ ಪದ್ಮಮ್ಮ ರಘು ಪ್ರೇಮ ಮೌರ್ಯ ಮಾನ್ವಿ, ಮೋನಿಷಾ ಚೈತನ್ಯ ತರೀಕೆರೆಯಿಂದ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ, ಶಿವಮೊಗ್ಗದಿಂದ ಉಡುಗಣೆ ಭಾಗ್ಯ ವಿಜಯ್ ಕುಮಾರ್, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗ, ಸದಾಶಿವಪ್ಪ ಮಣ್ಣಘಟ್ಟ, ದಾವಣಗೆರೆಯಿಂದ ಚಂದ್ರಿಕಾ ನೇರಳಗುಂಡಿ, ಭದ್ರಾವತಿ ಜನ್ನಾಪುರದಿಂದ ಶ್ರೀನಿವಾಸ್ ಶ್ರೇಯಸ್ ಚಂದ್ರಕಲಾ ಯಶಸ್, ಅಜಯ್ ವನ್ಕರ್ ಲೋಯರ್ಹುತ್ತ ಭದ್ರಾವತಿ, ಗೌರಮ್ಮ ಹಾವೇರಿಯಿಂದ, ಜ್ಯೋತಿ ರಾಜಶೇಖರ್ ಸಿದ್ದಾರೂಢ ನಗರ ಭದ್ರಾವತಿ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ, ಚಂದನ್ ಧನಂಜಯ್ ಗಾಂಧಿನಗರ ಭದ್ರಾವತಿಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕುಡಿಗೆ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್, ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿ, ವರ್ಣಿಕ್ ಜೀವನ್ ಅರಳಿಹಳ್ಳಿ, ರೇಣುಕಾ ಡಿ ಶಿವಮೊಗ್ಗ, ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ, ಶಿವಮೊಗ್ಗದಿಂದ ಪುರ್ಲೆ ಮಹಾಂತೇಶ್ ಮುರಳೀಧರ ಶಿವಮೊಗ್ಗ, ರೇಖಾ ಬೆಂಗಳೂರಿನಿಂದ, ಅಂಬಿಕಾ ಸಿದ್ದರಾಜು ಏರ್ಪೋರ್ಟ್ ಲೇಔಟ್ ನಿಧಿಗೆ ಶಿವಮೊಗ್ಗದಿಂದ, ಜ್ಯೋತಿ ನೀನಾ ಸಂತೋಷ್ ನ್ಯಾಮತಿ ಉತ್ತರ ಸರಿಯಾಗಿದೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರ ಶ್ರೀಧರ ಪದ್ಮ ಪನ್ನಗ ಟಿ ಅನಂತಕುಮಾರ್, ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ರಾಧಾ ನಿಧಿಗೆ, ಶಿವಮೊಗ್ಗ ತಾಲೂಕು ಐನೂರಿನ ಸಾಹುಕಾರ್ ಶಾರದಮ್ಮ ಶ್ರೀಯಾಮಯ್ಯ ಅದ್ವಿತೀಯಮಯ್ಯ ಅಥರ್ವಮಯ್ಯ ಮೇದಿನಿ ಕೆಸವಿ ಮನೆ ಮತ್ತು ಶುಭಾ, ರೋಟರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಶಿವಮೊಗ್ಗ, ಅರಳಿಹಳ್ಳಿಯಿಂದ ಕರಡೆರ ಲತಾ ಜಗದೀಶ್ ದೊಡ್ಡಣ್ಣ ರವಿಚಂದ್ರನ್ ಲಕ್ಷ್ಮೀದೇವಿ ಜಗ್ಗೇಶ್ ಕುಸುಮ ಸದಕ ನಟರಾಜ್ ನ್ಯಾಮತಿಯಿಂದ, ಆಶಾ ರಾಮ ನಮಾರ್ ರಮಾನಾಯಕ್ ಶಿವಮೊಗ್ಗದಿಂದ, ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್, ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್, ರೂಪಾ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿ ಸರ್ಕಲ್ ನಿಂದ, ವಿಜಯ ಫ್ರಮ್ ಮೂಡಿಗೆರೆ ರಾಯಭಾಗ ತಾಲೂಕು ಮಂಗಳಗೌಡ ಶಿವಲಿಂಗಯ್ಯ ಹಿರೇಮಠ್ ಕಲಾವತಿ ಹಿರೇಮಠ್ ಅಭಿಷೇಕ ಹಿರೇಮಠ್ ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ, ಡಿಟಿಎನ್ ಮೂರ್ತಿ ಮಹೇಶ್ ಶ್ರೀನಿವಾಸ್ ಮಾಣಿ ಕೃಷ್ಣಪ್ಪ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಹನುಮಂತಪ್ಪ ಮಣಿವಾಳರ್ ಜಗಳೂರಿನಿಂದ ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು ರಾಮಕೃಷ್ಣ, ರಾಮಕೃಷ್ಣ ಚಿತ್ರದ ಸಂಭಾಷಣೆಯಾಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳಿಸಿದ್ದೀರಾ ಅವರೆಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಚಪ್ಪಾಳೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ ಹಾಡು ಆಟ ಆಡು ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಹಾಡನ್ನ ಹಾಡಿನ ಜೊತೆಗೆ ಆಟವನ್ನ ಆಡಿದ್ದೀವಿ. ಈ ಆಟ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದೇ ತರಹದ ಪ್ರೋತ್ಸಾಹ ನಮ್ಮ ಮೇಲೆ ಸದಾ ಕಾಲ ಇರಲಿ ಅಂತ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಂದವಾದ ಸಂದೇಶವನ್ನ ಉತ್ತರವನ್ನ ಕಳಿಸಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇರುವುದು ನಿಮ್ಮ ಗೆಳೆಯ ನಾಗರಾಜ್ ವಸಿಷ್ಠ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಳಿ ಕೇಳಿಸ್ತಾ ಇರಿ, ಖುಷಿಯಾಗಿರಿ. ಲೈಫ್ ಈಸ್ ಬ್ಯೂಟಿಫುಲ್, ಯಾವಾಗಲೂ ಖುಷಿಯಾಗಿರಿ.

ಸಮಯ 11 ಗಂಟೆ. ಮುಂದಿನ ಕಾರ್ಯಕ್ರಮ ಶಾಸ್ತ್ರೀಯ ಸಂಗೀತ. ಹೈದರಾಬಾದ್ ಸಹೋದರರಿಂದ ಗಾಯನ ಕರುಣ ಜೋದವಮ್ಮ, ತೋಡಿರಾಗ ಆದಿತಾಳ.

0: ಇದುವರೆಗೂ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಹೋದರರಿಂದ ಗಾಯನವನ್ನು ಕೇಳಿದ್ರಿ. ಕರುಣಾ ಜ್ಯೋತಬೊಮ್ಮ ತೋಡಿರಾಗ ಇದು ಆದಿತಾಳದಲ್ಲಿ ಇತ್ತು. ಸಮಯ 11:29.
1: ಇದೊಂದು ಪ್ರಕಟಣೆ. 18-35 ವಯೋಮಿತಿಯ ಯುವಕ ಯುವತಿಯರಿಗಾಗಿ. ಕೇಳುಗರೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 20/5/2026 ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18-35 ವಯೋಮಿತಿಯ ಯುವಕ ಯುವತಿಯರು ಅರ್ಹರಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರುಗಳನ್ನು ದಿನಾಂಕ 16/5/2026 ಒಳಗೆ ನೋಂದಾಯಿಸಿಕೊಳ್ಳಬೇಕೆಂದು ಡಾಕ್ಟರ್ ಎನ್ ಸುಧಾರಾಣಿ ಗೃಹ ವಿಜ್ಞಾನಿಯವರು ತಿಳಿಸಿರುತ್ತಾರೆ. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9482024908 9482024908. ಈ ಸಂಖ್ಯೆಗೆ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ.
0: ಸಮಯ 11:30 ಆಗ್ತಾ ಇದೆ. ಕೇಳ್ತಾ ಇದ್ರೆ FM 103.5 ಹಾಗೂ 101.4 ಮೀಡಿಯಂ ವೇವ್ 625 ಕಿಲೋಹರ್ಟ್ಸ್ ಗಳಲ್ಲಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಇದೀಗ ಸೇವಾ ಮಾಹಿತಿ. ಕಾಯಕವೇ ಕೈಲಾಸ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಭದ್ರಾವತಿ ತಾಲೂಕು ಘಟಕ ಹಾಗೂ ಶ್ರೀ ಬಸವೇಶ್ವರ ಧರ್ಮ ಸಂಸ್ಥೆ ಭದ್ರಾವತಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 15/5/2026 ಅಂದರೆ ಇಂದು ಸಂಜೆ 5:30, ಸ್ಥಳ ಶ್ರೀ ಬಸವೇಶ್ವರ ಸಭಾಭವನ ಸಿದ್ಧಾರೂಢನಗರ ಭದ್ರಾವತಿ, ಇಲ್ಲಿ ಈ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮದಲ್ಲಿ ಆಸಕ್ತಿ ಇರೋರು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕಲ್ಲನ ಛಾಯೆಯಲ್ಲಿ ರಾಜಶೇಖರ್ ಬೂಸನೂರ ಮಠ ಇವರ ರಚನೆ, ಮೈಸೂರು ಅನಂತಸ್ವಾಮಿಯವರ ದನಿಯಲ್ಲಿ.

ಸಮಯ 11:36. ICAR ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ, ICAR ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ ಇವರ ಸಂಯುಕ್ತಾಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 25/5/2026 22/5/2026 ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18-35 ವಯೋಮಿತಿಯ ಯುವಕ ಯುವತಿಯರು ಅರ್ಹರಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರನ್ನ ದಿನಾಂಕ 16/5/2026 ಒಳಗೆ ನೋಂದಾಯಿಸಿಕೊಳ್ಳಬೇಕು ಎಂದು ಡಾಕ್ಟರ್ ಎನ್ ಸುಧಾರಾಣಿ, ಗೃಹ ವಿಜ್ಞಾನಿ ಅವರು ತಿಳಿಸಿರುತ್ತಾರೆ. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆಯನ್ನು ನೀಡಲಾಗುತ್ತದೆ. ನೋಂದಣಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9482024209908. ಈ ಸಂಖ್ಯೆಗೆ ಸಂಪರ್ಕಿಸಿ ಹೆಸರನ್ನ ನೋಂದಾಯಿಸಿಕೊಳ್ಳಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇನ್ನು ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಭಾವಗೀತೆ ಏಳೆನ್ನ ಮನದನ್ನೇ, ಚನ್ನವೀರ ಕಣವಿಯವರ ರಚನೆ, ಜಿ ವಿ ಅತ್ರಿಯವರ ದನಿಯಲ್ಲಿ.

ಸಮಯ 11:43. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಭಾವಗೀತೆ ಮುನಿಸುತರವೇ, ಸುಬ್ಬರಾಯ ಚೊಕ್ಕಾಡಿ ಅವರ ರಚನೆ, ಪುತ್ತೂರು ನರಸಿಂಹ ನಾಯಕ್ ಅವರ ದನಿಯಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಳಪೆ ಔಷಧಿಗಳನ್ನು ಪತ್ತೆಹಚ್ಚಿ ನಿಯಂತ್ರಿಸಲು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ವಿಶೇಷ ಪೋರ್ಟಲ್ ಅಭಿವೃದ್ಧಿಪಡಿಸಿದೆ ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ನೂತನ ಪೋರ್ಟಲ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಾರ್ಷಿಕ ಸರಾಸರಿ 450 ಔಷಧಿಗಳು ಪ್ರಮಾಣಿತ ಗುಣಮಟ್ಟವನ್ನು ಹೊಂದಿರುವುದಿಲ್ಲ. 2025-26 ಸಾಲಿನಲ್ಲಿ 1,85,00,000 ರೂಪಾಯಿ ಮೌಲ್ಯದ ಔಷಧಿಗಳನ್ನು ಹಿಂಪಡೆಯಲಾಗಿದೆ. ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಔಷಧಿಗಳ ಮಾರಾಟದ ಮೇಲೆ ಸಹ ನಿಗಾ ವಹಿಸಲಾಗುತ್ತಿದೆ ಎಂದರು. ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಘೋಷಿಸಿದೆ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಭಾಗವಾಗಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನೀಡಲಾಗುವುದು. ಜೂನ್ 30-ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ ಎಂದು ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ತಿಳಿಸಿದ್ದಾರೆ. ಎಲ್ಲ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ.
1: ರಾಷ್ಟ್ರ ಸೇವಾ ಕೆ ಲಿಯೇ ಪಹಲಾ ಕದಮ್ ಹೈ ಮತದಾನ್ ಇಸ್ಲಿಯೇ ಭಾರತ ಕಾ ಹರ್ ನಾಗರಿಕ್ ಜೊ 18 ವರ್ಷ ಕಿ ಆಯು ಪೂರಿ ಕರ್ ಚುಕೆ ಹೋ ಉನ್ಹೇ ಮತದಾತಾ ಜರೂರ್ ಬನ್ನಾ ಚಾಹಿಯೇ ಔರ್ ಮತದಾನ್ ಅವಶ್ಯ ಕರ್ನಾ ಚಾಹಿಯೇ. ಭಾರತ ಕೆ ಸಂವಿಧಾನ ಲೋಕ ಪ್ರತಿನಿಧಿತ್ವ ಕಾನೂನು ನಿಯಮೋ ಔರ್ ಉನ್ಕೆ ಅಂತರ್ಗತ ಜಾರಿ ನಿರ್ದೇಶೋ ಕೆ ಅನುರೂಪ ಚುನಾವ್ ಆಯೋಗ ಹಮೇಶಾ ಮತದಾತಾಓ ಕೆ ಸಾಥ್ ಹಾಂ ಹೈ ಔರ್ ರಹೇಗಾ.
0: ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಿ ಕಾಗದರಹಿತ ಹಾಗೂ ತಂತ್ರಜ್ಞಾನ ಆಧಾರಿತ ಇ ಟಿಕೆಟಿಂಗ್ ವ್ಯವಸ್ಥೆಗೆ ಚಾಲನೆ ನೀಡಿದರು. ಹುಬ್ಬಳ್ಳಿ ಗ್ರಾಮೀಣ ಡಿವೈಎಸ್ಪಿ ಕಚೇರಿ ಆರಂಭಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಅವರು ನಿರ್ದೇಶಿಸಿದ್ದಾರೆ. ಆರ್ಥಿಕ ಇಲಾಖೆಯಿಂದ ಒಪ್ಪಿಗೆ ನೀಡಲಾಗಿದೆ. ಈ ತಿಂಗಳ ಅಂತ್ಯದೊಳಗೆ ಗೃಹ ಇಲಾಖೆಯಿಂದ ಅಧಿಕೃತ ಆದೇಶ ಬರಲಿದೆ ಎಂದು ನವಲ್ಗುಂದ್ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿದರು. ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ನವಲ್ಗುಂದ ಪೊಲೀಸ್ ಇಲಾಖೆಗೆ ಶಾಸಕರ ಕ್ಷೇತ್ರಾಭಿವೃದ್ಧಿ ಅನುದಾನದಲ್ಲಿ ಒದಗಿಸಲಾದ ನೂತನ ಪೊಲೀಸ್ ವಾಹನಕ್ಕೆ ಹಸಿರು ನಿಶಾನೆ ತೋರಿದ ಬಳಿಕ ಅವರು ಮಾತನಾಡಿದರು. ಹುಬ್ಬಳ್ಳಿ ಗ್ರಾಮೀಣ ನೂತನ ಡಿವೈಎಸ್ಪಿ ಕಚೇರಿಯು ನವಲ್ಗುಂದ್ ಅಣ್ಣಿಗೇರಿ ಕುಂದಗೋಳ್ ಗುಡಗೇರಿ ಪೊಲೀಸ್ ಠಾಣೆಗಳ ವ್ಯಾಪ್ತಿಯನ್ನು ಹೊಂದಿರಲಿದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿದ್ದು ದಾವಣಗೆರೆ ಕಲಬುರಗಿ ಉಡುಪಿ ಜಿಲ್ಲೆಯಲ್ಲಿ ಸಿಡಿಲು ಬಡಿದು 3 ಮೃತಪಟ್ಟಿದ್ದಾರೆ. ಸೇಡಂ ತಾಲೂಕು ಪಾಕಾಲ ಗ್ರಾಮದ 62 ವರ್ಷ ವಯಸ್ಸಿನ ಲಕ್ಷ್ಮಣ್ ಬಡಿಗೇರ್, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮರಡಿ ಗ್ರಾಮದ 19 ವರ್ಷ ವಯಸ್ಸಿನ ದುಂಡಪ್ಪ ಬಿ ಕವನಾಳ್ ಅಜಯ್, ಉಡುಪಿ ಜಿಲ್ಲೆ ಹೆಮ್ಮಾಡಿ ಆರಾಟೆ ಬಳಿ ಪಂಜಾಬ್ ಮೂಲದ ಕಾರ್ಮಿಕ 35 ವರ್ಷದ ಆಶುತೋಷ್ ಮೃತಪಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ಮೋರಟಗಿ ಗ್ರಾಮದಲ್ಲಿ ಭಾರೀ ಗಾಳಿ ಸಹಿತ ಮಳೆಗೆ ಮನೆ ಛಾವಣಿ ಕುಸಿದು ಒಂದೇ ಕುಟುಂಬದ 4 ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. ಮೃತರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಲಾ 5,00,000 ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ಸೇರಿದಂತೆ ಸಂಬರಗಿ ನಾಗನೂರು ತಾಂಶಿ ಗ್ರಾಮಗಳಲ್ಲಿ ಗಾಳಿ ಅಬ್ಬರಕ್ಕೆ 30 ಹೆಚ್ಚು ಮನೆಗಳ ಮೇಲ್ಛಾವಣಿಗಳು ಹಾರಿಹೋಗಿವೆ. ಕೇಂದ್ರ ಸರ್ಕಾರ ದೇಶದೆಲ್ಲೆಡೆ ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳಿಸುತ್ತಿರುವ ಬೆನ್ನಲ್ಲೇ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಡೆದಾಳುವ ನೀತಿಗೆ ಕೈಹಾಕಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಮಾತನಾಡಿದ ಅವರು, ಹಿಜಾಬ್ ವಿವಾದದ ಅರ್ಜಿಗಳು ಸರ್ವೋಚ್ಚ ನ್ಯಾಯಾಲಯದ ಸಾಂವಿಧಾನಿಕ ಪೀಠದಲ್ಲಿ ವಿಚಾರಣೆಗೆ ಬಾಕಿ ಇವೆ. ವಿದ್ಯಾರ್ಥಿಗಳಲ್ಲೂ ವಿಭಜನೆ ನೀತಿ ಅನುಸರಿಸಿ ಶೈಕ್ಷಣಿಕ ಶಿಸ್ತನ್ನು ಹದಗೆಡಿಸಲಾಗುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ಶತಮಾನಗಳಷ್ಟು ಹಳೆಯ ಕೈಬರೆಹದ ಪಠ್ಯಗಳು ಹಸ್ತಪ್ರತಿಗಳು ಮತ್ತು ದಾಖಲೆಗಳನ್ನು ಡಿಜಿಟಲೀಕರಿಸಲು ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳೆಗರಿ ಹಸ್ತಪ್ರತಿಗಳ ಸಮೀಕ್ಷೆ ನಡೆಯುತ್ತಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳೆಕಟ್ಟಿ ಹಾಗೂ ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ತಿಳಿಸಿದ್ದಾರೆ. ಸಂಗ್ರಹಿಸಲಾದ ಹಸ್ತಪ್ರತಿಗಳ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿರುವ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಹಸ್ತಪ್ರತಿಗಳ ರಾಷ್ಟೀಯ ಭಂಡಾರಕ್ಕೆ ಅಪ್ಲೋಡ್ ಮಾಡಲಾಗುತ್ತದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ.
3: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಾರದಾ ಸಂಗೀತ ವಿದ್ಯಾಲಯದ ಮಹಿಳೆಯರಿಂದ ಸಂಗೀತ ಕಾರ್ಯಕ್ರಮ.
4: ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮ ಕೇಳೋಣ. ಮೊದಲನೇದಾಗಿ ಪುರಂದರದಾಸರ ಒಂದು ಕೃತಿ, ಗಜವದನ ಬೇಡುವೆ ಗೌರಿ ತನಯ.

0: ಇದುವರೆಗೆ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸದಸ್ಯರಿಂದ ಸಂಗೀತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ಅಹಲ್ಯ ಬಿ ಕುಲಕರ್ಣಿ, ಶ್ರೀಮತಿ ಸುಶ್ರಿತಾ ವಿ ಕುಲಕರ್ಣಿ, ಶ್ರೀಮತಿ ಸುನೀತಾ ಸಿ ಕುಲಕರ್ಣಿ, ಶ್ರೀಮತಿ ರಮಾ ಹೆಚ್ ಕುಲಕರ್ಣಿ, ಶ್ರೀಮತಿ ಸ್ಮಿತಾ ಎಸ್ ಮೊಗೇಕರ್, ಶ್ರೀಮತಿ ಸ್ಫೂರ್ತಿ ಆರ್ ಜೂಟಗಿ. ಈ ಕಾರ್ಯಕ್ರಮಕ್ಕೆ ವಾದ್ಯ ಸಹಕಾರ ನೀಡಿದವರು ತಬಲಾ ಸಾತ್ ಪವನ್ ಜೋಶಿ, ಹಾರ್ಮೋನಿಯಂ ಸಾತ್ ಡಾಕ್ಟರ್ ಸುನಂದ ಸಾಲ್ವಾಡಿ.
1: ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.

ಸ್ನೇಹಿತರೆ, ಸರಿಯಾಗಿ 12:35 ಹೆಲ್ತ್ ಪ್ರೋಗ್ರಾಂ. ಬಾಣಂತಿಯರ ಆರೋಗ್ಯ ಆರೈಕೆ ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ್ ಅವರೊಂದಿಗೆ ಸಂದರ್ಶನ. ಅದಾದ ನಂತರ 1 ಗಂಟೆಗೆ ಪ್ರಗತಿ ಪಥ, ಪಿಎಂ ಕುಸುಮ್ ಯೋಜನೆ ಕುರಿತು ಮಾಹಿತಿ. ಮಧ್ಯಾಹ್ನ 1:20 ಚಿತ್ರಗೀತೆಗಳ

ಕಾರ್ಯಕ್ರಮ. ಮಧ್ಯಾಹ್ನ 2:40 ಭಾವಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:01 101.4 FM ಕಂಪನಾಂಕದಲ್ಲಿ ವಿಶೇಷ ಕಾರ್ಯಕ್ರಮ ಚಾಟ್ ಶೋ. ಅದಾದ ನಂತರ 4:00 ಚಿತ್ರಗೀತೆಗಳ ಮಿಕ್ಸ್ ಮೆಲೋಡಿ. 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 5:30 101.4 ಹಾಗೂ 103.5 675 kHz ಭದ್ರಾವತಿ ಶಿವಮೊಗ್ಗದ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಚಿತ್ರಗೀತೆಗಳ ಕಾರ್ಯಕ್ರಮ. 6:00 ಸೇವಾ ಮಾಹಿತಿ. 6:30 ಅವಲೋಕನ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತರಕಾರಿ ತೋಟಗಳ ಬೆಳೆ, ಹೈನುಗಾರಿಕೆ, ಕಬ್ಬು ಮತ್ತು ಬಾಳೆ ಕೃಷಿ ನಿರ್ವಹಣೆ ಕುರಿತು ದಾವಣಗೆರೆ ತಾಲೂಕು ನಾಗ ಅರಸನಹಳ್ಳಿ ಗ್ರಾಮದ ರೈತರಾದ ಶ್ರೀ ನಿಜಲಿಂಗಪ್ಪ ಡಿವಿ ಅವರೊಂದಿಗೆ ಸಂದರ್ಶನ. ಅದಾದ ನಂತರ ಕೃಷಿ ಒಳಸುರುಳಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ, ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ಅದಾದ ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ. ನಂತರ ಪರಿಸರ ಗೀತೆ. ಇನ್ನು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 ಕನ್ನಡ ಚಿತ್ರಗೀತೆಗಳು. 10:00 ನಾಟಕ ನಮ್ಮೂರಲ್ಲಿ ನಮಗೊಂದು ಮನೆ ಇತ್ತು. ರಾತ್ರಿ 10:30 ಸವಿ ನೆನಪು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇದಿಷ್ಟು ಇಂದು ಮಧ್ಯಾಹ್ನ ಹಾಗೆ ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರ ಆಗುವ ಕಾರ್ಯಕ್ರಮದ ವಿವರ. ಸಮಯ 12:35 ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಮಾತನಾಡಲಿದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ಕೆವಿ ಕಿರಣ. ಇವರೊಂದಿಗೆ ಅರಕಲಗೋಡು ಬಿ ಮಧುಸೂದನ್.
1: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತಿನ ಸಂಚಿಕೆಯಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಬಾಣಂತಿಯರನ್ನ ನಮ್ಮ ಮನೆಗಳಲ್ಲಿ ಹೇಗೆ ನೋಡಿಕೊಳ್ಳಬೇಕು, ಅವರ ಆರೋಗ್ಯ ಹೇಗಿರಬೇಕು, ನಮ್ಮ ಆರೈಕೆ ಹೇಗಿರಬೇಕು ಅನ್ನುವಂತ ವಿಚಾರಗಳನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರು. ಮೇಡಮ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸರ್.
1: ಬಾಣಂತನ ಅಂತ ಹೇಳಿ ನಾವು ಕರಿತೇವೆ, ಈ ಬಾಣಂತನದ ಅವಧಿ ಎಷ್ಟಾಗಿರುತ್ತೆ?
2: ಸರ್, ಇದು ಬಾಣಂತನ ಅಥವಾ ಪೋಸ್ಟ್ ನೇಟಲ್ ಪೀರಿಯಡ್ ಅಥವಾ ಪ್ಯೂರ್ ಪೇರಿಯಂ ಅಂತ ಹೇಳ್ತೀವಿ. ಸೊ ಏನು ಅಂತಂದ್ರೆ, ಒಂದು ಮಹಿಳೆ ಗರ್ಭಿಣಿಯಾದಾಗ ಅವಳ ದೇಹದಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗಿರುತ್ತೆ. ಆ ವ್ಯತ್ಯಾಸಗಳೇನಿದೆ, ಆ ದೇಹ ಸ್ಥಿತಿ ಏನಿದೆ, ಅದು ಗರ್ಭಧಾರಣೆಗೂ ಮುನ್ನ ಇರತಕ್ಕಂತಹ ಸ್ಥಿತಿಗೆ ಮರಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ 6-8 ವಾರ. ಸೊ ಹಾಗಾಗಿ ಈ ಹೆರಿಗೆಯ ನಂತರದ ದಿನದಿಂದ 6 ವಾರಗಳವರೆಗೆ ಒಂದು ಬಾಣಂತನದ ಅವಧಿ ಅಥವಾ ಒಂದು ಪೋಸ್ಟ್ ನೇಟಲ್ ಪೀರಿಯಡ್ ಅಂತ ನಾವು ಅದನ್ನ ಕರಿತೀವಿ.
1: ಈ ಬಾಣಂತನದ ಆರೈಕೆ ಯಾಕೆ ಮುಖ್ಯ ಅಂತ ಹೇಳಿ ತಾವು ವೈದ್ಯರಾಗಿ ಹೇಳ್ತೀರಿ?
2: ನಾವು ಈ ಸಮಯದಲ್ಲಿ ಅವಳ ಆರೈಕೆ ಹೇಗೆ ಮಾಡ್ತೀವಿ, ಅದರ ಮೇಲೆ ಅವಳ ಆರೋಗ್ಯ ನಿಂತಿರುತ್ತೆ. ಅದು ಸಹಜ ಸ್ಥಿತಿಗೆ ಮರಳಲು ಮತ್ತೆ ಅವಳ ಆರೋಗ್ಯ ಚೇತರಿಸಿಕೊಳ್ಳೋದ್ರಿಂದ ಅವಳ ಆರೋಗ್ಯ ಚೆನ್ನಾಗಿದ್ರೆ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಅವಧಿಯಲ್ಲಿ ನಾವು ಅವಳ ಆರೋಗ್ಯ ಮತ್ತು ಆರೈಕೆ ಕಡೆ ಹೆಚ್ಚಿನ ಗಮನ ಹರಿಸಿದಲ್ಲಿ ಮುಂದೆ ಅವಳು ಮತ್ತೆ ಅವಳ ಮಗು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ.
1: ಆರೈಕೆ ಅಂತ ಅಂದಾಗ ಆಹಾರ, ನೀರು, ವಿಶ್ರಾಂತಿ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ. ಆಹಾರದ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳು ಕೂಡ ಇದ್ದಾವೆ. ಇಂಥದ್ದನ್ನ ತಿನ್ಬೇಕು, ಇಂಥದ್ದು

0: ಇದನ್ನ ತಿನ್ನಬಾರ್ದು, ಇದನ್ನ ನಾವೇ ಹಾಕೊಂಡಿರ್ತಕ್ಕಂಥದ್ದು. ಈ ಬಾಣಂತಿಯರಿಗೆ ಆಹಾರದ ಕ್ರಮಗಳು ಹೇಗಿರ್ಬೇಕು ಅಂತ
1: ಸಾಮಾನ್ಯವಾಗಿ ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಗರ್ಭಿಣಿಯಾದಾಗಲಷ್ಟೇ ತಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತಾರೆ. ಹೆರಿಗೆಯ ನಂತರ ಅದನ್ನ ನಿರ್ಲಕ್ಷ್ಯ ಮಾಡೋದೇ ಹೆಚ್ಚು. ಮತ್ತೆ ನೀವಾಗ್ಲೇ ಹೇಳಿದಾಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ. ಅಂದ್ರೆ ಬಾಣಂತಿ ಯಾವ್ದಾದ್ರು ಒಂದು ಆಹಾರವನ್ನ ಸೇವಿಸಿದ್ರೆ ಮಗುಗೆ ಶೀತ ಆಗುತ್ತೆ ಅಂತನೋ, ಅಥವಾ ಹೊಟ್ಟೆ ಗಟ್ಟಿ ಆಗುತ್ತೆ, ಬೇದಿ ಆಗುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆಗಳಿರುತ್ತೆ. ಸೊ ಹಾಗಾಗಿ ನಾವು ಸಾಮಾನ್ಯವಾಗಿ ಬಾಣಂತಿಗೆ ಬರೀ ಮೆಣಸಿನ ಸಾರು ಕೊಡ್ತಕ್ಕಂಥದ್ದು, ಬೆಲ್ಲದನ್ನ ಕೊಡ್ತಕ್ಕಂಥದ್ದು ಅಂತದ್ದೇ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು. ತಾಯಿಗೆ ಆದಷ್ಟು ಪೌಷ್ಟಿಕ ಆಹಾರವನ್ನ ನಾವು ಕೊಡಬೇಕು. ಅದು ಹಸಿರು ಸೊಪ್ಪು, ತರಕಾರಿ, ಹಣ್ಣು, ಹಾಲು, ಮೊಟ್ಟೆ, ಮೊಳಕೆ ಕಾಳು, ಈ ತರ ಪೌಷ್ಟಿಕ ಆಹಾರವನ್ನ ಕೊಡೋದ್ರಿಂದ ಅವಳ ಆರೋಗ್ಯ ಚೇತರಿಸ್ಕೊಡುತ್ತೆ, ಅವಳ ಆರೋಗ್ಯ ಸುಧಾರಿಸುತ್ತೆ. ಮತ್ತೆ ತಾಯಿ ಯಾವ ಆಹಾರವನ್ನ ಸೇವಿಸ್ತಾಳೆ ಅದರ ಆಧಾರದ ಮೇಲೆ ಹಾಲಿನಲ್ಲೂ ಕೂಡ ಪೌಷ್ಟಿಕಾಂಶಗಳು ಇರ್ತವೆ. ಸೊ ಹಾಲಿನ ಮೂಲಕ ಆ ಪೌಷ್ಟಿಕಾಂಶಗಳು ಮಗುವಿಗೆ ತಲುಪಿ ಮಗುವಿನ ಆರೋಗ್ಯ ಕೂಡ ಸುಧಾರಿಸುತ್ತೆ. ಸೊ ಹಾಗಾಗಿ ಅವಳು ಪೌಷ್ಟಿಕ ಅಂಶ ಇರತಕ್ಕಂತ ಆಹಾರವನ್ನೇ ಸೇವಿಸಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಬಾಣಂತಿಯರಲ್ಲಿ ನಾವು ಸಾಮಾನ್ಯವಾಗಿ ಮಲಬದ್ಧತೆಯನ್ನ ನೋಡ್ತೀವಿ. ಸೊ ಹೆಚ್ಚಿನ ನಾರಿನಂಶ ಇರತಕ್ಕಂತ ಆಹಾರವನ್ನ ಕೂಡ ಅವಳು ಸೇವಿಸಬೇಕು. ಇದರಿಂದ ಆ ಮಲಬದ್ಧತೆ ಆಗೋದು ಕೂಡ ನಾವು ತಡಿಬಹುದಾಗಿದೆ.
0: ಸಾಮಾನ್ಯ ಮನುಷ್ಯರು ಏನು ಆಹಾರಗಳನ್ನ ಸೇವನೆ ಮಾಡ್ತಾರೋ ಅದೆಲ್ಲವನ್ನು ಕೂಡ ಬಾಣಂತಿಯರು
1: ಸೇವನೆ ಮಾಡಬಹುದು.
0: ತಾವಾಗ್ಲೇ ಹೇಳಿದ್ರೆ ಬರೀ ಮೆಣಸಿನ ಸಾರನ್ನ ಕೂಡ ಅಂತದ್ದು, ಅದು ಮೂರು ಹೊತ್ತು ಕೂಡ ಅಂತದ್ದು, ವಾರಗಟ್ಟಲೆ ಕೂಡ ಅಂತದ್ದು ಇರುತ್ತೆ. ಇದನ್ನೇ ಕೊಟ್ಟಾಗ ಅದು ಏನು ತಪ್ಪು ಪರಿಣಾಮವನ್ನು ಉಂಟು ಮಾಡುತ್ತೆ?
1: ಸೊ ಸಾಮಾನ್ಯವಾಗಿ ಈ ಮೆಣಸಿನ ಸಾರನ್ನ ಯಾರು ಸೇವಿಸ್ತಾ ಇರ್ತಾರೋ ಅವರು ಒಂದು ವಾರ ಎರಡು ವಾರದಲ್ಲಿ ಮಲಬದ್ಧತೆ ಆಗಿ ರಕ್ತ ಹೋಗುವಂತದ್ದು ಮಲದ ಜೊತೆ ಆತರ ಸಮಸ್ಯೆಯಿಂದ ಬರ್ತಾರೆ. ಮತ್ತೆ ಅವ್ರಿಗೆ ಈಗ ಗಾಯಗಳಿರ್ತವೆ, ಆ ಗಾಯಗಳು ಮಾಯಲಿಕ್ಕೆ ಕೂಡ ಅವ್ರಿಗೆ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ನಂತರ ಆಯಾಸ ಸುಸ್ತು ಇರುತ್ತೆ, ಸೊ ಅದಕ್ಕೂ ಕೂಡ ಪೌಷ್ಟಿಕಾಂಶ ಬೇಕಾಗಿರುತ್ತೆ. ಮತ್ತೆ ಹೆರಿಗೆಯ ಸಮಯದಲ್ಲಿ ರಕ್ತಸ್ರಾವ ಆಗಿರುತ್ತೆ, ಸೊ ಅದರಿಂದ ಅವ್ರಿಗೆ ರಕ್ತಹೀನತೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಕಬ್ಬಿಣಾಂಶ, ಪ್ರೋಟೀನ್ ಯುಕ್ತ ಮತ್ತೆ ಕ್ಯಾಲ್ಸಿಯಂ ಇರತಕ್ಕಂತ ಆಹಾರವನ್ನು ನಾವು ಸೇವಿಸೋದ್ರಿಂದ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ.
0: ಹಾಗಾಗಿ ಎಲ್ಲಾ ತರಹದ ಆಹಾರಗಳನ್ನು ಕೂಡ ಅವರು ಸೇವನೆಯನ್ನ ಮಾಡಬೇಕು. ಮನೆಯಲ್ಲಿ ಇರತಕ್ಕಂತ ಹಿರಿಯರು ಕೂಡ ಅಡ್ಡಿ ಆತಂಕಗಳನ್ನ ಮಾಡಬಾರ್ದು. ಬಹಳ ಮುಖ್ಯವಾಗಿ ಅವ್ರಿಗೆ ಬಾಣಂತಿಯರಿಗಿಂತಲೂ ಕೂಡ ಮಗುವಿನ ಮೇಲೆ ಹೆಚ್ಚಿರುತ್ತೆ, ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ತುಂಬಾ ಅಡ್ಡಿ ಆತಂಕಗಳನ್ನ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಸಾಮಾನ್ಯ ಮನುಷ್ಯರು ಹೇಗೆ ನಾವು ಆಹಾರವನ್ನ ಸೇವನೆ ಮಾಡ್ತೀವೋ ಹಾಗೆ ಅವ್ರಿಗೂ ಕೂಡ ಆಹಾರವನ್ನ ಸೇವನೆಯನ್ನ ಮಾಡ್ಲಿಕ್ಕೆ
1: ಹೆರಿಗೆಯಾದ ಮೊದಲಿನ ಕೆಲ ದಿನಗಳು ಬಹಳ ಸುಲಭವಾಗಿ ಜೀರ್ಣವಾಗ್ತಕ್ಕಂತ ಆಹಾರವನ್ನ ಕೊಡಬೇಕು. ನಂತರದಲ್ಲಿ ಸಾಮಾನ್ಯವಾದ ಎಲ್ಲಾ ಆಹಾರವನ್ನು ಕೂಡ ಸೇವಿಸಬಹುದು.
0: ಇನ್ನು ನೀರು, ಇದಕ್ಕೂ ಕೂಡ ಹೆಚ್ಚು ನಾವು ರಿಸ್ಟ್ರಿಕ್ಟ್ ಮಾಡುವಂತದ್ದನ್ನು ನೋಡ್ತಾ ಇರ್ತೀವಿ. ನೀರಿನ ಸೇವನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ
1: ನಾವು ನೋಡ್ತೀವಿ. ಬಾಣಂತಿಯರಲ್ಲಿ ಮೈಯಲ್ಲಿ ನೀರು ತುಂಬಿಕೊಂಡಿರುತ್ತೆ, ಆ ನೀರು ಇಂಗಬೇಕು, ಈ ತರ ಒಂದು ಹಲವಾರು ತಪ್ಪು ಕಲ್ಪನೆಗಳಿಂದ ಬಾಣಂತಿಯರಿಗೆ ನೀರನ್ನೇ ಕೊಡೋದಿಲ್ಲ. ಆದ್ರೆ ತಾಯಿಗೆ ಯಥೇಚ್ಛವಾಗಿ ನೀರನ್ನ ಕೊಡಬೇಕು. ಅವಳು ಚೆನ್ನಾಗಿ ಹೈಡ್ರೇಟ್ ಆಗಿದ್ದ ಸಂದರ್ಭದಲ್ಲಿ ಹಾಲಿನ ಉತ್ಪತ್ತಿನೂ ಕೂಡ ಚೆನ್ನಾಗಾಗುತ್ತೆ. ಸೊ ನೀರಿಗೆ ಯಾವುದೇ ರೀತಿಯ ಒಂದು ಕಡಿವಾಣವನ್ನ ಹಾಕದೆ ಯಥೇಚ್ಛವಾಗಿ ನೀರನ್ನ ಅವರು ತಾಯಂದ್ರೆ ಸೇವಿಸಬೇಕು.
0: ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ನೋಡಿರ್ತೀವಿ ಬಾಣಂತಿಯರಿಗೂ ಅಂತ ಅಂದಾಗ ಅವ್ರಿಗೆ ಹೆಚ್ಚಾಗಿ ಬಿಸಿನೀರನ್ನು ಕೂಡ ಅಂತ ಒಂದು ಪರಿಪಾಠ ಇರುತ್ತೆ. ಬಿಸಿನೀರನ್ನೇ ಸೇವನೆ ಮಾಡಬೇಕು, ಜೊತೆಗೆ ತಣ್ಣೀರನ್ನು ಕೂಡ ಮಾಡಬಹುದು.
1: ಎರಡನ್ನು ಸೇವನೆ ಮಾಡಬಹುದು. ಬಿಸಿ ನೀರು ಕೊಡೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಅತಿಯಾದ ಬಿಸಿ ನೀರಿಂದ ಅವ್ರನ್ನ ಬೆವರಿಸಿ ಕುಡಿಯುವಷ್ಟು ಅಷ್ಟು ಬಿಸಿ ಬೇಕಾಗಿರೋದಿಲ್ಲ. ಕಾದಾರಿಸಿದ ನೀರನ್ನ, ಬಿಸಿ ನೀರನ್ನು ಕೂಡ ಅವರು ಸೇವಿಸಬಹುದು, ಏನು ತೊಂದರೆ ಇಲ್ಲ.
0: ಸಾಮಾನ್ಯವಾಗಿ ಬಾಣಂತಿಯರು ವಿಶ್ರಾಂತಿಯಲ್ಲೇ ಇರ್ತಾರೆ, ಅವರ ವಿಶ್ರಾಂತಿ ಹೇಗಿರ್ಬೇಕು?
1: ಬಾಣಂತಿಯರಿಗೆ ವಿಶ್ರಾಂತಿ ಅಗತ್ಯನೇ, ಯಾಕಂದ್ರೆ ಹೆರಿಗೆಯ ನಂತರ ಒಂದು ಆಯಾಸ ಏನಿರುತ್ತೆ ಅದನ್ನಕ್ಕೋಸ್ಕರ, ಮತ್ತೆ ಆರೋಗ್ಯ ಸುಧಾರಿಸಲು ಅವರಿಗೆ ವಿಶ್ರಾಂತಿ ಬೇಕಾಗಿರುತ್ತೆ. ಮತ್ತೆ ಮೊದಲ ಒಂದು 3 ತಿಂಗಳು ಏನಾಗಿರುತ್ತೆ ಅಂದ್ರೆ ಮಕ್ಕಳು ರಾತ್ರಿ ಹೊತ್ತು ಮಲಗೋದಿಲ್ಲ, ಆಕ್ಟಿವ್ ಆಗಿರ್ತಾರೆ, ಪದೇ ಪದೇ ಎದೆಹಾಲು ಉಣಿಸ್ಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ನಿದ್ರಾನು ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಅವರು ವಿಶ್ರಾಂತಿಯನ್ನ ಪಡಿಬೇಕು. ಆದಷ್ಟು ಮಗು ಬೆಳಗಿನ ಹೊತ್ತು ಮಲಗಿದ್ದ ಸಮಯದಲ್ಲಿ ತಾಯಿ ಕೂಡ ವಿಶ್ರಾಂತಿ ಪಡೆಯೋದ್ರಿಂದ ಅವರ ಮನಸ್ಸು ಕೂಡ ಒಂದು ಉಲ್ಲಾಸ ಭರಿತವಾಗಿರುತ್ತೆ. ವಿಶ್ರಾಂತಿ ಅಗತ್ಯ, ಆದ್ರೆ ಕಂಪ್ಲೀಟ್ ಬೆಡ್ ರೆಸ್ಟ್ ಅನ್ನೋದು ಅವಶ್ಯಕತೆ ಇಲ್ಲ.
0: ವಾಸ್ತವವಾಗಿ ನಿಮ್ಮ ಒಂದು ಪರಿಭಾಷೆಯಲ್ಲಿ ವಿಶ್ರಾಂತಿ ಅಂತ ಅಂದ್ರೆ ಏನ್ ಮೇಡಮ್? ಸುಮ್ನೆ ಕೂತ್ಕೊಳ್ಳೋದು ಅಥವಾ ಮಲ್ಕೊಳ್ಳೋದು ಅಷ್ಟೇ ವಿಶ್ರಾಂತಿಯ ಅಥವಾ ಏನು ವಿಶ್ರಾಂತಿ ಅಂತ?
1: ವಿಶ್ರಾಂತಿ ಒಂದು ದೈಹಿಕವಾಗಿನೂ ಕೂಡ ಅವರಿಗೆ ಬೇಕಾಗಿರುತ್ತೆ. ಅದು ನಿದ್ರೆ ರೂಪದಲ್ಲಿ ಇರ್ಬೋದು ಅಥವಾ ಮಗು ಮಲಗಿದಾಗ ಹಾಗೆ ರೆಸ್ಟ್ ಮಾಡುವಂತದ್ದು ಇರ್ಬೋದು. ಇನ್ನೊಂದು ಎಮೋಷನಲ್ ರೆಸ್ಟ್ ಕೂಡ ಬೇಕಾಗಿರುತ್ತೆ, ಮಾನಸಿಕವಾಗಿ ಕೂಡ ಅವರಿಗೆ ರೆಸ್ಟ್ ಬೇಕಾಗಿರುತ್ತೆ. ನಾವು ಯೂಶಲಿ ನೋಡೋ ಹಾಗೆ ಹೆರಿಗೆ ಆದ ಸಂದರ್ಭದಲ್ಲಿ ತುಂಬಾ ಜನ ವಿಸಿಟರ್ಸ್ ಎಲ್ಲ ಇರ್ತಾರೆ, ಅವ್ರನ್ನು ಕೂಡ ಅವ್ರು ಮಾತಾಡ್ಸಂತದ್ದು, ಮಗುವಿನ ಆರೈಕೆಯನ್ನು ಮಾಡ್ತಕ್ಕಂಥದ್ದು. ಸೊ ಎಮೋಷನಲಿ ತುಂಬಾನೇ ಅವರಿಗೆ ಒಂದು ಬರ್ಡನ್ ಆಗುವಂತ ಸಾಧ್ಯತೆ ಇರುತ್ತೆ ಹೆರಿಗೆ ಆದ ಕೆಲವು ದಿನಗಳು. ಸೊ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಎಮೋಷನಲ್ ರೆಸ್ಟ್ ಮತ್ತೆ ಫಿಸಿಕಲ್ ರೆಸ್ಟ್ ಎರಡು ಕೂಡ ಬೇಕಾಗುತ್ತೆ.
0: ರೆಸ್ಟ್ ಅಂದ್ರೆ ಸುಮ್ನೆ ಮಲಗಿಸ್ಬಿಡ ಅಂತದ್ದು ಅಷ್ಟೇ ಅಲ್ಲ, ಅವ್ರಿಗೆ ಎಲ್ಲಾ ತರದ ಮಾನಸಿಕವಾಗಿಯೂ ಕೂಡ ಅವ್ರಿಗೆ ವಿಶ್ರಾಂತಿ ಅನ್ನುವಂಥದ್ದು ಬೇಕಾಗುತ್ತೆ.
1: ಮತ್ತೆ ತಾಯಿ ಮಗು ಒಂದು ಪಕ್ಕ ಪಕ್ಕದಲ್ಲೇ ಮಲಗಿ ಅದರ ಆರೈಕೆ ಮಾಡೋದ್ರಿಂದ

0: ಅವರನ್ನ ನಡುವಿನ ಒಂದು ಬಾಂಧವ್ಯನೂ ಕೂಡ ಚೆನ್ನಾಗಾಗುತ್ತೆ.
1: ಇನ್ನು ಯಾವುದೇ ವ್ಯಕ್ತಿ ಚಟುವಟಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಅವರಿಗೆ ವ್ಯಾಯಾಮ ಕಡಾಖಂಡಿತವಾಗಿ ಬೇಕಾಗುತ್ತೆ. ಈ ಬಾಣಂತಿಯರಲ್ಲಿ ವ್ಯಾಯಾಮದ ಕ್ರಮಗಳು ಹೇಗಿರಬೇಕು?
0: ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಸಹಜ ಹೆರಿಗೆ ಆದವರಿಗೆ 3 ವಾರಗಳವರೆಗೆ ಮತ್ತೆ ಸಿಜೇರಿಯನ್ ಹೆರಿಗೆ ಆದವರಿಗೆ 6 ವಾರಗಳವರೆಗೆ ಒಂದು ಲಘು ವ್ಯಾಯಾಮವನ್ನ ಮಾಡ್ಲಿಕ್ಕಷ್ಟೇ ನಾವು ಅಡ್ವೈಸ್ ಮಾಡ್ತೀವಿ. ಅದು ಕತ್ತಿನ ಭಾಗ ಇರ್ಬೋದು, ಕೈ ಭಾಗ ಮತ್ತೆ ಕಾಲಿನ ಭಾಗಗಳಿಗೆ ವ್ಯಾಯಾಮ ಮಾಡ್ತಕ್ಕಂಥದ್ದು, ಮತ್ತೆ ವಾಕ್ ಮಾಡುವಂತದ್ದು, ಈ ತರ ಒಂದು ಲಘುವಾದ ವ್ಯಾಯಾಮಗಳನ್ನ ಅವರು ಮಾಡ್ಕೊಳ್ಬಹುದು. ಮತ್ತೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರು ತೊಡಗಿರುವಂತದ್ದು ಸಾಕಾಗುತ್ತೆ. ನಂತರದ ದಿನಗಳಲ್ಲಿ ಅವರು ಈ ಗರ್ಭಿಣಿಯಾದಾಗ ಏನಾಗಿರುತ್ತೆ ಅಂದ್ರೆ ಬೆನ್ನಿನ ಭಾಗದ ಮತ್ತೆ ಹೊಟ್ಟೆ ಭಾಗದ ಸ್ನಾಯುಗಳು ಬಲಹೀನ ಆಗಿರುತ್ತೆ, ಸಡಿಲಗೊಂಡಿರುತ್ತೆ. ಹಾಗೇನೆ ಪೆಲ್ವಿಕ್ ಫ್ಲೋರ್ ಅಂತ ನಾವು ಯೋನಿಯ ಭಾಗದ ಅದರ ಸುತ್ತಮುತ್ತ ಇರತಕ್ಕಂತ ಸ್ನಾಯುಗಳು ಕೂಡ ಸಡಿಲಗೊಂಡಿರುತ್ತೆ. ಅವರು ನಂತರದ ದಿನಗಳಲ್ಲಿ ಅದರ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹೆಚ್ಚಿನ ಗಮನವನ್ನು ಕೊಟ್ಟು ಬೆನ್ನಿನ ಭಾಗ ಮತ್ತೆ ಹೊಟ್ಟೆ ಭಾಗ ಒಂದು ಬಲ ಪಡಿಸ್ತಕ್ಕಂತಹ ವ್ಯಾಯಾಮಗಳನ್ನ ಮಾಡ್ತಕ್ಕಂಥದ್ದು, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸ್ ಅನ್ನ ಮಾಡೋದ್ರಿಂದ ಆ ಭಾಗಗಳು ಸಹಜ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಗರ್ಭಿಣಿಯಾದಂತ ಸಂದರ್ಭದಲ್ಲಿ ಅವರು ಏನು ಒಂದು ಅತಿಯಾದ ತೂಕ ಆಗಿರುತ್ತೆ ಅಥವಾ ಅತಿಯಾದ ಬೊಜ್ಜು ಏನಿರುತ್ತೆ ಅದನ್ನ ಕರಗಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ನಿಧಾನವಾಗಿ ಕ್ರಮೇಣವಾಗಿ ಅವರು ವ್ಯಾಯಾಮವನ್ನ ಮಾಡ್ತಾ ಹೋಗ್ಬೇಕು.
1: ಈ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ಹೆರಿಗೆ ಆದಂತ ಸಂದರ್ಭದಲ್ಲಿ ಭಾರವನ್ನ ಎತ್ತಬಾರದು ಮತ್ತೆ ಬೇರೆ ಬೇರೆ ತರದಲ್ಲಿ ಮಾಡಬಾರದು ಅನ್ನುವಂಥದ್ದು ಇರುತ್ತೆ. ಅವರು ಏನೆಲ್ಲ ಜಾಗ್ರತೆಯನ್ನು ವಹಿಸಿ ಎಂತಹ ವ್ಯಾಯಾಮಗಳನ್ನ ಆಯ್ಕೆ ಮಾಡ್ಕೋಬೇಕು?
0: ಅದೇ 6 ವಾರಗಳ ನಂತರ ಲಘುವಾದ ವ್ಯಾಯಾಮವನ್ನ ಮಾಡಬೇಕು. ಆ ಗಾಯ ಮಾಯಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಕೇರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. 6 ವಾರಗಳ ನಂತರ ನಿಧಾನವಾಗಿ ಅವ್ರಿಗೆ ನೋವಿಲ್ಲದೆ ರೀತಿಯಲ್ಲಿ ನೋಡಿಕೊಂಡು ತೀರಾ ಎಕ್ಸರ್ಷನ್ ಅಂತ ಆಗಬಾರದು, ಕ್ರಮೇಣವಾಗಿ ವ್ಯಾಯಾಮದ ಒಂದು ತೀವ್ರತೆ ಇರುತ್ತಲ್ಲ ಅದನ್ನ ಜಾಸ್ತಿ ಮಾಡ್ತಾ ಅವರು ಹೋಗ್ಬಹುದು. ಸೊ ಅದರಿಂದ ಈ ಗಾಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ.
1: ಇನ್ನು ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಉಡುಪು ಹೇಗಿರಬೇಕು?
0: ನಾವು ನೋಡಿರ್ತೀವಿ ಬಾಣಂತಿ ಅಂದ ತಕ್ಷಣ ಅವರು ಸ್ವೆಟರ್ ಹಾಕಿರ್ಬೇಕು, ಸ್ಕಾರ್ಫು, ಮಫ್ಲರು, ಕಾಲ್ಚೀಲ ಅನ್ನೋದು ಕಂಪಲ್ಸರಿ ಅನ್ನೋ ರೀತಿಯಲ್ಲಿ ಮಾಡಿರ್ತಾರೆ ಮನೇಲಿ ಇರ್ತಕ್ಕಂತ ಹಿರಿಯರು. ಆತರ ಮಾಡೋ ಅವಶ್ಯಕತೆ ಇಲ್ಲ, ಋತುಮಾನ ಹೇಗಿರುತ್ತೆ ಅದರ ಅನುಗುಣವಾಗಿ ಬಾಣಂತಿಯರು ಉಡುಪನ್ನ ಧರಿಸಬೇಕು. ಸಡಿಲವಾದ ಉಡುಪುಗಳು ಮತ್ತೆ ಕಾಟನ್ ಉಡುಪುಗಳನ್ನ ಧರಿಸೋದ್ರಿಂದ ಬಾಣಂತಿಯರು ಕಂಫರ್ಟಬಲ್ ಆಗಿರ್ತಾರೆ, ಎದೆ ಹಾಲು ಉಣಿಸ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಹವಾಮಾನಕ್ಕನುಗುಣವಾಗಿ ಅವ್ರ ಉಡುಪನ್ನ ಧರಿಸಬೇಕು.
1: ಇನ್ನು ಹೆರಿಗೆಯಾದ ನಂತರ ಮತ್ತೆ ಬಾಣಂತನದ ಅವಧಿಯಲ್ಲಿ ಈ ವೈದ್ಯರಲ್ಲಿ ಯಾವ್ಯಾವಾಗ ಅವರು ತಪಾಸಣೆಯನ್ನ ಮಾಡಿಸಿಕೊಳ್ಬೇಕು ಅನ್ನುವಂಥದ್ದು?
0: ಸಾಮಾನ್ಯವಾಗಿ ಹೆರಿಗೆಯಾದ 1 ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಅದು ಗಾಯದ ಸ್ಥಿತಿಯನ್ನ ನೋಡ್ಲಿಕ್ಕೆ ಮತ್ತೆ ಎದೆ ಹಾಲು ಉಣಿಸ್ಲಿಕ್ಕೆ ಯಾವ್ದಾದ್ರೂ ಸಮಸ್ಯೆ ಇದೆಯಾ ಅಂತ ತಿಳ್ಕೊಳ್ಲಿಕ್ಕೆ ಅಥವಾ ಮಲಬದ್ಧತೆ ಸಮಸ್ಯೆ ಇದೆಯಾ, ಸೊ ಈ ತರದ್ದು ನೋಡ್ಲಿಕ್ಕೋಸ್ಕರ ಮತ್ತೆ ಅವರಿಗೆ ಐರನ್ ಮತ್ತೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ಕೊಡೋದಕ್ಕೋಸ್ಕರ 1 ವಾರದ ನಂತರ ತಪಾಸಣೆಗೆ ಹೇಳ್ತೀವಿ. ಮತ್ತೆ 6 ವಾರಗಳ ನಂತರ ಇನ್ನೊಮ್ಮೆ ತಪಾಸಣೆಗೆ ಹೇಳ್ತೀವಿ. ಅಂದ್ರೆ ತಾಯಿಯ ದೇಹದ ಒಂದು ಗರ್ಭಕೋಶ ಇರ್ಬೋದು ಅಥವಾ ಗಾಯ ಇರ್ಬೋದು ಎಲ್ಲ ಸಹಜ ಸ್ಥಿತಿಗೆ ಮರಳಿದ್ಯಾ ಅಂತ ನೋಡ್ಲಿಕ್ಕೋಸ್ಕರ. ಕೆಲವೊಂದು ತಾಯಂದ್ರಿಗೆ ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇರುತ್ತೆ, ರಕ್ತದೊತ್ತಡ ಇರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಫ್ರೀಕ್ವೆಂಟ್ ಆಗಿ ತಪಾಸಣೆಗೆ ಹೋಗ್ಬೇಕಾದ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಕೆಲವೊಂದು ಸಮಯದಲ್ಲಿ ಆ ಗರ್ಭಿಣಿ ಆದಾಗ ಯಾವ ಆರೋಗ್ಯ ಸಮಸ್ಯೆಗಳಿರುತ್ತೆ ಅದು ಕೆಲ ಕಾಲದ ನಂತರ ಅಂದ್ರೆ ಬಾಣಂತಿಯಲ್ಲೂ ಕೂಡ ಸ್ವಲ್ಪ ಸಮಯದವರೆಗೂ ಅದು ಮುಂದುವರಿಯುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಅವರು ನಿಯಮಿತವಾಗಿ ತಪಾಸಣೆಗೆ ಹೋಗ್ಬೇಕಾಗತ್ತೆ. ಮತ್ತೆ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಶೀತ, ನೆಗಡಿ, ಕೆಮ್ಮು ಇದ್ದಂತ ಸಂದರ್ಭದಲ್ಲೂ ಕೂಡ ನೇರವಾಗಿ ಅವರು ಮೆಡಿಕಲ್ ಶಾಪ್ ಇಂದ ಮಾತ್ರೆಗಳನ್ನ ತೆಗೆದುಕೊಳ್ಳೋ ಬದಲು ವೈದ್ಯರನ್ನ ಕಂಡು ನಾವು ಎದೆ ಹಾಲು ಉಣಿಸ್ತಿದೀವಿ ಅಂತಕ್ಕಂತ ಒಂದು ಮಾಹಿತಿಯನ್ನ ವೈದ್ಯರಿಗೆ ಕೊಟ್ಟು ಎದೆ ಹಾಲು ಉಣಿಸುವಾಗ ಯಾವ್ದು ಸುರಕ್ಷಿತವಾಗಿರುತ್ತೆ ಅಂತಹ ಮಾತ್ರೆಗಳನ್ನ ಅವರು ಬರೆಸಿಕೊಂಡು ತೆಗೆದುಕೊಳ್ಬೇಕಾಗುತ್ತೆ.
1: ಬಾಣಂತಿಯರಲ್ಲಿ ಕಬ್ಬಿಣ ಮತ್ತೆ ಕ್ಯಾಲ್ಸಿಯಂ ನ ಅಂಶ ಏನಿರುತ್ತೋ ಇದು ಬಹಳ ಮುಖ್ಯ. ಅದು ಪ್ರಸವ ಪೂರ್ವದಿಂದಲೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನು ನೀಡಲಾಗುತ್ತೆ, ಪ್ರಸವದ ನಂತರವೂ ಕೂಡ ಅದಕ್ಕೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಯಾವ್ಯಾವಾಗ ಎಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಮತ್ತೆ ಕ್ಯಾಲ್ಸಿಯಂನ ಅಂಶವನ್ನ ಅವರು ಪಡೆದುಕೊಳ್ಬೇಕಾಗುತ್ತೆ?
0: ಹೆರಿಗೆ ಸಮಯದಲ್ಲಿ ರಕ್ತಸ್ರಾವ ಆಗೋದ್ರಿಂದ ಬಾಣಂತಿಯರಿಗೆ ರಕ್ತಹೀನತೆ ಸಮಸ್ಯೆ ಕಾಡುತ್ತದೆ. ಸೊ ಹಾಗಾಗಿ ತಾಯಂದಿರು ಕಬ್ಬಿಣಾಂಶದ ಮಾತ್ರೆಗಳನ್ನ ಕನಿಷ್ಠ 3 ತಿಂಗಳವರೆಗೆ ಸೇವಿಸಬೇಕು. ಜೊತೆಗೆ ಕಬ್ಬಿಣಾಂಶ ಇರತಕ್ಕಂತ ಆಹಾರ ಸೇವನೆಯನ್ನು ಸೊಪ್ಪು ತರಕಾರಿಗಳು ಹೆಚ್ಚಾಗಿ ಸೇವಿಸಬೇಕು. ಕ್ಯಾಲ್ಸಿಯಂ ಮಾತ್ರೆಗಳನ್ನ ಅವರು ಕನಿಷ್ಠ 6 ತಿಂಗಳವರೆಗೆ ಸೇವಿಸಬೇಕು. ಎದೆ ಹಾಲು ಉಣಿಸೋವರೆಗೂ ಅದನ್ನ ಕಂಟಿನ್ಯೂ ಕೂಡ ಅವರು ಮಾಡಬಹುದು. ಜೊತೆಗೆ ಕ್ಯಾಲ್ಸಿಯಂ ಇರತಕ್ಕಂತ ಆಹಾರವನ್ನ ಹಾಲನ್ನ ಚೆನ್ನಾಗಿ ಅವರು ಸೇವಿಸಬೇಕು. ಅವಾಗ ಅವರಿಗೆ ಯಾವುದೇ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಉಂಟಾಗೋದಿಲ್ಲ.
1: ಕೆಲವರು ಮಾತ್ರೆ ಬೇಡ ಆಗ್ಲಿಂದಲೂ ಕೂಡ ಸೇವನೆ ಮಾಡಿರ್ತೀವಿ, ಹಂಗಾಗಿ ಹಾಲು ಹಣ್ಣು ಇದ್ರಲ್ಲಿ ಒಂದಷ್ಟು ಮ್ಯಾನೇಜ್ ಮಾಡ್ಬಿಡೋಣ ಅಂತ ಹೇಳಿ ಅಂದ್ಕೊಳ್ತಾರೆ, ಇದು ಸರಿಯೋ ತಪ್ಪು?
0: ಅದು ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಬಾಣಂತಿಯರಿಗೆ ಕನಿಷ್ಠ 100 ಮಿಲಿಗ್ರಾಮ್ಸ್ ಅಷ್ಟು ಐರನ್ ಅಂದ್ರೆ ಕಬ್ಬಿಣಾಂಶದ ಅವಶ್ಯಕತೆ ಇರುತ್ತೆ. 1500 ಮಿಲಿಗ್ರಾಮ್ಸ್ ಅಷ್ಟು ಕ್ಯಾಲ್ಸಿಯಂ ಅವಶ್ಯಕತೆ ಇರುತ್ತೆ. ಸೊ ಇದನ್ನ ನಾವು ಆಹಾರದಲ್ಲೇ ಪೂರೈಸಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಹಾರದ ಜೊತೆಗೆ ಈ ಒಂದು ಸಪ್ಲಿಮೆಂಟ್ಸ್ ಅನ್ನ ಮಾತ್ರೆಗಳನ್ನ ತೆಗೆದುಕೊಳ್ಳಲೇಬೇಕಾಗತ್ತೆ.
1: ಇನ್ನು ಪ್ರಸವದ ನಂತರ ಎದೆ ಹಾಲುಣಿಸುವುದರ ಬಗ್ಗೆಯೂ ಕೂಡ ಅನೇಕ ತಪ್ಪು ಕಲ್ಪನೆಗಳು ಇದ್ದಾವೆ, ಗೊಂದಲಗಳು ಇದ್ದಾವೆ, ಇದರ ಬಗ್ಗೆ ತಾವೇನ್ ಹೇಳಿ?
0: ತಾಯಿ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಎದೆ ಹಾಲನ್ನ ಕುಡಿಸೋದ್ರಿಂದ ತಾಯಿಯಲ್ಲಿ ಒಂದು ಆಕ್ಸಿಟೋಸಿನ್ ಅಂತಕ್ಕಂತಹ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಇದು ಗರ್ಭಕೋಶನ ಸಂಕುಚಿತಗೊಳಿಸಿ ಹೆರಿಗೆ ಸಮಯದಲ್ಲಿ ಏನು ಗರ್ಭಕೋಶದಿಂದ ಒಂದು ರಕ್ತಸ್ರಾವ ಆಗುತ್ತೋ ಅದನ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಡೆಲಿವರಿ ಆದ ತಕ್ಷಣವೇ ಎದೆ ಹಾಲನ್ನ ಉಣಿಸ್ಬೇಕು. ಮತ್ತೆ ತಾಯಿ ಮಗುವಿನ ಬಾಂಧವ್ಯ ಕೂಡ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಮತ್ತೆ ಫಸ್ಟ್ ಒಂದು 3 ದಿನಗಳು ತಾಯಿಗೆ ಅಷ್ಟಾಗಿ ಹಾಲು ಉತ್ಪತ್ತಿ ಆಗದೆ ಇರಬಹುದು. ಕಡಿಮೆ ಪ್ರಮಾಣದಲ್ಲಿ ಹಳದಿ ಬಣ್ಣದ ಒಂದು ಹಾಲು ಉತ್ಪಾದನೆ ಆಗುತ್ತೆ, ಇದನ್ನ ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಕೆಲವೊಂದು ಕಡೆ ಅದನ್ನ ಕುಡಿಸಬಾರದು, ಅದನ್ನ ಚೆಲ್ಲಬೇಕು ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಹಾಗೆ ಮಾಡಬಾರದು, ಯಾಕಂದ್ರೆ ಈ ಹಾಲಿನಲ್ಲಿ ಯಥೇಚ್ಛವಾಗಿ ಪೌಷ್ಟಿಕಾಂಶಗಳಿರ್ತವೆ ಮತ್ತೆ ರೋಗ ನಿರೋಧಕ ಶಕ್ತಿಗಳಿರ್ತವೆ. ಸೊ ಹಾಗಾಗಿ ಈ ಹಾಲನ್ನು ಕೂಡ ಮಗುವಿಗೆ ಅವರು ಉಣಿಸ್ಬೇಕು. 2-3 ದಿನಗಳ ನಂತರ ಚೆನ್ನಾಗಿ ಹಾಲು ಉತ್ಪತ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಕೆಲವೊಂದು ಮಹಿಳೆಯರಿಗೆ ಏನು ಒಂದು ಆತಂಕ ಇರುತ್ತೆ ಅಂದ್ರೆ ತಮಗೆ ಬರ್ತಕ್ಕಂತಹ ಹಾಲು ಮಗುವಿಗೆ ಸಾಕಾಗ್ತಿದೆಯೋ ಇಲ್ವೋ, ಆ ಒಂದು ಆತಂಕ ಇದ್ದೇ ಇರುತ್ತೆ ಮಹಿಳೆಯರಿಗೆ. ಮತ್ತೆ ಮನೇಲಿ ಇರತಕ್ಕಂತ ಹಿರಿಯರು ಕೂಡ ಅಯ್ಯೋ ನಮಗೆ ತುಂಬಾ ಬರ್ತಾ ಇತ್ತು, ಇವಳಿಗೆ ಹಾಲೇ ಬರ್ತಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳಿದಾಗ ಅವಳಿಗೆ ಇನ್ನೂ ಒಂದು ಗಾಬರಿ ಆತಂಕ ಉಂಟಾಗೋದು ಸಾಮಾನ್ಯ. ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ತಾಯಿಂದರು ನಾನು ಆಗ್ಲೇ ಹೇಳ್ದಂಗೆ ಪೌಷ್ಟಿಕಾಂಶ ಯುಕ್ತ ಆಹಾರವನ್ನ ಸೇವಿಸಬೇಕು, ಚೆನ್ನಾಗಿ ನೀರು ಮತ್ತು ಹಾಲನ್ನ ಸೇವಿಸಬೇಕು. ಜೊತೆಗೆ ಮಗುವಿಗೆ 2 ಗಂಟೆಗಳಿಗೊಮ್ಮೆ ಕನಿಷ್ಠ ಒಂದು 10-15 ನಿಮಿಷಗಳವರೆಗೆ ಎದೆ ಹಾಲನ್ನ ಉಣಿಸೋದ್ರಿಂದ ಎದೆ ಹಾಲಿನ ಉತ್ಪತ್ತಿ ಚೆನ್ನಾಗಾಗುತ್ತೆ. ಎಷ್ಟು ಹಾಲು ಕುಡಿಸ್ತಾರೋ ಅಷ್ಟು ಹಾಲು ಉತ್ಪತ್ತಿ ಆಗುತ್ತೆ. ಮತ್ತೆ ವಾತಾವರಣನೂ ಕೂಡ ಹಾಗೆ ಇರಬೇಕು, ಪ್ರಶಾಂತವಾಗಿರಬೇಕು. ಏಕಾಂತದಲ್ಲಿ ಎದೆ ಹಾಲನ್ನ ಅವ್ರು ಕುಡಿಸೋದ್ರಿಂದ ಕೂಡ ಉತ್ಪತ್ತಿ ಚೆನ್ನಾಗಾಗುತ್ತೆ. ಮಗು ಯಾವಾಗ ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಥವಾ ದಿನದಲ್ಲಿ ಒಂದು 24 ಗಂಟೆಗಳಲ್ಲಿ 6-8 ಬಾರಿ ಮೂತ್ರ ವಿಸರ್ಜನೆ ಮಾಡ್ತಿದೆ, ಮತ್ತೆ ಮಗುವಿನ ತೂಕ ಆ ಕಾಲಕ್ಕನುಗುಣವಾಗಿ ಹೆಚ್ಚಾಗ್ತಿದೆ ಅಂದಾಗ ತಾಯಿ ಅಂದ್ರೂ ಯಾವುದೇ ರೀತಿ ಆತಂಕ ಪಡೋ ಅವಶ್ಯಕತೆ ಇರಲ್ಲ, ಮಗುವಿಗೆ ಅವರಿಂದ ಬರ್ತಕ್ಕಂತ ಹಾಲು ಸಾಕಾಗ್ತಿದೆ ಅನ್ನೋದೇ ಆಗುತ್ತೆ. ಆನ್ ಡಿಮ್ಯಾಂಡ್ ಮಗು ಕೇಳಿದಾಗೆಲ್ಲ ಅವ್ರು ಎದೆ ಹಾಲನ್ನ ಕುಡಿಸ್ಬೇಕು. ಮಗು ಆಕ್ಟಿವ್ ಆಗಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಅಂದ್ರೆ ರಾತ್ರಿ ಹೊತ್ತು ಎಚ್ಚರ ಇದೆ, ಆಕ್ಟಿವ್ ಆಗಿದೆ ಅಂದಾಗ ಅದು ಪದೇ ಪದೇ ಹಾಲನ್ನ ಕೇಳಂತ ಒಂದು ಸಾಧ್ಯತೆ ಇರುತ್ತೆ. ಗಂಟೆಗಳಿಗೊಮ್ಮೆ ಕೇಳಬಹುದು, ಅದೇ ನಿದ್ದೆ ಮಾಡಿದಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕುಡಿಸಿದ್ರು ಸಾಕಾಗ್ಬಹುದು.
1: ಇತ್ತೀಚೆಗೆ ಒಂದು ಸಮಸ್ಯೆ, ಅವು ಹಾಲು ಕೇಳೋದಿಲ್ಲ ಮತ್ತೆ ಹಾಲು ಕುಡಿಯೋದಿಲ್ಲ ಅಂತ ಹೇಳಿ, ಈ ತರದ್ದು ಸಮಸ್ಯೆ ಬಂದಾಗ ಏನ್ ಮಾಡ್ಬೇಕಾಗತ್ತೆ?
0: ಸಾಮಾನ್ಯವಾಗಿ ಆತರ ಮಗು ಹಾಲು ಕೇಳೋದಿಲ್ಲ ಅನ್ನೋದಿರೋದಿಲ್ಲ. ಯೂಶಲಿ ಏನು ಅಂತಂದ್ರೆ ಈ ಟಾಪ್ ಫೀಡ್ಸ್ ಕೊಡುವಂತ ಸಂದರ್ಭದಲ್ಲಿ ತಾಯಿ ಎದೆ ಹಾಲು ಸಾಕಾಗ್ತಿಲ್ಲ ಅನ್ಕೊಂಡು ಈ ಪೌಡರ್ ಅಥವಾ ಟಾಪ್ ಫೀಡ್ಸ್ ಅಂತ ಏನ್ ಹೇಳ್ತೀವಿ ಅದನ್ನು ಕೊಡುವಂತ ಸಂದರ್ಭದಲ್ಲಿ ಮಗು ಹೊಟ್ಟೆ ತುಂಬಿ ಹಾಲು ಕೇಳದೆ ಇರಬಹುದು ಅಷ್ಟೇ ಹೊರತು, ಸಾಮಾನ್ಯವಾಗಿ ಆರೋಗ್ಯವಾಗಿರ್ತಕ್ಕಂತ ಎಲ್ಲಾ ಮಕ್ಕಳು ಹಾಲನ್ನ ಕೇಳ್ತಾರೆ. ಅದೇ ಆಕ್ಟಿವ್ ಆಗಿದ್ದಾಗ ಪದೇ ಪದೇ ಕೇಳ್ತಾರೆ, ನಿದ್ದೆ ಮಾಡುವಂತ ಸಂದರ್ಭದಲ್ಲಿ 3-4 ಗಂಟೆಗಳಿಗೊಮ್ಮೆ ಕೇಳುವಂತ ಅದೇ ಸಾಧ್ಯತೆ ಇರುತ್ತೆ. ಬಟ್ ಮಗು ಎದೆ ಹಾಲು ಆತರ ಕುಡಿತಾ ಇಲ್ಲ ಅಂದಾಗ ಅವರು ಮಕ್ಕಳ ವೈದ್ಯರಲ್ಲಿಗೆ ಹೋಗಿ ಮಗುವಿನ ತಪಾಸಣೆಯನ್ನ ಮಾಡಿಸೋದು ಸೂಕ್ತ ಅಂತ ಅನ್ಸುತ್ತೆ.
1: ಇನ್ನು ಈ ಪ್ರಸವದ ನಂತರ ನಾವು ಗಮನಹರಿಸಬೇಕಾದಂತಹ ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನುವಂಥದ್ದು ಅಥವಾ ಕುಟುಂಬ ನಿಯಂತ್ರಣ ಅಂತ ಹೇಳಿ ನಾವು ಕರಿತೇವೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ ಮತ್ತು ಕುಟುಂಬ ನಿಯಂತ್ರಣವನ್ನ ನಾವು ಎಲ್ಲಿಯವರೆಗೆ ಮಾಡಬೇಕಾಗುತ್ತೆ?
0: ಇದು ಏನು ಅಂತಂದ್ರೆ ಒಂದು ತಪ್ಪು ಕಲ್ಪನೆ ಬಾಣಂತಿಯರಿಗೆ ಏನಿರುತ್ತೆ ಅಂದ್ರೆ ಯೂಶಲಿ ಎದೆ ಹಾಲು ಉಣಿಸುವಂತ ಎಲ್ಲಾ ಬಾಣಂತಿಯರಿಗೆ ನಿಯಮಿತವಾಗಿ ಅವರು ಮುಟ್ಟಾಗೋದಿಲ್ಲ, ಕೆಲ ಕಾಲಗಳು ಮುಟ್ಟಾಗೋದೇ ಇಲ್ಲ, 6 ತಿಂಗಳಿರ್ಬೋದು, 9 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತಕ್ಕಂತ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ಹಾಗಿಲ್ಲ, ಅದು ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಗರ್ಭಧರಿಸತಕ್ಕಂತಹ ಎಲ್ಲಾ ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ಮುಟ್ಟಾಗ್ಲಿಲ್ಲ ಅಂದ್ರೂ ಕೂಡ ಕುಟುಂಬ ನಿಯಂತ್ರಣ ಯೋಜನೆಯನ್ನ ಅವರು ಪಾಲಿಸಲೇಬೇಕಾಗತ್ತೆ. ಮೊದಲನೇ ಮಗುವಿಗೂ ಮತ್ತೆ 2ನೇ ಮಗುವಿಗೂ ಕನಿಷ್ಠ ಒಂದು 3 ವರ್ಷಗಳ ಅಂತರವನ್ನ ಅವರು ಕೊಡ್ಲೇಬೇಕಾಗತ್ತೆ. ಯಾಕಂತಂದ್ರೆ ತಾಯಿಯ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುತ್ತೆ, ಅವಳು ಸಹಜ ಸ್ಥಿತಿಗೆ ಮರಳಲು, ಅವಳು ಆರೋಗ್ಯವಂತ ಒಂದು ತಾಯಿಯಾಗ್ಲಿಕ್ಕೆ ಒಂದು ಕನಿಷ್ಠ 3 ವರ್ಷಗಳ ಅವಧಿಯಾದ್ರೂ ಬೇಕಾಗಿರುತ್ತೆ. ಜೊತೆಗೆ ಈ ಮೊದಲನೇ ಮಗುವಿನ ಪಾಲನೆಗೆ ಆರೈಕೆಗೆ ಕೂಡ ಅವಳು ಗಮನ ಹರಿಸಬೇಕಾಗಿರುತ್ತೆ. ಸೊ ಹಾಗಾಗಿ ಆ ಒಂದು ಪೀರಿಯಡ್ ತುಂಬಾನೇ ಮುಖ್ಯ. ಮತ್ತೆ ಒಂದು ಪಕ್ಷ ಅವಳು ಆ 3 ವರ್ಷಗಳ ಅಂತರವನ್ನ ಕೊಡದೆ ಬೇಗ ಗರ್ಭಧರಿಸಿದ್ದೆ ಆದಲ್ಲಿ ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಅದು ಗರ್ಭಪಾತ ಇರ್ಬೋದು ಅಥವಾ ದಿನ ತುಂಬಕ್ಕೂ ಮುಂಚೆನೆ ಹೆರಿಗೆ ನೋವು ಬರ್ತಕ್ಕಂಥದ್ದು, ಹೆರಿಗೆ ಆಗ್ತಕ್ಕಂಥದ್ದು, ಮತ್ತೆ ಕಡಿಮೆ ತೂಕದ ಒಂದು ಮಗು ಹುಟ್ಟತಕ್ಕಂಥದ್ದು. ಸೊ ಈ ತರ ಸಮಸ್ಯೆಗಳು ಅವಳು ಮುಂದಿನ ಪ್ರೆಗ್ನೆನ್ಸಿಯಲ್ಲಿ ಅವಳಿಗೆ ಕಾಡುತ್ತೆ, ಮತ್ತೆ ರಕ್ತಹೀನತೆನೂ ಕೂಡ ಆಗ್ಬಹುದು. ಸೊ ಹಾಗಾಗಿ ಈ ಒಂದು 3 ವರ್ಷಗಳ ಅಂತರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಇವಳ ಆರೋಗ್ಯವನ್ನು ಚೆನ್ನಾಗಿರುತ್ತೆ, ಮತ್ತೆ ಮೊದಲನೇ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ, ಮುಂದೆ ಹುಟ್ಟತಕ್ಕಂತ ಮಗುವಿನ ಆರೋಗ್ಯವೂ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ರೀತಿಯ ಒಂದು ಕುಟುಂಬ

0: ನಿಯಂತ್ರಣ ಯೋಜನೆಯನ್ನ ಅವಳು ಪಾಲಿಸಬೇಕಾಗತ್ತೆ. ನಾವು ಸಾಮಾನ್ಯವಾಗಿ ಒಂದು ರೆಕಮೆಂಡ್ ಮಾಡ್ತಕ್ಕಂಥದ್ದು ಕಾಪರ್ ಟೀ ಅಂತ ಹೇಳ್ತೀವಿ. ಇದು ಕಾಪರ್ ಟೀ ಅಂತಕ್ಕಂಥದ್ದು ಒಂದು ಸಣ್ಣ ಟೀ ಆಕಾರದಲ್ಲಿ ಇರ್ತಕ್ಕಂಥ ಸಾಧನ. ಇದರಲ್ಲಿ ಕಾಪರ್ ಅಂಶ ಇರುತ್ತೆ. ಇದನ್ನ ಗರ್ಭಕೋಶದ ಒಳಗಡೆ ನಾವು ಅದನ್ನ ಅಳವಡಿಸ್ತೀವಿ. ಆ ಅಳವಡಿಸಿದಂತ ಸಂದರ್ಭದಲ್ಲಿ ಗರ್ಭಧಾರಣೆ ಆಗೋದಿಲ್ಲ. ಇದು ಏನು ಅಂತಂದ್ರೆ ಹೆರಿಗೆ ಆದ ತಕ್ಷಣವೇ ಕೂಡ ಇದನ್ನ ಅಳವಡಿಸಿಕೊಳ್ಬಹುದು. ಸಹಜ ಹೆರಿಗೆ ಆಗಿರ್ಲಿ ಅಥವಾ ಸಿಸೇರಿಯನ್ ಹೆರಿಗೆ ಆಗಿರ್ಲಿ, ಆ ತಕ್ಷಣವೇ ಇದನ್ನ ಗರ್ಭಕೋಶದಲ್ಲಿ ಅಳವಡಿಸ್ತಕ್ಕಂತಹ ಒಂದು ಮಾರ್ಗ ಇದೆ. ಅಂದ್ರೆ ಅದರಲ್ಲಿ ಬಹಳಷ್ಟು ಅಡ್ವಾಂಟೇಜಸ್ ಇದೆ. ಏನಂದ್ರೆ ಅವಾಗ್ಲೇ ಹಾಕಿಸ್ಕೊಂಡ್ರೆ ಮತ್ತೆ ಈ ಕಾರಣಕ್ಕೋಸ್ಕರ ಅವರು ಆಸ್ಪತ್ರೆ ಭೇಟಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನೋವೇನು ಇರೋದಿಲ್ಲ, ಬಟ್ ಯಾವುದೇ ರೀತಿಯ ಒಂದು ಡಿಸ್ಕಂಫರ್ಟ್ ಕೂಡ ಇರೋದಿಲ್ಲ ಆ ಸಂದರ್ಭದಲ್ಲಿ ಅವರು ಅಳವಡಿಸಿಕೊಳ್ಳೋದ್ರಿಂದ. ಆ ಸಂದರ್ಭದಲ್ಲಿ ಮಿಸ್ ಆದ್ರೆ 6 ವಾರಗಳ ನಂತರ ಈ ಕಾಪರ್ ಟೀ ಅನ್ನ ಅವರು ಅಳವಡಿಸಿಕೊಳ್ಬಹುದು. ಆದ್ರೂ 3 ವರ್ಷ, 5 ವರ್ಷ, 10 ವರ್ಷ ಈ ತರ ಬೇರೆ ಬೇರೆ ಕಾಲಾವಧಿಯ ಕಾಪರ್ ಟೀ ಲಭ್ಯ ಇರುತ್ತೆ. ಅವರು ನೋಡಿಕೊಂಡು ಅವ್ರಿಗೆ ಎಷ್ಟು ವರ್ಷಗಳ ಅಂತರ ಬೇಕೋ ಅಷ್ಟು ವರ್ಷಗಳ ಕಾಪರ್ ಟೀಯನ್ನು ಅಳವಡಿಸಿಕೊಳ್ಬಹುದು. ಅವರಿಗೆ ಮತ್ತೆ ಗರ್ಭ ಧರಿಸುವ ಒಂದು ಆಸೆ ಬಂದಾಗ ಅವರು ವೈದ್ಯರಲ್ಲಿಗೆ ಬಂದು ಅದನ್ನ ತೆಗೆಸ್ಕೊಳ್ಬಹುದು. ಸೊ ಅದನ್ನ ತೆಗೆಸಿದ ಇಮಿಡಿಯೇಟ್ ಆಗಿ ಅವರು ಗರ್ಭ ಧರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾಪರ್ ಟೀ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ದೇಹದಲ್ಲಿ ಯಾವುದೇ ವ್ಯತ್ಯಾಸಗಳಾದ್ರೂ ಅದರಿಂದ ಬಂತು ಅನ್ನೋದನ್ನ ನಾವು ದಿನನಿತ್ಯ ನಮ್ಮ ಹೊರರೋಗಿ ವಿಭಾಗದಲ್ಲಿ ನೋಡ್ತೀವಿ. ಮೇಡಮ್ ಅದನ್ನ ಹಾಕಿಸ್ಕೊಂಡಿದ್ರಿಂದ ನಾನ್ ದಪ್ಪ ಆಗ್ತಿದ್ದೀನಿ ಅಂತ ಬಂದ್ರೆ, ಮತ್ತೆ ಇನ್ನೊಂದು ಪೇಷಂಟ್ ಮೇಡಮ್ ಅದನ್ನ ಹಾಕಿಸ್ಕೊಂಡಿರೋದ್ರಿಂದ ನಾನ್ ಸಣ್ಣ ಆಗ್ತಿದ್ದೀನಿ, ವೀಕ್ ಆಗ್ತಿದ್ದೀನಿ. ಸೊ ಈ ತರ ಯಾವುದೇ ಸಮಸ್ಯೆಗಳು ಬಂದ್ರೂ ಕೂಡ ಅದನ್ನ ಕಾಪರ್ ಟೀಯಿಂದನೇ ಅನ್ನೋದು ಒಂದು ಭಾವನೆ ನಮ್ಮ ಸಮಾಜದಲ್ಲಿದೆ. ಕೆಲವೊಂದು ಹೆಂಗೆ ಅಂದ್ರೆ ಅದು ಎದೆಗೆ ಹೋಯ್ತಂತೆ, ಇನ್ನೇನೋ ಪ್ರಾಬ್ಲಮ್ ಆಯ್ತಂತೆ ಅಂತ ಮನೆಯಲ್ಲಿ ಹಿರಿಯರು ಕೂಡ ಆತಂಕ ಪಡೋದನ್ನ ನಾವು ನೋಡಿದೀವಿ. ಇದರಿಂದ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಇದು ಬಹಳ ಒಂದು ಸುರಕ್ಷಿತ ಕುಟುಂಬ ನಿಯಂತ್ರಣ ವಿಧಾನ ಅಂತಾನೆ ಹೇಳ್ಬೋದು. ಅದರ ದಾರನ ಪದೇ ಪದೇ ಪರೀಕ್ಷೆ ಮಾಡ್ಕೊಳ್ಬೇಕು ಅನ್ನೋದು ಏನು ಇರೋದಿಲ್ಲ. ಅಥವಾ ವೈದ್ಯರಲ್ಲಿಗೆ ಪದೇ ಪದೇ ಹೋಗಿ ಅದು ಸರಿಯಾಗಿ ಕೂತಿದೆಯಾ ಅಂತನೋ ಅಥವಾ ಅದು ಸುರಕ್ಷಿತವಾಗಿದೆಯಾ ಅಂತನೋ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳುವಂತ ಅವಶ್ಯಕತೆಯನ್ನು ಕೂಡ ಅವ್ರಿಗಿರೋದಿಲ್ಲ. ಯಾವ್ದಾದ್ರು ತೊಂದರೆ ಇದ್ದಂತ ಸಂದರ್ಭದಲ್ಲಿ ಅಷ್ಟೇ ವೈದ್ಯರಲ್ಲಿಗೆ ಹೋದ್ರೆ ಸಾಕಾಗುತ್ತೆ. ಸೊ ಇದೊಂದು ಒಳ್ಳೆಯ ವಿಧಾನ ಅಂತಾನೆ ಹೇಳ್ಬೋದು. ಇದನ್ನ ಅವರು ಅಳವಡಿಸಿಕೊಳ್ಬಹುದು. ಅದು ಬಿಟ್ರೆ ಬಾಣಂತಿಯರಿಗೆ ಇನ್ನೊಂದು ಸೂಕ್ತವಾದ ವಿಧಾನ ಅಂತಂದ್ರೆ ಗರ್ಭನಿರೋಧಕ ಚುಚ್ಚುಮದ್ದು. ಈ ಒಂದು ಚುಚ್ಚುಮದ್ದಿನಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇರುತ್ತೆ. ಸೊ ಇದು ಖಾಸಗಿ ಆಸ್ಪತ್ರೆಗಳಲ್ಲೂ ಲಭ್ಯವಿರುತ್ತೆ, ಮತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂತರ ಅಂತಕ್ಕಂತ ಹೆಸರಿನಲ್ಲಿ ಈ ಒಂದು ಚುಚ್ಚುಮದ್ದು ಲಭ್ಯ ಇರುತ್ತೆ. ಇದು 6 ವಾರಗಳ ನಂತರ ಬಾಣಂತಿ ಮಹಿಳೆಯರು ಹಾಕಿಸ್ಕೊಳ್ಬಹುದು. ಇದು 3 ತಿಂಗಳ ಕಾಲ ಇದರ ಒಂದು ಎಫೆಕ್ಟ್ ಇರುತ್ತೆ. ಸೊ ಪ್ರತಿ 3 ತಿಂಗಳಿಗೊಮ್ಮೆ ಈ ಚುಚ್ಚುಮದ್ದನ್ನ ಅವರು ಹಾಕಿಸ್ಕೊಳ್ಬಹುದು. ಇದರ ಅಡ್ವಾಂಟೇಜ್ ಏನು ಅಂತಂದ್ರೆ, ಬೇರೆ ಸಂದರ್ಭದಲ್ಲಿ ಇದನ್ನ ಹಾಕಿಸ್ಕೊಳ್ಳಂತ ಆದಾಗ ಏನಾಗುತ್ತೆ ಅಂದ್ರೆ ಮುಟ್ಟಿನಲ್ಲಿ ಸ್ವಲ್ಪ ಏರುಪೇರು ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ಈ ಬಾಣಂತಿ ಮಹಿಳೆಯರಿಗೆ ಸಹಜವಾಗಿ ಮುಟ್ಟು ಅವರು ನಿಯಮಿತವಾಗಿ ಆಗ್ತಾ ಇರೋದಿಲ್ಲ. ಸೊ ಈ ಸಂದರ್ಭದಲ್ಲಿ ಆಗ್ತಿದ್ದಾಗ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಸೊ ಈ ಒಂದು ವಿಧಾನವನ್ನು ಕೂಡ ಅವರು ಅನುಸರಿಸಬಹುದಾಗಿರುತ್ತೆ. ಮತ್ತೆ ಫ್ಯಾಮಿಲಿ ಕಂಪ್ಲೀಟ್ ಆದಾಗ ಅವರು ಬೇಕಾದ್ರೆ ಶಾಶ್ವತವಾದ ಒಂದು ಕುಟುಂಬ ನಿಯಂತ್ರಣ ಯೋಜನೆಗೆ ಅವರು ಹೋಗ್ಬೋದು. ಅಂದ್ರೆ ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ಅಂತ ಹೇಳ್ತೀವಿ. ಇದನ್ನ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಆದಂತ ಸಂದರ್ಭದಲ್ಲಿ ಆ ತಕ್ಷಣವೇ ಮಾಡಿಸ್ಕೊಳ್ಬಹುದು. ಆ ಸಂದರ್ಭದಲ್ಲಿ ಮಾಡಿಸ್ಲಿಲ್ಲ ಅಂತಂದ್ರೆ 6 ವಾರಗಳ ನಂತರ ಅವರು ಅದನ್ನ ಟ್ಯೂಬೆಕ್ಟಮಿ ಆಪರೇಷನ್ ನ ಮಾಡಿಸ್ಕೊಳ್ಬಹುದು. ಅದನ್ನ ಮಾಮೂಲಿ ಲ್ಯಾಪ್ರೋಟಮಿ ಶಸ್ತ್ರಚಿಕಿತ್ಸೆ ಮೂಲಕ ಕೂಡ ಮಾಡಿಸ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಈ ಮಗುವಿನ ಆರೋಗ್ಯ ಸುಧಾರಿಸಿದ ನಂತರ ಯಾವುದೇ ಒಂದು ಸಂದರ್ಭದಲ್ಲಿ ಮುಟ್ಟಾದ 7 ದಿನಗಳ ಒಳಗೆ ಈ ಒಂದು ಆಪರೇಷನ್ ನ ಅವರು ಮಾಡಿಸ್ಕೊಳ್ಬಹುದು. ಮತ್ತೆ ಈಗ ತಾಯಿಗೆ ಅದು ಸಾಧ್ಯವಾಗ್ಲಿಲ್ಲ ಟ್ಯೂಬೆಕ್ಟಮಿ ಆಪರೇಷನ್ ಅಥವಾ ಬೇರೆ ರೀತಿಯ ಒಂದು ಕುಟುಂಬ ನಿಯಂತ್ರಣ ಯೋಜನೆ ಅನುಸರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದಾಗ ಅವರ ಪತಿಯಂದ್ರು ಕೂಡ ನಿರೋಧನ ಬಳಸಬಹುದು. ಅದು ತಾತ್ಕಾಲಿಕ ವಿಧಾನ ಆಗುತ್ತೆ. ಶಾಶ್ವತವಾಗಿ ಬೇಕು ಅಂದಾಗ ಅವರು ವ್ಯಾಸೆಕ್ಟಮಿ ಅಂತ ಒಂದು ಆಪರೇಷನ್ ಇರುತ್ತೆ, ಇದನ್ನು ಕೂಡ ಮಾಡಿಸ್ಕೊಳ್ಬಹುದು. ಇದನ್ನು ಮಾಡಿಸ್ಕೊಳ್ಳೋಕು ಕೂಡ ನಮ್ಮ ಸಮಾಜದಲ್ಲಿ ಪುರುಷರಿಗೆ ಒಂದ್ಗೆ ಹಿಂಜರಿಕೆ ಇರುತ್ತೆ, ಅದರಿಂದ ಅವರಿಗೆ ಒಂದು ಶಕ್ತಿ ಕಡಿಮೆ ಆಗುತ್ತೆ ಅಂತನೋ ಅಥವಾ ಲೈಂಗಿಕ ಸಂಪರ್ಕ ಸಮಯದಲ್ಲಿ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಇರುತ್ತೆ. ಯಾವುದೇ ರೀತಿಯ ಒಂದು ಅವರಿಗೆ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಇದು ಸರಳವಾದ ಒಂದು ಹೊಲಿಗೆ ರಹಿತ ಗಾಯರಹಿತ ಶಸ್ತ್ರಚಿಕಿತ್ಸೆ. ಸೊ ಅದನ್ನು ಕೂಡ ಪುರುಷರು ಕೂಡ ಮಾಡಿಸ್ಕೊಳ್ಬಹುದು.
1: ಹೀಗೆ ಈ ಎಲ್ಲ ವಿಧಾನಗಳನ್ನ ಬಳಕೆಯನ್ನ ಮಾಡಿಕೊಂಡು ಕುಟುಂಬ ನಿಯಂತ್ರಣವನ್ನ ಮಾಡಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಈ ಬಾಣಂತನದ ಅವಧಿಯಲ್ಲಿ ಬಾಣಂತಿಯರ ಮಾನಸಿಕ ಆರೋಗ್ಯಕ್ಕೆ ಎಷ್ಟು ಮಟ್ಟಿಗೆ ಒತ್ತನ್ನು ನೀಡಬೇಕಾಗುತ್ತೆ?
0: ಇದು ಹೇಗೆ ನಾವು ದೈಹಿಕ ಆರೋಗ್ಯಕ್ಕೆ ಒಂದು ಇಂಪಾರ್ಟೆನ್ಸ್ ನ ಕೊಡ್ತೀವೋ ಅದೇ ರೀತಿ ಆಕೆಯ ಒಂದು ಮಾನಸಿಕ ಆರೋಗ್ಯದ ಕಡೆಗೂ ಕೂಡ ಗಮನ ಕೊಡಬೇಕಾಗತ್ತೆ. ಸಹಜವಾಗಿ ತಾಯಿಗೆ ಏನಾಗುತ್ತೆ, ಒಂದು ಆರೋಗ್ಯದಲ್ಲಿ ಸುಸ್ತು ಆಯಾಸದ ಜೊತೆಗೆ ಮಗುವಿನ ಒಂದು ಆರೈಕೆ ಅನ್ನೋದು ಅವಳಿಗೆ ಒಂದು ಚಾಲೆಂಜ್ ಆಗಿರುತ್ತೆ. ಅದಕ್ಕೆ ಅವಳಿಗೆ ಆತಂಕಗಳು ಗಾಬರಿಗಳು ಇರುತ್ತೆ. ಮತ್ತೆ ಹಾರ್ಮೋನಲ್ಲೂ ವ್ಯತ್ಯಾಸ ಕೂಡ ಆಗೋದ್ರಿಂದ ತಾಯಿಗೆ ಸಹಜವಾಗಿ ಒಂದು ಬೇಸರ ಆಗ್ತಕ್ಕಂಥದ್ದು, ಖಿನ್ನತೆ ಆಗ್ತಕ್ಕಂಥದ್ದು, ಅವಾಗವಾಗ ಅಳು ಬರೋದು, ಕೋಪ ಬರೋದು, ಕಿರಿಕಿರಿ ಆಗೋದನ್ನ ನಾವು ನೋಡ್ತೀವಿ. ಸೊ ಇದನ್ನ

0: ತಡೆಗಟ್ಟಲು ಏನ್ ಮಾಡ್ಬೇಕು ಅಂದ್ರೆ ಪೌಷ್ಟಿಕಾಂಶ ಇರತಕ್ಕಂತ ಆಹಾರ ಸೇವಿಸಬೇಕು, ಚೆನ್ನಾಗಿ ವಿಶ್ರಾಂತಿಯನ್ನ ಪಡಿಬೇಕು, ಮತ್ತೆ ಚೆನ್ನಾಗಿ ನಿದ್ರೆಗೆ ಹೆಚ್ಚಿನ ಒತ್ತನ್ನ ಕೊಟ್ಟು ಚೆನ್ನಾಗಿ ನಿದ್ರೆ ಮಾಡ್ಬೇಕು. ಜೊತೆಗೆ ಕುಟುಂಬದವರು ಕೂಡ, ಜೊತೆಯಲ್ಲಿ ಇರೋರು ಕೂಡ ಆಕೆಗೆ ಒಂದು ಎಮೋಷನಲ್ ಸಪೋರ್ಟ್ ಅನ್ನ ಕೊಡ್ಬೇಕು. ಆ ಮಗುವಿನ ಆರೈಕೆಯನ್ನ ಜವಾಬ್ದಾರಿಯನ್ನ ಅವರು ಕೂಡ ಹೊತ್ಕೊಳ್ಬೇಕು. ಅದು ಪತಿಯಂದ್ರಿರ್ಬೋದು ಅಥವಾ ಮನೆಯವರಿರ್ಬೋದು, ಆರೈಕೆಯ ಜವಾಬ್ದಾರಿಯನ್ನ ಅವರು ಹಂಚ್ಕೊಳ್ಳೋದ್ರಿಂದ ಆಕೆಯ ಒಂದು ಮಾನಸಿಕ ಒತ್ತಡ ಏನಿದೆ ಅದು ಕಡಿಮೆ ಆಗಿ ಅವಳ ಮಾನಸಿಕ ಆರೋಗ್ಯ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಂದು ಬಾರಿ ಅದು ಹೆಚ್ಚಿನ ತೀವ್ರತೆಗೆ ತಿರುಗಿ ಆಕೆಗೆ ಸೈಕೋಸಿಸ್ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ಈ ತರ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು, ಬಾಣಂತಿ ಸನ್ನಿ ಅಂತ. ಸೊ ಅಂತಹ ಏನಾದ್ರೂ ಸಮಸ್ಯೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ನಾವು ನೋಡ್ತೀವಿ ಗ್ರಾಮೀಣ ಭಾಗದಲ್ಲಿ ತಕ್ಷಣ ವೈದ್ಯರಿಗೆ ಅವ್ರು ಕರ್ಕೊಂಡು ಹೋಗೋದಿಲ್ಲ, ಬೇರೆ ಬೇರೆ ಸೋಂಕಾಗಿದೆ ಅಂತನೋ ಇನ್ನೇನೋ ಆಗಿದೆ ಅಂತನೋ ಇನ್ನೇನೋ ಮಾಡಿಸುವಂತದ್ದನ್ನ ನಾವು ನೋಡ್ತೀವಿ. ಹಾಗೆ ಮಾಡಬಾರ್ದು, ಅದನ್ನ ಇಗ್ನೋರ್ ಮಾಡದೇನೆ ತಕ್ಷಣ ಮಾನಸಿಕ ವೈದ್ಯರಲ್ಲಿಗೆ ಆಕೆಯನ್ನ ಕರ್ಕೊಂಡು ಹೋಗಿ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸೋದ್ರಿಂದ ಆಕೆಯ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ.
1: ಕಡೆಯದಾಗಿ ಈ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಿಮ್ಮ ಸಲಹೆಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ?
0: ನಾನು ಆಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ, ಅಲ್ಲಿಗೆ ಬಂದು ನನ್ನನ್ನು ಕಾಣಬಹುದು. ಮತ್ತೆ ನನ್ನ ಫೋನ್ ನಂಬರ್ 9343995917. ಸೊ ಈ ಸಂಖ್ಯೆಗೂ ಕೂಡ ಕರೆ ಮಾಡಿ ತಮಗೆ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರೆ, ಅನುಮಾನಗಳಿದ್ರೆ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಬಹುದು.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ.
0: 9343995917.
1: ಒಳ್ಳೆದು ಡಾಕ್ಟರ್ ಕಿರಣ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತೆ ಆರೈಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಸರ್, ಥ್ಯಾಂಕ್ ಯು. ಇದುವರೆಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಬಾಣಂತಿಯರ ಆರೋಗ್ಯ ಮತ್ತು ಆರೈಕೆ ಈ ಕುರಿತು ಆಲೂರಿನ ಸಾರ್ವಜನಿಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಕೆವಿ ಕಿರಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ: ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಸ್ತುತಿ ಯೋಗೀಶ್ ಎಂಎನ್.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ. ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಪಿಎಂ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಎಐಎಫ್, ಇದು ಕೃಷಿ ಕೊಯ್ಲು ನಂತರದ ನಿರ್ವಹಣೆ, ಮಾರುಕಟ್ಟೆ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ನೀಡುವಂತಹ ಧನ ಸಹಾಯ ಯೋಜನೆ. 2020-2029 10 ವರ್ಷಗಳ ಅವಧಿಗೆ 1,00,000 ಕೋಟಿವರೆಗೆ ಬಡ್ಡಿ ರಿಯಾಯಿತಿ ನೀಡುವ ಸಾಲದ ಒಂದು ಯೋಜನೆಯಾಗಿದೆ. ಇದು ರೈತರು, ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ ಎಫ್ಪಿಒಸ್, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು, ಸ್ಟಾರ್ಟ್ಅಪ್ಗಳಿಗೆ 2.5 ಕೋಟಿವರೆಗೆ 3% ವಾರ್ಷಿಕ ಬಡ್ಡಿ ಸಬ್ಸಿಡಿಯೊಂದಿಗೆ ಸಾಲ ನೀಡಲಾಗುತ್ತದೆ. ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2020 ಆರಂಭವಾದ ಈ ನಿಧಿಯು ಕೃಷಿ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆಯನ್ನು ಉತ್ತೇಜಿಸುವ ಮೂಲಕ ಬೆಳೆ ಕೊಯ್ಲು ನಂತರದ ನಿರ್ವಹಣಾ ಮೂಲಸೌಕರ್ಯ ಮತ್ತು ಸಮುದಾಯ ಕೃಷಿ ಆಸ್ತಿಗಳ ನಿರ್ಮಾಣಕ್ಕಾಗಿ ಮಧ್ಯಮದಿಂದ ದೀರ್ಘಾವಧಿಯ ಸಾಲ ಸೌಲಭ್ಯವನ್ನು ಒದಗಿಸುವಂತಹ ಒಂದು ಯೋಜನೆ. ಉತ್ಪಾದಕತೆಯನ್ನ ಸುಧಾರಿಸುವಂತದ್ದು, ಆಹಾರ ವ್ಯರ್ಥವಾಗುವುದನ್ನ ಕಡಿಮೆ ಮಾಡೋದು ಮತ್ತು ಗೋದಾಮು, ಕೋಲ್ಡ್ ಸ್ಟೋರೇಜ್ ಮತ್ತು ಸಮುದಾಯ ಕೃಷಿ ಸತ್ತುಗಳಂತಹ ಸೌಲಭ್ಯಗಳಲ್ಲಿ ಹೂಡಿಕೆಯನ್ನು ಬೆಂಬಲಿಸುವ ಮೂಲಕ ರೈತರ ಆದಾಯವನ್ನ ಹೆಚ್ಚಿಸುವುದು ಈ ಯೋಜನೆಯ ಒಂದು ಪ್ರಮುಖ ಗುರಿಯಾಗಿದೆ. ಕೃಷಿ ಮೂಲಸೌಕರ್ಯ ನಿಧಿ ಯೋಜನೆಯು ಫಲಾನುಭವಿಗಳಿಗೆ ಹಲವು ಪ್ರೋತ್ಸಾಹಗಳನ್ನ ನೀಡುತ್ತಾ ಬರ್ತಾ ಇದೆ. ಪ್ರಮುಖವಾಗಿ ಬಡ್ಡಿ ರಿಯಾಯಿತಿ ನೀಡುತ್ತೆ. ಯೋಜನೆ ಅಡಿಯಲ್ಲಿ ಮಂಜೂರಾದ 2 ಕೋಟಿವರೆಗಿನ ಸಾಲಗಳಿಗೆ ವಾರ್ಷಿಕ ಬಡ್ಡಿ ರಿಯಾಯಿತಿ ಲಭ್ಯ ಇರುತ್ತೆ. ಈ ರಿಯಾಯಿತಿಯನ್ನ ಗರಿಷ್ಠ 7 ವರ್ಷಗಳವರೆಗೆ ಒದಗಿಸಲಾಗುತ್ತೆ. ಅರ್ಹ ಸಾಲಗಾರರಿಗೆ 2 ಕೋಟಿವರೆಗಿನ ಸಾಲಗಳಿಗಾಗಿ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ಕ್ರೆಡಿಟ್ ಗ್ಯಾರಂಟಿ ಫಂಡ್ ಟ್ರಸ್ಟ್ ಯೋಜನೆಯಡಿಯಲ್ಲಿ ಕ್ರೆಡಿಟ್ ಖಾತರಿ ಕವರೇಜ್ ಲಭ್ಯ ಇರುತ್ತೆ. ಈ ಕವರೇಜ್ಗೆ ತಗಲುವ ಸಂಪೂರ್ಣ ವೆಚ್ಚವನ್ನ ಸರ್ಕಾರವೇ ಭರಿಸುತ್ತೆ. ರೈತ ಉತ್ಪಾದಕ ಸಂಸ್ಥೆಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನ ನಬಾರ್ಡ್ ಅಂಗಸಂಸ್ಥೆಗಳ ಮೂಲಕ ವಿಸ್ತರಿಸಲು ಸಹ ಪ್ರಸ್ತಾಪಿಸಲಾಗಿದೆ. ಸಾಲ ಮರುಪಾವತಿಯ ಮೇಲಿನ ಮುಂದೂಡಿಕೆಯ ಅವಧಿಯು ಕನಿಷ್ಠ 6 ತಿಂಗಳು ಮತ್ತು ಗರಿಷ್ಠ 2 ವರ್ಷಗಳವರೆಗೆ ಇರುತ್ತೆ. ಯೋಜನೆಗೆ ಯಾರ್ಯಾರೆಲ್ಲ ಅರ್ಹರು ಅನ್ನೋದನ್ನ ನೋಡೋಣ. ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕೃಷಿ ಉದ್ಯಮಿಗಳು, ಸ್ಟಾರ್ಟ್ಅಪ್ಗಳು, ಸ್ವಸಹಾಯ ಗುಂಪುಗಳು, ಜಂಟಿ ಹೊಣೆಗಾರಿಕೆ ಗುಂಪುಗಳು, ಮಾರ್ಕೆಟಿಂಗ್ ಸಹಕಾರಿ ಸಂಘಗಳು, ಬಹು ಉಪಯೋಗಿ ಸಹಕಾರಿ ಸಂಘಗಳು, ರಾಷ್ಟ್ರೀಯ ಮತ್ತು ರಾಜ್ಯ ಸರ್ಕಾರದ ಸಹಕಾರ ಸಂಘಗಳ ಒಕ್ಕೂಟಗಳು, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಸ್ಥಳೀಯ ಸಂಸ್ಥೆಗಳ ಪ್ರಾಯೋಜಿತ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಯೋಜನೆಗಳು ಕೂಡ ಹಣಕಾಸು ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ನಿಧಿಯು ಮುಖ್ಯವಾಗಿ ಬೆಳೆ ಕೊಯ್ಲು ನಂತರದ ನಿರ್ವಹಣೆಗಾಗಿ ಮತ್ತು ಸಮುದಾಯ ಕೃಷಿ ಆಸ್ತಿಗಳಿಗೆ ಹಣಕಾಸು ಸೌಲಭ್ಯವನ್ನು ಒದಗಿಸುತ್ತೆ. ಅವುಗಳೆಂದರೆ ಗೋದಾಮುಗಳ ನಿರ್ಮಾಣ, ಸಿಲೋಸ್ಗಳ ನಿರ್ಮಾಣ, ಕೋಲ್ಡ್ ಸ್ಟೋರೇಜ್ ಮತ್ತು ಕೋಲ್ಡ್ ಚೈನ್ ಪ್ಯಾಕೇಜಿಂಗ್ ಘಟಕಗಳು, ಪ್ರಾಥಮಿಕ ಸಂಸ್ಕರಣಾ ಚಟುವಟಿಕೆಗಳು, ಸಾರಿಗೆ ಸೌಲಭ್ಯಗಳು, ಸಾರಿಗೆ ಸೌಲಭ್ಯ ಅಂದರೆ ರೆಫರ್ ವ್ಯಾನ್ಗಳು, ಟ್ರ್ಯಾಕ್ಟರ್ಗಳು, ಕಸ್ಟಮ್ ಹೈರಿಂಗ್ ಸೆಂಟರ್ಗಳು, ಸಾವಯವ ಜೈವಿಕ ಉತ್ತೇಜಕ ಉತ್ಪಾದನಾ ಘಟಕಗಳು, ಹೈಡ್ರೋಫೋನಿಕ್ ಕೃಷಿ, ಅಣಬೆ ಕೃಷಿ, ಒಳಾಂಗಣ ಕೃಷಿ, ಏರೋಫೋನಿಕ್ ಕೃಷಿ, ಪಾಲಿಹೌಸ್ ಅಂದ್ರೆ ಹಸಿರುಮನೆ ಕೃಷಿ, ಈ ತರ ಚಟುವಟಿಕೆಗಳಿಗೆ ಉತ್ತೇಜನವನ್ನ ಕೊಡುತ್ತೆ. ಜೊತೆಗೆ ಸಾರಿಗೆ ಸೌಲಭ್ಯವನ್ನ ಒದಗಿಸಲು ಕೂಡ ಉತ್ತೇಜನವನ್ನ ಕೊಡುತ್ತೆ. ಯೋಜನೆಯ ವ್ಯಾಪ್ತಿಯನ್ನ ವಿಸ್ತರಿಸಲು ಇತ್ತೀಚೆಗೆ ಕೆಲವೊಂದು ಬದಲಾವಣೆಗಳನ್ನ ಮಾಡಲಾಗಿದೆ. ಎಲ್ಲಾ ಅರ್ಹ ಫಲಾನುಭವಿಗಳಿಗೆ ಸಾಧ್ಯವಾಗುವ ಸಮುದಾಯ ಕೃಷಿ ಆಸ್ತಿಗಳ ಮೂಲಕ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲು ಇತ್ತೀಚೆಗೆ ಅನುಮತಿಯನ್ನು ನೀಡಲಾಗಿದೆ. ಪಿಎಂ ಕುಸುಮ್ ಘಟಕ ಎ ಸಂಯೋಜನೆ ಅಡಿ ರೈತರು, ರೈತ ಉತ್ಪಾದಕ ಸಂಘಗಳು, ಸಹಕಾರಿ ಸಂಘಗಳು ಮತ್ತು ಪಂಚಾಯಿತಿಗಳಿಗೆ ಸೌರ ವಿದ್ಯುತ್ ಸ್ಥಾವರ ಘಟಕಗಳ ಅಳವಡಿಕೆಗೆ ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿಯಿಂದ ಸಂಯೋಜನೆ ನೀಡಲಾಗಿದೆ. ಬಡ್ಡಿ ರಿಯಾಯಿತಿಯು 2 ಕೋಟಿವರೆಗಿನ ಸಾಲಗಳಿಗೆ ಮಾತ್ರ ಲಭ್ಯ ಇರುತ್ತೆ. ರೈತರ ಒಟ್ಟು ಸಾಲದ ಮೊತ್ತ 2 ಕೋಟಿಗಿಂತ ಹೆಚ್ಚಿದ್ರೂ ಬಡ್ಡಿ ವಿನಾಯಿತಿಯನ್ನು ಕೇವಲ ಮೊದಲ 2 ಕೋಟಿಗೆ ಮಾತ್ರ ಮೀಸಲಿಡಲಾಗಿರುತ್ತೆ. ಸಮಗ್ರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಸ್ಕರಣ ಯೋಜನೆಗಳು ಈಗ ಕೃಷಿ ಮೂಲಸೌಕರ್ಯ ನಿಧಿ ಅಡಿಯಲ್ಲಿ ಸೇರಿಸಲಾಗಿದೆ. ಆದರೆ ಕೇವಲ ದ್ವಿತೀಯ ಸಂಸ್ಕರಣಾ ಯೋಜನೆಗಳು ಮಾತ್ರ ಅರ್ಹವಾಗಿರುವುದಿಲ್ಲ, ಅವುಗಳನ್ನ ಆಹಾರ ಸಂಸ್ಕರಣ ಕೈಗಾರಿಕೆಗಳ ಸಚಿವಾಲಯದ ಯೋಜನೆಗಳ ಅಡಿಯಲ್ಲಿ ಪರಿಗಣಿಸಲಾಗಿದೆ. ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಅರ್ಜಿ ಸಲ್ಲಿಸುವಾಗ ಗುರುತು ಮತ್ತು ವಿಳಾಸದ ಪುರಾವೆಯಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿಗಳು ಅತ್ಯವಶ್ಯಕವಾಗಿರುತ್ತದೆ. ಭೂ ಹಿಡುವಳಿ ಪುರಾವೆಯಾಗಿ ಭೂ ಮಾಲೀಕತ್ವದ ದಾಖಲೆಗಳು ಅಥವಾ ಗುತ್ತಿಗೆ ಒಪ್ಪಂದ ದಾಖಲಾತಿಗಳು ಬೇಕಾಗುತ್ತೆ. ಬ್ಯಾಂಕ್ ವಿವರಗಳಿಗಾಗಿ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಇರಬೇಕು. ನಂತರ ವಿವರವಾದ ಒಂದು ಯೋಜನಾ ವರದಿಯನ್ನು ಸಲ್ಲಿಸಬೇಕು. ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳನ್ನು ಅರ್ಜಿಯ ಜೊತೆ ಲಗತ್ತಿಸಬೇಕು. ಯೋಜನೆಯಡಿ ಸಾಲ ಪಡೆಯಲು ಕೃಷಿ ಮೂಲಸೌಕರ್ಯ ನಿಧಿ ಪೋರ್ಟಲ್, ಆ ಮೂಲಕ ನಾವು ಅರ್ಜಿಯನ್ನು ಸಲ್ಲಿಸಬೇಕು. agriinfra.dac.gov.in ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಅಲ್ಲಿ ರೈತರು ತಮ್ಮ ಹೆಸರುಗಳನ್ನು ನೋಂದಣಿ ಮಾಡಬೇಕು. ರೈತರ ಮೊಬೈಲ್ ಮತ್ತು ಆಧಾರ್ ಸಂಖ್ಯೆ ಬಳಸಿ ನೋಂದಾವಣಿ ಮಾಡಿ ಓಟಿಪಿಯನ್ನು ಪಡಿಬೇಕು. ಓಟಿಪಿಯನ್ನು ಬಳಸಿ ಲಾಗಿನ್ ಆಗಬೇಕು. ಹೆಸರು, ವಿಳಾಸ, ಇಮೇಲ್ನಂತಹ ವಿವರಗಳನ್ನು ನೀಡಿ ಫಲಾನುಭವಿ ಐಡಿಯನ್ನು ಕ್ರಿಯೇಟ್ ಮಾಡಬೇಕು. ಪೋರ್ಟಲ್ನಿಂದ ವಿಸ್ತೃತ ಯೋಜನಾ ವರದಿ ಟೆಂಪ್ಲೇಟ್ ಕ್ರಿಯೇಟ್ ಆಗುತ್ತೆ. ಆ ಟೆಂಪ್ಲೇಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ಪ್ರಸ್ತಾವಿತ ಮೂಲಸೌಕರ್ಯ, ವೆಚ್ಚ, ಅನುಷ್ಠಾನ, ಯೋಜನಾ ವರದಿ ಮತ್ತು ನಿರೀಕ್ಷಿತ ಪ್ರಯೋಜನಗಳನ್ನು ವಿವರಿಸುವ ವಿವರವಾದ ಯೋಜನಾ ವರದಿಯನ್ನು ತಯಾರಿಸಿಕೊಳ್ಬೇಕು. ಗುರುತು ಮತ್ತು ವಿಳಾಸದ ಪುರಾವೆ, ಭೂ ದಾಖಲೆಗಳು ಮತ್ತು ಇತರ ಅಗತ್ಯ ದಾಖಲಾತಿಗಳನ್ನು ಸಂಗ್ರಹಿಸಿ ಮೊದಲೇ ಇಟ್ಟುಕೊಳ್ಬೇಕು. ನಂತರ ಖಾತೆಗೆ ಲಾಗಿನ್ ಆಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಭರ್ತಿ ಮಾಡಿ DPR ಮತ್ತು ಇತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಪೋರ್ಟಲ್ನಲ್ಲಿ ನೀಡಲಾದ ಪಟ್ಟಿಯಿಂದ ಒಂದು ಸಾಲ ನೀಡುವ ಸಂಸ್ಥೆಯನ್ನ ಆರಿಸಿಕೊಳ್ಬೇಕು. ಸಾಕಷ್ಟು ಸಂಸ್ಥೆಗಳು ಅಲ್ಲಿ ವೆಬ್ಸೈಟ್ನಲ್ಲಿ ಕೊಡಲಾಗಿರುತ್ತೆ. ಅದರಲ್ಲಿ ಯಾವುದಾದರೂ ಒಂದು ಸಂಸ್ಥೆಯನ್ನ ಆಯ್ಕೆ ಮಾಡಿಕೊಳ್ಬೇಕು. ಸಾಲ ನೀಡುವ ಸಂಸ್ಥೆಯು ರೈತರ ಯೋಜನೆಯ ಕಾರ್ಯಸಾಧ್ಯತಾ ವರದಿಯನ್ನ ಪರಿಶೀಲನೆ ಮಾಡುತ್ತೆ, ಮೌಲ್ಯಮಾಪನ ಮಾಡುತ್ತೆ, ಅನುಮೋದನೆಗೊಂಡರೆ ಒಪ್ಪಿತ ನಿಯಮಗಳ ಪ್ರಕಾರವಾಗಿ ಸಾಲ ಸೌಲಭ್ಯವನ್ನ ವಿತರಣೆ ಮಾಡುತ್ತೆ. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಮೂಲಭೂತ ಸೌಲಭ್ಯಗಳ ನಿಧಿ ಯೋಜನೆಯ ಪರಿಪೂರ್ಣ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡಿದೆ, ಅವಳ ಅಕೌಂಟ್ ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಈ ಮಧ್ಯಾಹ್ನ 1:30 ಚೈತ್ರವನ್ನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ ಯುಜಿ 2026 ಮರುಪರೀಕ್ಷೆ, ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ ಒಟ್ಟು 5 ರಾಷ್ಟಗಳ 6 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಪಂಚರಾಷ್ಟ ಪ್ರವಾಸದ ಮೊದಲನೇ ಚರಣದ ಭಾಗವಾಗಿ ಯುಎಇಗೆ ಭೇಟಿ ನೀಡಲಿರುವ ಪ್ರಧಾನಿ ಇಂದು ಅಬುಧಾಬಿಗೆ ತಲುಪಿದ್ದಾರೆ. ಈ ವೇಳೆ ಅವರಿಗೆ ಗೌರವ ವಂದನೆಯೊಂದಿಗೆ ಸ್ವಾಗತ ಕೋರಲಾಗಿದೆ. ಪ್ರಧಾನಿ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಉಭಯ ನಾಯಕರು ದ್ವಿಪಕ್ಷೀಯ ವಿಷಯಗಳು, ವಿಶೇಷವಾಗಿ ಇಂಧನ ಸಹಕಾರ, ಪ್ರಾದೇಶಿಕ ಸ್ಥಿತಿಗತಿ ಹಾಗೂ ಪರಸ್ಪರ ಹಿತಾಸಕ್ತಿಯ ಅಂತಾರಾಷ್ಟೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ. ಪ್ರಧಾನಿಯವರ ಪ್ರವಾಸದ ಕುರಿತು ಸುದ್ದಿಗಾರರಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಪಶ್ಚಿಮ ವಲಯ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಮಹಾಜನ್, ಭಾರತ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಇಂಧನ ವಲಯ ಪ್ರಮುಖ ಸ್ತಂಭವಾಗಿದೆ. ಕಳೆದ ವರ್ಷ ಭಾರತದ ಕಚ್ಚಾ ತೈಲ ಅಗತ್ಯತೆಯ ಶೇ11%ರಷ್ಟನ್ನು ಪೂರೈಸುವ ಮೂಲಕ ಯುಎಇ ಭಾರತದ 4ನೇ ದೊಡ್ಡ ತೈಲ ಮೂಲವಾಗಿ ಹೊರಹೊಮ್ಮಿದೆ ಎಂದಿದ್ದಾರೆ. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರು ಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21ರಂದು ದೇಶಾದ್ಯಂತ ಮರು ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3ರಂದು ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ.

0: ಈ ನಡುವೆ ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ವಿದ್ಯಾರ್ಥಿಗಳ ಹಿತರಕ್ಷಣೆಯೇ ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು ಅವರ ಭವಿಷ್ಯದ ಬಗ್ಗೆ ಸರ್ಕಾರ ಅತ್ಯಂತ ಸಂವೇದನಾಶೀಲವಾಗಿದೆ ಎಂದಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಘೋಷಿಸಿದ ಸಚಿವರು, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಅಕ್ರಮ ಎಸಗುವ ಅಭ್ಯರ್ಥಿಗಳ ಸಂಚಿನಿಂದಾಗಿ ಯಾವುದೇ ಅರ್ಹ ವಿದ್ಯಾರ್ಥಿಯು ತನ್ನ ಹಕ್ಕುಗಳಿಂದ ವಂಚಿತನಾಗಬಾರದು ಎಂಬುದು ಸರ್ಕಾರದ ಆಶಯವಾಗಿದೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲಾ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026ರ ಎರಡನೇ ದಿನದ ಮುಕ್ತ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಹೆಚ್ಚು ಪ್ರಜಾಸತ್ತಾತ್ಮಕ, ಪ್ರಾತಿನಿಧಿಕ ಮತ್ತು ಸಮಾನತೆಯಿಂದ ಕೂಡಿದ ಅಂತಾರಾಷ್ಟೀಯ ವ್ಯವಸ್ಥೆಯನ್ನು ರೂಪಿಸಲು ಪ್ರತಿಯೊಂದು ರಾಷ್ಟ ಒಟ್ಟಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಇಂಧನ ಬೆಲೆಗಳು ತೀವ್ರ ಏರಿಕೆ ಕಂಡಿದ್ದರೂ ಭಾರತವು ದೇಶೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಿದೆ ಎಂದು ಕೇಂದ್ರ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಬೆಲೆ ಏರಿಕೆಯ ಆಘಾತದಿಂದ ನಾಗರಿಕರನ್ನು ರಕ್ಷಿಸುವಲ್ಲಿ ಇದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ದಾಟಿದಾಗ ವಿಶ್ವದ ವಿವಿಧ ದೇಶಗಳಲ್ಲಿ ಇಂಧನ ದರ ಶೇಕಡಾ 20-100 ಹೆಚ್ಚಳವಾಗಿತ್ತು. ಆದರೆ ಭಾರತವು ಏರಿಕೆಯನ್ನು ಪೆಟ್ರೋಲ್ ಮೇಲೆ ಕೇವಲ ಶೇಕಡ 3.2 ಮತ್ತು ಡೀಸೆಲ್ ಮೇಲೆ ಶೇಕಡ 3.4 ಸೀಮಿತಗೊಳಿಸಿದೆ. ಮಾರುಕಟ್ಟೆಯ ಏರಿಳಿತದ ನಡುವೆಯೂ ನಾಗರಿಕರ ಮೇಲಿನ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಭಾರತದ ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ಸುಮಾರು 76 ದಿನಗಳ ಕಾಲ ಭಾರಿ ನಷ್ಟವನ್ನೇ ತಾವೇ ಭರಿಸಿವೆ. ಇತ್ತೀಚೆಗೆ ಮಾಡಲಾದ ಪ್ರತಿ ಲೀಟರ್ಗೆ ₹3 ಬೆಲೆ ಪರಿಷ್ಕರಣೆಯು ಸುದೀರ್ಘ ಸ್ಥಿರತೆಯ ನಂತರದ ಮೊದಲ ಬದಲಾವಣೆಯಾಗಿದ್ದು ಜಾಗತಿಕ ಏರಿಕೆಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕ ವಲಯದ ತೈಲ ಕಂಪನಿಗಳು ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಪ್ರತಿ ಲೀಟರ್ಗೆ ತಲಾ ₹3 ಹೆಚ್ಚಿಸಿವೆ. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟ್ಟಪರ್ತಿಯಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ಹಲವು ಪ್ರಮುಖ ಏರೋಸ್ಪೇಸ್ ಮತ್ತು ರಕ್ಷಣಾ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ವೇಳೆ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ ADA ವಿಮಾನ ಜೋಡಣೆ ಮತ್ತು ಹಾರಾಟ ಪರೀಕ್ಷಾ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ನೂತನ ಕೇಂದ್ರ ವಿಮಾನಗಳ ಜೋಡಣೆ, ಪರೀಕ್ಷೆ, ಮೌಲ್ಯೀಕರಣ ಮತ್ತು ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲಾಗಿದ್ದು ವಿಶೇಷವಾಗಿ ದೇಶದ ಸುಧಾರಿತ ಮಧ್ಯಮ ಯುದ್ದ ವಿಮಾನ ಕಾರ್ಯಕ್ರಮದ ಅಭಿವೃದ್ಧಿಗೆ ಹೆಚ್ಚಿನ ವೇಗ ನೀಡಲಿದೆ. ಸಚಿವ ರಾಜನಾಥ್ ಸಿಂಗ್

ಮಾರಿಯಪ್ಪ ಅವರನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ. 1899 ಜನವರಿ 28ರಂದು ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಜನಿಸಿದ ಕೆಎಂ ಕಾರ್ಯಪ್ಪ ಅವರು ಭಾರತೀಯ ಸೇನಾ ಇತಿಹಾಸದ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಲ್ಲಿ ಒಬ್ಬರು. ಸ್ವಾತಂತ್ರ್ಯ ನಂತರ 1949ರಲ್ಲಿ ಬ್ರಿಟಿಷ್ ಜನರಲ್ ಸರ್ ರಾಯ್ ಬುಚರ್ ಅವರಿಂದ ಅಧಿಕಾರ ಸ್ವೀಕರಿಸುವ ಮೂಲಕ ಭಾರತೀಯ ಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಜವಾಬ್ದಾರಿ ವಹಿಸಿಕೊಂಡರು. ಲಕ್ನೋದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ ಪ್ರವಾಸದ ಭಾಗವಾಗಿ ಇಂದು ಅಬುಧಾಬಿಗೆ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಗೌರವ ವಂದನೆ ಸ್ವೀಕಾರ. ಜೂನ್ 21ರಂದು ನೀಟ್ ಯುಜಿ 2026 ಮರುಪರೀಕ್ಷೆ. ಮುಂದಿನ ವರ್ಷ ಸಿಬಿಟಿ ಮಾದರಿಯಲ್ಲಿ ಪರೀಕ್ಷೆ, ಸಚಿವ ಧರ್ಮೇಂದ್ರ ಪ್ರಧಾನ್ ಘೋಷಣೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ, ಸುಧಾರಿತ ಜಾಗತಿಕ ಬಹುಪಕ್ಷೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಕರೆ. ಜಾಗತಿಕ ಇಂಧನ ಬೆಲೆ ಏರಿಕೆಯ ನಡುವೆಯೂ ಭಾರತದಲ್ಲಿ ತೈಲ ಬೆಲೆಯ ಯಶಸ್ವಿ ನಿಯಂತ್ರಣ, ಸಚಿವ ಕಿರಣ್ ರಿಜಿಜು. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಲಖನೌ ಸೂಪರ್ ಜೈಂಟ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಕುಟುಂಬ ದಿನ. ಈ ಕುರಿತಂತೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳೋಣ. ಕುಟುಂಬ ಹೇಗಿರಬೇಕು ಮತ್ತು ಕುಟುಂಬದ ಕೊಡುಗೆ ನಮ್ಮ ದೇಶಕ್ಕೆ ಮತ್ತು ನಮ್ಮ ಕುಟುಂಬದಲ್ಲಿ ಕುಟುಂಬದ ಸದಸ್ಯರ ನಡವಳಿಕೆ, ಅದನ್ನೆಲ್ಲ ಕಲಿಸೋದು ನಮ್ಮ ಕುಟುಂಬ. ಈ ಕುರಿತಂತೆ ಕರೆ ಮಾಡಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ದೂರವಾಣಿ ಸಂಖ್ಯೆ 08282720074. ಕರೆ ಬರ್ತಾ ಇದೆ ನೋಡೋಣ. ಹಲೋ, ದೂರವಾಣಿ ಸಂಖ್ಯೆ 08282720074. ಹಲೋ
1: ಹಲೋ,
0: ಯಾರು?
1: ಹಲೋ ಸರ್, ನಮಸ್ಕಾರ ಸರ್. ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್. ಹೇಗಿದ್ದೀರಾ ಸರ್?
0: ಚಿಕ್ಕಪ್ಪ ಸರ್, ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ?
1: ನಾವು ಚೆನ್ನಾಗಿದ್ದೇವೆ ಸರ್.
0: ಸರಿ ಸರ್, ಇವತ್ತು ಅಂತಾರಾಷ್ಟ್ರೀಯ ವಿಶ್ವ ಕುಟುಂಬ ದಿನ.
1: ಹೌದು ಸರ್, ಹೌದು ಹೌದು. ಒಳ್ಳೆ ವಿಷಯನೇ ತಗೊಂಬಂದಿದ್ದೀರಾ ಸರ್.
0: ತಗೊಂಬಂದಿದ್ದೀನಿ, ಇದ್ರ ಸಂಬಂಧಪಟ್ಟಂಗೆ ಮಾತಾಡಿ.
1: ಹೌದು ಸರ್, ಹೌದು. ಒಂದು ಕುಟುಂಬ ಅಂದ್ರೆ ತುಂಬಾ ಚೆನ್ನಾಗಿರ್ಬೇಕು. ಯಾಕೆಂತಂದ್ರೆ ನೋಡ್ರಿ, ಒಂದು ಕುಟುಂಬದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇರ್ಬೇಕು. ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ, ಅದ್ರಲ್ಲಿ ಯಾರು ಬೇಜಾರಾಗದೆ ಹಿರಿಯರು ಕಿರಿಯರು ಅನ್ನೋ ಒಂದು ಗೌರವ ಕೊಡ್ಬೇಕು. ಎಲ್ಲಾರು ಒಟ್ಟಾಗಿ ಬಾಳ್ವೆ ಮಾಡ್ಬೇಕು, ಖುಷಿಯಾಗಿರ್ಬೇಕು. ಈಗ ನೋಡ್ರಿ, ನಮಗೆ ನಮ್ಮ ಕುಟುಂಬದಲ್ಲಿ ಏನಾದ್ರು ಸಮಸ್ಯೆ ಬಂತು ಅಂದ್ರೆ ಬೇರೆ ಯಾರು ಬರೋದಿಲ್ಲ, ಅದನ್ನ ನಾವೇ ಸರಿಪಡಿಸ್ಕೊಳ್ಬೇಕಾಗತ್ತೆ.
0: ಖಂಡಿತ ಖಂಡಿತ.
1: ಏನಾದ್ರು ಅನ್ಯಾಯ ನಮ್ಮ ಕುಟುಂಬದ ಕಡೆ ಯಾರಾದ್ರೂ ಏನಾದ್ರು ನಮಗೆ ಅನ್ಯಾಯ ಮಾಡ್ತದೆ ಅಂದ್ರೆ ಅದ್ರ ಒಗ್ಗಟ್ಟಾಗಿ ನಿಲ್ಲದೆ ನಮ್ಮ ಕುಟುಂಬದವರು.
0: ಖಂಡಿತ.
1: ಹಾಗಾಗಿ ಬೇರೆಯವ್ರು ಯಾರು ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ನಾವು ನೋಡ್ರಿ, ಬೇರೆಯವರಿಗೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಗುಟ್ಟನ್ನ ಬಿಟ್ಕೊಡಬಾರ್ದು. ನಾವು ಒಂದೇ ಒಗ್ಗಟ್ಟಾಗಿರ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ವೈಮನ್ಸ್ ಬರಬಾರ್ದು.
0: ತುಂಬಾ ತುಂಬಾ ಧನ್ಯವಾದಗಳು ಸರ್, ಒಳ್ಳೊಳ್ಳೆ ಮಾತು ಹೇಳಿದ್ರಿ.
1: ನಮಸ್ಕಾರ ಸರ್.
0: ನಮಸ್ಕಾರ. ಮುಂದಿನ ಕರೆಗೆ ಹೋಗ್ಬಹುದಾ?
1: ಹೋಗ್ಬಹುದು ಸರ್. ಓಕೆ,
0: ಥ್ಯಾಂಕ್ ಯು. ಆತ್ಮೀಯ ಕೇಳಿದ್ರೆ, ರಾಷ್ಟ್ರ ಕಟ್ಟುವಲ್ಲಿ ಕುಟುಂಬಗಳ ಪಾತ್ರ ತುಂಬಾ ಮಹತ್ವವಾದದ್ದು. ಈ ಕುರಿತಂತೆ ನಿಮ್ಮ ಅನಿಸಿಕೆಗಳನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಕರೆ ಮಾಡಿ ಮಾತಾಡಿ. ಹಲೋ, ನಮಸ್ಕಾರ. ಯಾರು? ಮಲ್ಲವಗೊಪ್ಪದಿಂದ ಗೀತಾ. ಹೇಗಿದ್ದೀರಿ ಮೇಡಮ್? ನೋಡಿ, ನಿಮ್ಮ ಆಶೀರ್ವಾದ. ತಮಗೂ ಕೂಡ ತಮ್ದೇ ಇದು ಕಾನ್ಸೆಪ್ಟ್. ಹೇಳಿ ಕುಟುಂಬದ ಬಗ್ಗೆ. ಹೇಳಿ ಕುಟುಂಬದ ಬಗ್ಗೆ.
2: ಸರ್, ಕುಟುಂಬ ಅಂದ್ರೆ ಮೊದಲನೇದಾಗಿ ಒಗ್ಗಟ್ಟು, ಅದು ನಿಜ ಸರ್. ಹಾಗೆ ಒಟ್ಟು ಕುಟುಂಬ ಅನ್ನೋದು ಇವಾಗ ತುಂಬಾ ಅಪರೂಪ ಆಗಿದೆ. ಅದು ಅವಶ್ಯಕತೆ ಕೂಡ ಇದೆ ಸರ್. ಆ ಒಟ್ಟು ಕುಟುಂಬದಲ್ಲಿ ಇದ್ದಾಗ ನಮ್ಮ ಕಷ್ಟ ಸುಖಗಳನ್ನ ನಾವು ನಮ್ಮ ಮನೆ ಹಿರಿಯರು ಮತ್ತೆ ನಮ್ಮ ಸಮಾನ ವಯಸ್ಸಿರ್ತಾರೆ ಅವರಲ್ಲಿ ನಾವು ಸಮಸ್ಯವಾಗಿ ಅವ್ರ ಹತ್ರ ಮಾತಾಡಬಹುದು ಸರ್. ನಾವು ಈಗ ನಾವು ಈಗಿನ ನಿಮ್ಗೆ ಈ ತರ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಇದ್ದಾಗ ಮಕ್ಕಳಿಗೆ ಕೂಡ ಆಟ ಆಗ್ಲಿಕ್ಕೆ ಇನ್ನೊಬ್ರ ಮಕ್ಕಳು ಜೊತೆಗಿರಲ್ಲ. ಗಂಡ ಹೆಂಡತಿಗೂ ಕೂಡ ಅಷ್ಟೇ, ಅವರ ಕಷ್ಟ ಸುಖಕ್ಕೆ ಕಾಲಾವಕಾಶನೂ ಕಡಿಮೆ ಇರುತ್ತೆ. ಇನ್ನೊಬ್ರ ಮಕ್ಕಳು ಸಂಬಂಧ ಅಂತ ಇದ್ದಾಗ ನಾವು ಮುಕ್ತವಾಗಿ ಹಂಚಿಕೊಳ್ಬಹುದು ಸರ್. ಅದನ್ನೆಲ್ಲಾಗಿ ನಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೋಬಹುದು, ನೆಮ್ಮದಿಯಾಗಿರ್ಬೋದು ಒಟ್ಟು ಕುಟುಂಬಗಳಾಗಿ. ಇದು ನನ್ನ ಅನಿಸಿಕೆ.
0: ಧನ್ಯವಾದಗಳು ಗೀತಾ ಅವರೆ, ಒಳ್ಳೆ ಮಾತು ಹೇಳಿದ್ರಿ. ಕರೆ ಮಾಡೋದಕ್ಕೆ ಧನ್ಯವಾದ. ಆತ್ಮೀಯ ಕೇಳಿದ್ರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕುಟುಂಬಗಳು ಬಹಳ ಸಂಕೀರ್ಣ ಆಗ್ತಾ ಇದೆ. ಇದಕ್ಕೆ ನನಗೆ ಗೀತಾ ಹೇಳಿರೋ ಹಾಗೆ, ಒಂದು ಕುಟುಂಬ ಅಂದ್ರೆ ಮೊದಲೆಲ್ಲ ಹೆಂಗಿರ್ತಿತ್ತು ಅಂದ್ರೆ, ತಂದೆ ತಾಯಿ ಮಕ್ಕಳು ಅಪ್ಪ ಅಮ್ಮ ಅಂದ್ರೆ ಅಜ್ಜ ಅಜ್ಜಿ ಎಲ್ಲರೂ ಒಟ್ಟಿಗೆ ಇರುವಂತಹ ಕುಟುಂಬಗಳನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಇವತ್ತೇನಾಗ್ಬಿಟ್ಟಿದೆ, ಗಂಡ ಹೆಂಡತಿ ಎರಡು ಅಥವಾ ಒಂದೇ ಮಗು, ಇದೇ ಕುಟುಂಬ ಅನ್ನುವಂತ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ. ಅದಕ್ಕೆ ನಮ್ಗೆ ತುಂಬಾ ಮುಂದಿನ ದಿನಗಳಲ್ಲಿ ಹೊಡೆತ ಬೀಳ್ತಾ ಇದೆ, ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹಲೋ
3: ಹಲೋ
0: ಹೇಳಿ, ಯಾರು?
3: ನಮಸ್ತೆ,
0: ಚಂದ್ರಿಕ ಅವರೇ, ಕುಟುಂಬದ ಬಗ್ಗೆ ಮಾತಾಡಿ.
3: ಕುಟುಂಬದ ಬಗ್ಗೆ ಒಳ್ಳೆ ಟಾಪಿಕ್ ಕೊಟ್ಟಿದ್ದಾರೆ ಇವತ್ತು. ಕುಟುಂಬ ಅಂದ್ರೆ ಒಂದು ಪ್ರೀತಿ ಬಾಂಧವ್ಯ ತುಂಬಿರ್ಬೇಕು ಮೊದಲನೇದಾಗಿ, ಅದರಲ್ಲಿ ಹೊಂದಾಣಿಕೆ ಮುಖ್ಯ. ಕುಟುಂಬ ಅಂದ್ರೆ ಮೊದ್ಲೆಲ್ಲ ಅವಿಭಕ್ತ ಕುಟುಂಬಗಳು ತುಂಬಾ ಚೆನ್ನಾಗಿ ಹೊಂದಾಣಿಕೆಯಲ್ಲಿ ಇರ್ತಾ ಇತ್ತು. ಅಜ್ಜಿ ಅಜ್ಜ ದೊಡ್ಡಮ್ಮ ದೊಡ್ಡಪ್ಪ ಅತ್ತೆ ಮಾವ ಕೂಡು ಕುಟುಂಬ ಈ ರೀತಿ ಹೊಂದಾಣಿಕೆ ಇತ್ತು. ಮತ್ತೆ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ಲರಲ್ಲೂ ತುಂಬಾ ಬಾಂಧವ್ಯ ಇರ್ತಿತ್ತು. ಇವಾಗ ಹೆಂಗಾಗ್ಬಿಟ್ಟಿದೆ ಕುಟುಂಬ, ತಂದೆ ತಾಯಿ ತನ್ನ ಮಕ್ಕಳು ಪ್ರಪಂಚ ಆಗ್ಬಿಟ್ಟಿದೆ. ಮತ್ತೆ ಅದ್ರಲ್ಲೂ ಹೆಣ್ಮಕ್ಳುಗಳು ಇವಾಗ ತವ್ರ ಮನೆ ಹಾಸಿಗೆ ಬಿದ್ದು ಎಷ್ಟೋ ಮನೆಗಳಲ್ಲಿ ಕುಟುಂಬಗಳಲ್ಲಿ ಬಾಂಧವ್ಯಗಳೇ ಇಲ್ಲ. ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನ ಒಂದು ಸಾಮರಸ್ಯ ಇಲ್ದಂಗ ಆಗ್ಬಿಟ್ಟಿದೆ. ಮತ್ತೆ ಕೊಟ್ರೆ ಒಳ್ಳೆಯವರು ಕೊಡದೆ ಇದ್ರೆ ಕೆಟ್ಟವರು ಅನ್ನೋ ತರ ಆಗ್ಬಿಟ್ಟಿದ್ದಾರೆ ಇವಾಗ ಎಲ್ಲ ಜನ. ನಾನೊಂದು ಹೇಳೋದಿಷ್ಟೇ ನಮ್ ಕಾರ್ಯಕ್ರಮದ ಮುಖಾಂತರ, ಯಾವ್ದನ್ನಾದ್ರೂ ನಾವು ದುಡ್ಡಿಗೆ ಕೊಟ್ಕೋಬಹುದು. ಇವತ್ತು ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ, ಸಂಬಂಧ ಸ್ನೇಹ ಪ್ರೀತಿ ವಿಶ್ವಾಸ ನಂಬಿಕೆ ಇದೆ ಯಾವ್ದು ಸಿಗಲ್ಲ. ಈ ಸಂಬಂಧಗಳು ಬೆಸೆಯಕ್ಕೆ ಯಾಕೆ ಮಾಡ್ತಿದ್ರು ಹಿಂದೆಲ್ಲ ಹಬ್ಬ ಹರಿದಿನಗಳಂತೇಳಿ ಕರೆಯೋದು ಕಳ್ಸೋದು ಇದೆಲ್ಲ ಅದಕ್ಕೋಸ್ಕರನೆ ಮಾಡಿದ್ದಾರೆ ನಮ್ಮ ಪೂರ್ವಜರು. ಇವಾಗ ಹೆಂಗ್ ಎಲ್ಲ ಮೊಬೈಲ್ ಯುಗ, ಈಗ ಎಲ್ಲ ಮೊಬೈಲ್ ಅಲ್ಲೇ ಮುಗಿದ್ ಬಿಡುತ್ತೆ. ಹಂಗಾಗಿ ಒಬ್ರಿಗೊಬ್ರಿಗೆ ಸಂಬಂಧದಲ್ಲಿ ಸಾಮರಸ್ಯ ಇರಲ್ಲ. ಮತ್ತೆ ಅಜ್ಜ ಅಜ್ಜಿಗಳ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಜ್ಜ ಅಜ್ಜಿ ಪಕ್ಕನೆ ಮಲ್ಕೋತಿದ್ವಿ, ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಜೊತೆಗೆಲ್ಲ ಇರ್ತಿದ್ವಿ. ಅವ್ರ ಜೊತೆಗೆಲ್ಲ ಬೇಕಾದ ಯಾರ್ ಕರೆದ್ರು ಎಲ್ಲಾರ ಜೊತೆಗೂ ಹೊರಗಡೆ ಎಲ್ಲ ಅಡ್ಡಾಡ್ತಿದ್ವಿ ಹೋಗ್ತಿದ್ವಿ. ಇವಾಗ ಹಂಗಲ್ಲ, ಮಕ್ಕಳುಗಳಿಗೆ ಮನೆಗಳಲ್ಲೇ ಕೆಲವು ಮನೇಲಿ ಇದಾರೆ ಪೇರೆಂಟ್ಸ್ಗಳು, ಅಜ್ಜ ಅಜ್ಜಿ ಜೊತೆಗೆ ಬೆರೆಯಕ್ಕೆ ಬಿಡಲ್ಲ, ಹಂಗಾಗಿ ಹೋಗ್ಬಿಟ್ಟಿದ್ದೆ. ಮತ್ತೆ ಇವಾಗ ಸರ್ ಈಗ ಹೆಣ್ಮಕ್ಳೆಲ್ಲ ಹೆಂಗ್ ಬಂದಿದೆ, ನಾನು ಒಬ್ರಿಗೆ ಅಂತ ಹೇಳಲ್ಲ ಒಟ್ಟಾರೆ ಹೇಳ್ತೀನಿ ಕುಟುಂಬ ಅಂದ್ರೆ, ಇವಾಗ ಈಗ ಆಸ್ತಿ ವಿಚಾರವಾಗಿನೇ ಸರ್ ಎಷ್ಟೋ ಕುಟುಂಬಗಳು ಸರ್ ತುಂಬಾ ತುಂಬಾ ದೊಡ್ಡ ದೊಡ್ಡ ಫ್ಯಾಮಿಲಿ ಇದೆ. ಆಮೇಲೆ ಅಣ್ಣಂದ್ರು ತಂದೆ ತಾಯಿಗಿನ ಹೆಚ್ಚು ಪ್ರೀತಿ ತೋರಿಸ್ತಾರೆ, ಅಣ್ಣ ತಮ್ಮಂದ್ರು ಆಗ್ಲಿ ಅತ್ತಿಗೆಯರಾಗ್ಲಿ. ಇವತ್ತು ಆ ಪ್ರೀತಿನ ಎಲ್ಲೋ ಒಂದ್ ಕಡೆ ಆಸ್ತಿಗಳಿಂದ ವಂಚಿತರಾಗ್ತಿದೀವಿ ಅನ್ಸುತ್ತೆ. ಅರಿಶಿನ ಕುಂಕುಮ ಕಳ್ಕಂತಿದ್ದಾರೆ, ಎಲ್ಲ ಯಾವ್ದ್ರಿಂದ ಆಗ್ತಿದೆ ಅಂದ್ರೆ ಆಸ್ತಿ. ಅದಕ್ಕೆ ನಾನು ಹೇಳ ಸರ್, ಯಾವ್ದು ಏನ್ ಸಿಕ್ಕರು ನಾವು ದುಡ್ಡಿಗೆ ಯಾವ್ದಾದ್ರು ಕೊಂಡ್ಕೋಬಹುದು. ಕುಟುಂಬ ಸಂಬಂಧ ಇದೇನಿದೆಯಲ್ಲ ಒಡನಾಟ, ಇದ್ ಯಾವ್ದ್ರಿಂದನೂ ಸಿಗಲ್ಲ. ಹಂಗಾಗಿ ಎಲ್ರು ಹೆಚ್ಚು ಹೆಚ್ಚು ಕುಟುಂಬದವ್ರ ಜೊತೆ ಬೆರೆಯೋಣ, ಹಿರಿಯರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಣ. ಮತ್ತೆ ಅವಿಭಕ್ತ ಕುಟುಂಬದ ತರನೇ ಎಲ್ಲರೂ ಒಟ್ಟಾಗಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಒಂದು ಬಾಂಧವ್ಯ ಬೆಸೆಯದ್ರಲ್ಲಿ ಹೆಚ್ಚಿನ ಪಾತ್ರ ವಹಿಸೋಣ ಅಂತ ಕಾರ್ಯಕ್ರಮದ ಮುಖಾಂತರ ಹೇಳ್ತೀನಿ ಸರ್.
0: ಆಯ್ತು ಚಂದ್ರಿಕಾ ಅವರೇ, ಕರೆ ಮಾಡಿ ಅಭಿಪ್ರಾಯ ಹೇಳೋದಕ್ಕೆ ಧನ್ಯವಾದಗಳು.
3: ಧನ್ಯವಾದ ಸರ್,
0: ನಮಸ್ತೆ. ಆತ್ಮೀಯ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಕುಟುಂಬ ದಿನದ ಸಂದರ್ಭದಲ್ಲಿ ಕುಟುಂಬಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ಳಿಕ್ಕೆ ಇದೊಂದು ಮುಕ್ತ ಅವಕಾಶ, ಕರೆ ಮಾಡಿ ಮಾತಾಡಿ. ಹಲೋ
4: ಸರ್, ನಮಸ್ತೆ ಸರ್.
0: ನಮಸ್ಕಾರ, ಯಾರು?
4: ಕಾರ್ಯಕ್ರಮ ಸ್ವಾಗತ, ಕೃಷ್ಣಪ್ಪ ಜನಪರ.
0: ಕೃಷ್ಣಪ್ಪ ಅವರಿಗೆ ಸ್ವಾಗತ, ಹೇಳಿ ಸರ್.
4: ಕುಟುಂಬದ ಬಗ್ಗೆ ಹಾಕಿದಾರೆ ಸರ್ ಪ್ರೋಗ್ರಾಮ್, ಎಲ್ಲ ಕಾರ್ಯಕ್ರಮ ಹಾಕಿದ್ರ ಬೆಳಿಗ್ಗೆ ಒಳ್ಳೆ ಕಾರ್ಯಕ್ರಮ
0: ಹಾಕಿದ್ರು.
4: ಕಾರ್ಯಕ್ರಮದಲ್ಲಿ ಒಂದಕ್ಕಿಂತ ಒಂದು ಟಾಪ ಬರ್ತಾ ಇರೋದೆ.
0: ಧನ್ಯವಾದಗಳು.
4: ಮತ್ತೆ ಕುಟುಂಬದಲ್ಲಿ ಹೇಗಿರ್ಬೇಕಂದ್ರೆ, ನೆಮ್ಮದಿರ್ಬೇಕಂದ್ರೆ ದಯ ಭಕ್ತಿ ಶ್ರದ್ಧೆ ಇರ್ಬೇಕು, ತಾಳ್ಮೆ ಇರ್ಬೇಕು. ಮತ್ತೆ ಕುಟುಂಬದಲ್ಲಿ ಸುಖ ಶಾಂತಿ ಬೇಕು ಅಂದ್ರೆ ಎಲ್ಲ ಒಂದಕ್ಕೆ ಒಂದು ಭಾವನೆಯಿಂದ ಇರ್ಬೇಕಲ್ಲ, ಅವಾಗ ನೆಮ್ಮದಿ ಸಿಗುತ್ತೆ.
0: ಹೊಂದಾಣಿಕೆ ಇರ್ಬೇಕು, ಬಾಂಧವ್ಯ ಇರ್ಬೇಕು,
4: ಬಾಂಧವ್ಯ ಇರ್ಬೇಕು. ಮತ್ತೆ ಎಲ್ಲ ನೆಮ್ಮದಿ ಇರ್ಬೇಕು ಮನೇಲಿ. ಯಾವ್ದು ಕಿರಿಕಿರಿ ಮಾಡ್ಕೋಬಾರ್ದು, ಅವಾಗ ಮನೇಲಿ ನೆಮ್ಮದಿ ಇರ್ತದೆ. ಮತ್ತೆ ಮನೇಲಿ ಜನಸಂಖ್ಯೆ ಜಾಸ್ತಿ ಇದ್ರೆ ಉಲ್ಲಾಸ ಇರುತ್ತೆ. ಮನೇಲಿ ಹಿರಿಯರು ಒಳ್ಳೆತನ ಹೇಳ್ಕೊಡ್ತಾರೆ, ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ, ಒಳ್ಳೆ ನಡವಳಿಕೆ ಹೇಳ್ಕೊಡ್ತಾರೆ, ಬಾಳ್ಬೇಕು ಅಂತ ಹೇಳ್ಕೊಡ್ತಾರೆ.

0: ಇದೆಲ್ಲ ಸ್ವಲ್ಪ ಬೇರೆ ತಪ್ಪಿದೆ ಸರ್. ಅದೆಲ್ಲ
1: ಆಯ್ತು.
0: ಈಗ ಪರಿಸ್ಥಿತಿ ಹಂಗಿದೆ ಜನಗಳದು, ಮಾತಾಡುವಲ್ಲಿ ಎಲ್ಲ ಸ್ವಲ್ಪ ಬದಲಾವಣೆ ಆಗಿದೆ. ಎಲ್ಲ ಒಂದ್ ಹಬ್ಬವನ್ನು ಮಾಡಿದಾಗ ಮನೇಲಿ ಬಂದಾಗ ನೆಂಟರವರೆಗೂ ಅವ್ರು ವಿಚಾರಿಸಲ್ಲ ಅವ್ರ ಏನು ಅಂತ ಅಂತ ಒಂದ್ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಡೋದು. ಜನ ಬಂದಿದ್ದು ಮೆಸೇಜ್ ಮಾಡ್ತಾರ ಅವರು ಬಂದಾಗ ನನಗೆ ವಿಚಾರಿಸ್ಬೇಕು ನಿಮ್ಗೆ ಚೆನ್ನಾಗಿದ್ದೀರಾ ಅಕ್ಕ ತಂಗಣ್ಣ ಅಂತ ಬಂದಾಗ ಅದೊಂದು ಬಾಂಧವ್ಯ ಇರ್ತದೆ.
1: ಖಂಡಿತ ಖಂಡಿತ.
0: ಮದುವೆ ಮುಂಜಿ ಹೋದ್ರು ಅದೇ ತರಾನೇ, ಯಾರೊಂದು ಬಿಡಲ್ಲ. ನಮ್ಮ ಅಣ್ಣ ತಂಗಿರ ಮದ್ವೆ, ಅಕ್ಕ ತಂಗಿರ ಮದ್ವೆ, ನಮ್ಮ ದೊಡ್ಡಪ್ಪನ ಮಕ್ಕಳು ಮದ್ವೆ ಮಾಡ್ತಾರೆ. ಬಟ್ಟೆ ಹಾಕೊಂಡು ಸ್ಟೇಜ್ ಮೇಲೆ ಕುತ್ಕೊಂಡ್ಬಿಡ್ತಾರೆ. ಪಾಪ ಮನೇಲಿ ಒಬ್ಬರೇ ಒಬ್ಬ ಇರ್ಬೇಕು ಎಲ್ಲ ಕಡೆನು. ಇದು ನಮ್ದು ತಂಗಿದು ಅಂತ ಸೇರಿ ಮಾಡ್ಬೇಕು. ಅವ ಮನ್ಸಿಗೆ ಎಲ್ಲರಿಗೂ ಉಲ್ಲಾಸ ನೆಮ್ಮದಿ ಬರುತ್ತೆ ಅಂತ ನಮ್ ಭಾವನೆ.
1: ಧನ್ಯವಾದಗಳು ಕೃಷ್ಣಪ್ಪ ಅವರೇ. ಮುಂದಿನ ಕರೆಗೆ ಹೋಗೋಣ. ಆತ್ಮೀಯ ಸ್ನೇಹಿತರೆ, ವಿಶ್ವ ಕುಟುಂಬ ದಿನದ ಸಂದರ್ಭದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ. ದೂರವಾಣಿ ಸಂಖ್ಯೆ 0828220074. ಹಲೋ, ಹೇಳಿ, ಯಾರು ಮಾತಾಡುದು? ನಿಧಿಗೆಯಿಂದ. ನಿಧಿಗೆಯಿಂದ ಮೋಹಿತ್. ಮೋಹಿತ್ಗೆ ಎಷ್ಟು ವರ್ಷ? ನಿಮಗೆ ಎಷ್ಟು ವರ್ಷ ಈಗ? ಥರ್ಟೀನ್. 13 ವರ್ಷ. ಯಾರ್ಯಾರಿದ್ದೀರಿ ಮನೆಯಲ್ಲಿ? ಮನೆಯಲ್ಲಿ ಯಾರ್ಯಾರಿದ್ದೀರಿ? ಅಜ್ಜ ಅಜ್ಜಿ. ಅಜ್ಜ ಅಜ್ಜಿ ಇಬ್ರು ಇಲ್ವಾ? ಓಕೆ. ಬೇಸರ ಆದ್ರೆ ಯಾರ ಮನೆಗೆ ಹೋಗ್ತೀರಿ? ದೊಡ್ಡಮ್ಮರ ಮನೆಗೆ ಹೋಗ್ತೀರಾ? ಓಕೆ. ಏನ್ ಅನ್ಸುತ್ತೆ ಮನೆಯಲ್ಲಿ ನೀವು ಇವು ನಾಲ್ಕೇ ಜನ ಇದ್ರೆ ಸಾಕು ಅನ್ಸತ್ತ ಅಥವಾ ಅಜ್ಜ ಅಜ್ಜಿ ಇರ್ಬೇಕಿತ್ತು ಅನ್ಸತ್ತ? ಇರ್ಬೇಕಿತ್ತು ಅನ್ಸತ್ತ? ಯಾಕೆ? ಮಾತಾಡ್ಸೋದಕ್ಕೆ, ತುಂಟಾಟ ಆಡೋದಕ್ಕೆ, ಅಜ್ಜಿ ಹತ್ರ ಕತೆ ಕೇಳಕ್ಕೆ ಎಲ್ಲ ಇಷ್ಟ ಅಲ್ಲ? ಆಯ್ತು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಆತ್ಮೀಯ ಕೇಳುಗ್ರಿ, ವಿಶ್ವ ಕುಟುಂಬ ದಿನದ ಸಂದರ್ಭದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಳಿಕ್ಕೆ ಅವಕಾಶ. ಹಲೋ,
2: ನಮಸ್ತೆ.
1: ನಮಸ್ಕಾರ. ಯಾರು?
2: ರಾಧಾ.
1: ರಾಧಾ ಮೇಡಮ್, ಹೇಳಿ ಕುಟುಂಬದ ಬಗ್ಗೆ.
2: ಸರ್, ಕುಟುಂಬ ಅನ್ನೋ ಪದ ಅಂದ್ರೆ ಕೂತು ಉಂಬುವುದೇ ಕುಟುಂಬ. ಅಲ್ಲಿಗೆ ಎಲ್ಲ ಸಂಬಂಧಗಳು, ಹೊಂದಾಣಿಕೆ, ಜೋಡಣೆ ಯಾವಾಗ್ಲೂ ಅಲ್ಲಿ ಬಂದ ಅಂದಾಗ ಎರಡಿದ್ರೇ ಬೇಕು ಸರ್. ಎರಡು ಜೀವಗಳು ಒಂದೇ ತರ ಹೊಂದಾಣಿಕೆ ಇದ್ದಾಗ ಮಾತ್ರ ಅಲ್ಲಿ ಸಂಬಂಧ ಉಳಿಯಕ್ ಸಾಧ್ಯ. ಒನ್ ವೇ ಆದಾಗ ಯಾವ್ದು ಉಳಿಯಲ್ಲ ಸರ್. ಒಬ್ರೇ ಸಾವ್ಕಂಡ್ರೆ ಅಲ್ಲಿ ಅರ್ಥ ಇರಲ್ಲ. ಎರಡು ಕಡೆಯಿಂದ ಒಂದೇ ತರದ ಪ್ರತಿಕ್ರಿಯೆ ಇದ್ದಾಗ ಬಂಧಗಳು ಸಂಬಂಧಗಳಾಗಿ
1: ಉಳಿತವೆ.
2: ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಅವಕಾಶಕ್ಕೆ.
1: ಆಯ್ತು, ಧನ್ಯವಾದಗಳು ರಾಧಾ ಅವರೇ. ಕೇಳುಗ್ರಿ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ತಾ ಇದ್ದೀರಿ, ತುಂಬಾ ಸಂತೋಷ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಕುಟುಂಬಗಳ ದಿನ ಇವತ್ತು, ಈ ಕುರಿತಂತೆ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ. ಹಲೋ.
3: ಹಲೋ, ನಮಸ್ತೆ ಸರ್.
1: ನಮಸ್ಕಾರ, ಮೇಘಾನಂದ.
3: ಹೌದು ಹೌದು.
1: ಹೇಳಿ, ಕುಟುಂಬದ ಬಗ್ಗೆ ಹೇಳಿ.
3: ಸರಿ, ಕುಟುಂಬ ಅಂತ ಅಂದ್ರೆ ಈ ಗಂಡ ಹೆಂಡತಿ ಪಾಲಿಸ್ತಾರೆ. ವಿಭಕ್ತ ಕುಟುಂಬವಾಗೆಲ್ಲ ಚಿದ್ರಾಗಿ ಅಲ್ಲೋಲ ಕಲ್ಲೋಲವಾಗಿದೆ. ಗಂಡನೇ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ. ಈಗ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ, ಅದು ಅದು ಉಂಡು ಮಲಗೋ ತನಕ ಅಲ್ಲೇ ಅಲ್ಲ ಸರ್. ಇವತ್ತಿನ ವಾತಾವರಣದಲ್ಲಿ ಮಗುನ ಸ್ವಲ್ಪ ತಂದೆ ಮಗಳ ಸಂಬಂಧ ಚೆನ್ನಾಗಿರುತ್ತೆ, ತಾಯಿ ಮಗಳ ಸಂಬಂಧ ಚೆನ್ನಾಗಿರುತ್ತೆ. ಆ ಸಿಚುಯೇಷನ್ ಅಲ್ಲಿ ತಂದೆ ಆದವನು ನನ್ನನ್ನು ಯಾಕೆ ಮಗ ಪ್ರೀತಿ ಮಾಡಲ್ಲ, ಮಗಳಷ್ಟು ಪ್ರೀತಿ ಮಾಡ್ಬೇಕು ಅಂತ ಹೇಳಿ ಆ ತಿಳುವಳಿಕೆ ಇಲ್ಲದ ಒಬ್ಬ ತಂದೆ ಅಥವಾ ತಾಯಿಗಳು

0: ಮಕ್ಕಳನ್ನೇ ದೂರ ಮಾಡ್ಕರ್ತಾರೆ ತಂದೆ ತಾಯಿಯಿಂದ. ದಯವಿಟ್ಟು ಅದೊಂದು ಮಕ್ಕಳಲ್ಲಿ ಅವನ ಮನೋಭಾವನೆ ಬರಬಾರ್ದು ಪೋಷಕರಿಗೆ. ಆಮೇಲೆ ಅಜ್ಜ ಅಜ್ಜಿಗಳನ್ನ ಎಷ್ಟೋ ಪೋಷಕರುಗಳು ವೃದ್ಧಾಶ್ರಮಕ್ಕೆ ತೆಗೆದುಕೊಂಡು ಹೋಗ್ಬಿಡ್ತಾರೆ. ದಯವಿಟ್ಟು ಅವರನ್ನು ಕೇಳ್ಕೊಳ್ಳೋದಿಷ್ಟೇನೆ. ದಯವಿಟ್ಟು ಕುಟುಂಬ ಅಂದ್ರೆ ನಾವೆಲ್ಲರೂ ಒಟ್ಟಾಗಿದ್ರೆ ಮಾತ್ರ ನಮ್ಗೊಂದು ಬೆಲೆ ಸರ್ ಸಮಾಜದಲ್ಲಿ. ಈ ಒಂದು ಒಂದು ಸ್ವಲ್ಪ ನಾವು ಈಗ 10 ವರ್ಷ ತಂದೆ ತಾಯಿಗಳು ಮಕ್ಕಳು ಎಲ್ಲರೂ ಸೇರಿ ಅಡ್ಡ ಜೊತೆ ಚೆನ್ನಾಗಿತ್ತು. ನಾವು ಒಂದು ಏನೋ ಒಂದು ಸಮಸ್ಯೆಯಿಂದ ದೂರ ಮಾಡ್ಬಿಟ್ರೆ ಅವ್ರನ್ನ ತಂದೆ ತಾಯಿಗಳನ್ನ ಅಥವಾ ಅಜ್ಜ ಅಜ್ಜಿನ ಕೂಡ ನಮ್ಮನ್ನ ಯಾರೋ ಬೆಲೆ ಬೆಲೆ ಕೊಟ್ಟು ಮಾತಾಡ್ತಲ್ಲ ಸರ್. ಪೋಷಕರಿಗೆ ನಾನು ಈಗ ಒಂದು ಹೇಳೋದು ಕುಟುಂಬದಲ್ಲಿ ಅಂತ ಹೇಳ್ತೇನೆ, ಹೊರಟ್ಬಾರ್ದು ಯಾರು ಕೂಡ. ತಂದೆ ತಾಯಿ ಪೋಷಕರನ್ನ ಎಲ್ಲ
1: ಆಯ್ತು. ಮೇಘಾನಂದ್ ಅವ್ರು ಯಾಕೋ ನಿಮ್ದು ಕರೆನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಧನ್ಯವಾದ ಕರೆ ಮಾಡಿದಕ್ಕೆ. ಮುಂದಿನ ಕರೆಗೆ ಹೋಗೋಣ. ಹಲೋ,
2: ನಮಸ್ಕಾರ ಸರ್.
1: ನಮಸ್ಕಾರ ರಾಜು ಸರ್. ಹೌದು
2: ಸರ್, ಕುಟುಂಬ ಅಂತ ಹೇಳಿದ್ರೆ ಬರೀ ಎಲ್ಲರೂ ಒಬ್ಬರ ಮೇಲೆ ಡಿಪೆಂಡ್ ಆಗುವಂತದ್ದಲ್ಲ. ಒಬ್ಬನು ಅವು ಒಂದು ಕೆಲಸ ಮಾಡುವಾಗ ಅವ್ರ ಜೊತೆಗೆ ಪ್ರತಿ ಒಂದು ವಿಚಾರದಲ್ಲೂ ಸ್ಪಂದಿಸ್ಬೇಕು. ಹೆಂಡತಿ ಗಂಡಂಗಾಗ್ಲಿ, ಗಂಡ ಹೆಂಡತಿಗಾಗ್ಲಿ, ಮಕ್ಕಳು ಅಪ್ಪನಿಗಾಗ್ಲಿ, ಮಕ್ಕಳು ಅಮ್ಮನಿಗಾಗ್ಲಿ, ಪ್ರತಿ ಒಂದು ವಿಚಾರದಲ್ಲೂ ಅಷ್ಟೇ ಒಬ್ರಿಗೊಬ್ರು ಸಹಕರಿಸಿಕೊಂಡು ಹೋಗ್ತಾ ಇದ್ರೆ ಆ ಒಂದು ಕುಟುಂಬ ಉತ್ತಮ ಕುಟುಂಬ ಆಗುತ್ತೆ. ಆಮೇಲೆ ಪ್ರತಿ ಒಂದು ವಿಚಾರದಲ್ಲೂ ಅಣ್ಣನೋ ತಮ್ಮನೋ ಇನ್ನೊಬ್ಬನೋ ಇದು ಅವನಿಗೇನೋ ಒಂದು ತೊಂದರೆ ಆಯ್ತು ಅಂದ್ರೆ ಅವನ ಜೊತೆ ನಾವು ಒಂದು ಸೇರ್ಕೊಬೇಕು. ಮತ್ತೆ ಯಾವುದೇ ವಿಚಾರದಲ್ಲಿ ಆದ್ರೂ ಒಬ್ಬನ ಮೇಲೆ ಒಬ್ಬ ಡಿಪೆಂಡ್ ಆಗಿರ್ಬಾರ್ದು. ಅಂದ್ರೆ ಅವನಿಂದ ನಾನು ಸಹಕಾರ ಬೇಕಾದಾಗ್ಲಿ ಇನ್ನೊಂದು ಬೇಡದಾಗ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಕುಟುಂಬದಲ್ಲಿ ಬಡುಕು ಉಂಟಾಗುತ್ತೆ. ಆ ಒಂದು ವಿಚಾರ ಇರಬಾರ್ದು. ಯಾವತ್ತು ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಪ್ರೀತಿ ವಿಶ್ವಾಸದಲ್ಲಿ ಇರ್ಬೇಕೇ ಹೊರತು ಯಾವ್ದೋ ಹಣಕಾಸಿನ ವ್ಯವಹಾರನು ಅವನಿಂದ ಯಾವ್ದೋ ಒಂದು ಅಪೇಕ್ಷಿಸೋದು ಯಾವ್ದೋ ಒಂದು ವಿಚಾರ ಇರಬಾರ್ದು. ಆಮೇಲೆ ಯಾವ್ದೇ ಅಷ್ಟೇ ಯಾವ್ದೇ ಒಂದು ವಿಚಾರ ತಗೊಂಡ್ರು ನಾವು ಜೊತೆಯಲ್ಲೇ ಇರ್ಬೇಕು. ಜೊತೆ ಗಂಡ ಹೆಂಡತಿ ಆಗ್ಲಿ ಅಥವಾ ಗಂಡ ಹೆಂಡತಿ ಜೊತೆಯಲ್ಲೇ ಇದ್ರೇನೆ ಅವರ ಸಂಸಾರ ಸುಖಮಯವಾಗ ಸಾಧ್ಯತೆ ಇರುತ್ತೆ, ಕುಟುಂಬನೂ ಚೆನ್ನಾಗಿರುತ್ತೆ. ಈಗ ಅವ್ರು ಮನೆಯಲ್ಲಿ ಕೆಲಸ ಮಾಡ್ತಿದ್ರೆ ನಾವು ಹೊರಗಡೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದೀವಿ, ನಾನ್ ಕೆಲಸ ಮಾಡ್ಕೊಂಡ್ ಬಂದ್ರೆ ನನಗೆ ಅದ್ ಮಾಡ್ಕೊಟ್ಟಿಲ್ಲ ಇದ್ ಮಾಡ್ಕೊಟ್ಟಿಲ್ಲ ಅಂತ ಕೇಳೋದಕ್ಕಿಂತ ನಾವು ಹೊರಗಡೆಯಿಂದ ಬಂದು ಅವ್ರ ಜೊತೆಗೆ ಕೈ ಜೋಡಿಸಿದ್ದೀವಿ ಅಲ್ಲ ಬಾರಿ ಒಳ್ಳೇದು. ಯಾಕೆಂದ್ರೆ ನಾವು ಹೊರಗಡೆ ಹೋಗಿ ಯಾವ್ದೋ ಒಂದ್ ಕೆಲಸ ಬೆಳಗಿಂದ ಸಂಜೆ ಮಾಡ್ಕೊಂಡ್ ಬರ್ತೀವಿ. ಆದ್ರೆ ಹೆಂಡತಿ ಆದವಳು, ತಾಯಿ ಆದವಳು, ಮಕ್ಕಳಾದವರು ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೋ ಒಂದು ನಿಮಿಷ ಅವ್ರಿಗೆ ಪುರ್ಸೊತ್ತಿ ಇರೋದಿಲ್ಲ. ಮಧ್ಯಾಹ್ನ ಮಕ್ಕಳು ಬಂದ್ರು ಅವ್ರಿಗೆ ರೆಡಿ ಮಾಡು, ಅಜ್ಜ ಮನೇಲಿ ಅಪ್ಪ ವಯಸ್ಸಾದವ್ರು ಇದ್ರು ಅವ್ರಿಗೆ ಏನಾದ್ರು ಕೊಡು, ಮತ್ತೆ ಸಂಜೆ ಗಂಡ ಬರ್ತಾರೆ ಅವ್ರು ಏನಾದ್ರು ತಿನ್ನಕ್ ರೆಡಿ ಮಾಡು, ಇದೆಲ್ಲ ಇರುತ್ತೆ. ಆವಾಗ ಒನ್ ವೇ ಯಾವತ್ತೂ ಇರಬಾರ್ದು. ಬಂದ ತಕ್ಷಣನೆ ಅವರ ಸಮಸ್ಯೆ ಏನಿದೆ ಅದನ್ನ ನೋಡಿ ಅವ್ರ ಜೊತೆಯಲ್ಲಿ ನಾವು ಬೆರೆತು ನಾವು ಕೆಲಸ ಮಾಡ್ತಾ ಇದ್ರೆ ಆ ಒಂದು ಕುಟುಂಬ ಸುಖ ಸಂಸಾರಕ್ಕೆ 12 ಸೂತ್ರಗಳಿಗಿಂತ ಹೆಚ್ಚಾಗಿರುತ್ತೆ ಸರ್.
1: ಒಂದು ಒಳ್ಳೆ ಮತ್ತೆ ನಾನು ಅಬ್ಸರ್ವ್ ಮಾಡಿದಂದ್ರೆ ಒನ್ ವೇ ಇರಬಾರ್ದು ಅಂದ್ರೆ ಅದು ಬಹಳ ಮುಖ್ಯ.
2: ಹೌದು ಸರ್, ಒಂದ್ ವೇ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಪೂರ ಪ್ರೆಷರ್ ಒಬ್ಬರ ಮೇಲೆ ಇರುತ್ತೆ.
1: ಖಂಡಿತ ಖಂಡಿತ
2: ಅಲ್ವಾ, ಒಬ್ಬರ ಮೇಲೆ ಪ್ರೆಷರ್ ಕೊಡ್ಲೇಬಾರ್ದು. ನಾವು ಅವ್ರಿಗೆ ಹೋಗ ನಾವು ಬಂದ ತಕ್ಷಣ ಅವ್ರು ಎಷ್ಟು ಅರ್ಥ ಮಾಡಿ ನಮ್ ಗಂಡ ದುಡ್ಕೊಂಡ್ ಬಂದ ಅದ್ ಮಾಡ್ಕೊಂಡ್ ಬಂದ ಅಂತ ಎಷ್ಟು ನಮ್ಮ ಮೇಲೆ ಕಾಳಜಿ ವಹಿಸ್ತಾರೆ, ಅದೇ ಕಾಳಜಿ ನಾವು ಅವ್ರ ಮೇಲೆ ಕೊಡ್ಬೇಕಲ್ವಾ.
1: ಖಂಡಿತ ಸರ್, ಒಳ್ಳೆ ಮಾತು ಹೇಳಿದ್ರಿ. ಮುಂದಿನ ಕರೆಗೆ ಹೋಗ್ಬಹುದಾ?
2: ಓಕೆ, ಅಲ್ಲ ಬೇಡ ಸರ್, ನಾನೇ ಇರ್ಬೇಕು ಅನ್ಸ್ತಾ ಇತ್ತು. ಇರ್ಲಿ ಬಿಡಿ, ಧನ್ಯವಾದ.
1: ಧನ್ಯವಾದ. ಆತ್ಮೀಯ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಕುಟುಂಬ ದಿನ ಇವತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಹೇಗಿರಬೇಕು ಅಂತ ಬಹಳಷ್ಟು ನಿಮ್ಮ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ದೀರಿ. ಹೊಂದಾಣಿಕೆ ಮುಖ್ಯ, ಹಣಕಾಸಿನ ವ್ಯವಹಾರ ಮಧ್ಯೆ ಬರಬಾರ್ದು, ಒನ್ ವೇ ಆಗಿರಬಾರ್ದು, ಈ ಥರದ ಬಹಳಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದೀರಿ. ಬಹುಶಃ ಕೇಳ್ತಾ ಇದ್ದಾರೆ ನಮ್ಮ ಕೇಳುಗರು ಕೂಡ. ಹಲೋ
3: ಸರ್, ನಮಸ್ಕಾರ.
1: ನಮಸ್ಕಾರ ರಮೇಶ್ ಅವರೇ.
3: ಆರಾಮಿದ್ದೀರಿ ಸರ್?
1: ಆರಾಮಿದ್ದೀನಿ. ತಾವು ಹೇಗಿದ್ದೀರಿ?
3: ಆರಾಮಿದ್ದೀವಿ ಸರ್. ನಾವು
1: ಓಕೆ. ಕುಟುಂಬದ ಬಗ್ಗೆ ಒಂದೆರಡು ಮಾತು ಹೇಳಿ.
3: ಕುಟುಂಬ ನಾವು ಒಂದ್ 40 ವರ್ಷ ನಡೀತಾವ್ರಿ ಸರ್. ನಮಗ್ ನಾವು ಸಣ್ಣವರಿದ್ದಾಗ ನೋಡಿದಂತ ಕುಟುಂಬ ಈಗ ಇಲ್ರಿ ಸರ್. ನಮಗ್ ನಮ್ ಕುಟುಂಬ ಒಳಗೆ ರೀ ಸರ್.
1: ಏನ್ ಬದಲಾವಣೆ ಆಯ್ತು?
3: ಬದಲಾವಣೆ ಏನಂದ್ರ ಎಲ್ಲ ಸೌಕರ್ಯಗಳಾದ್ರಿ ಸರ್. ಯಾರ್ದು ಯಾರಿಗೂ ಅವಲಂಬನೆ ಇರ್ಲಾರ್ದಂಗ ಆಯ್ತ್ರಿ ಸರ್.
1: ಓಕೆ ಓಕೆ.

0: ನಿಜ
1: ಮಾಡಿದ್ರೆ
0: ಮೊದ್ಲೆಲ್ಲ ಹೆಂಗಾಗ್ತಿತ್ತು ಅಂದ್ರೆ ಏನೋ ಒಂದು ಹೆಂಡತಿ ಏನೋ ಒಂದು ಸೀರೆನು ಅಥವಾ ಬೇರೆ ಏನು ತರಬೇಕು ಅಂತಂದ್ರೆ ಗಂಡನು ಕರ್ಕೊಂಡು ಜೊತೆಗೆ ಇಬ್ರು ಹೋಗಿ ಅಂಗಡಿನಲ್ಲಿ ಪರ್ಚೇಸ್ ಮಾಡ್ತಾ ಇದ್ರು. ಬಟ್ ನೀವ್ ಹೇಳ್ದಂಗೆ ಇವತ್ತು ಏನಾಗ್ಬಿಟ್ಟಿದೆ, ಡಿಪೆಂಡೆನ್ಸಿನೇ ಇಲ್ಲ. ಮನೇಲಿ ಕೂತ್ಕೊಂಡು ಮೊಬೈಲ್ ಹಿಡ್ಕೊಂಡು ಏನೋ ಒಂದು ಆರ್ಡರ್ ಮಾಡಿದ್ರೆ ಮನೆ ಬಾಗ್ಲಿ ಬಂದು ಬಿಸಾಕ್ ಹೋಗ್ತಾರೆ. ಸೊ ಹಂಗಾಗಿ
1: ಬಾಜು ಮನೆಯವ್ರು ತರಿಸ್ಯಾರ, ನಾವು ತರಿಸಿ ಬಿಡ್ಬೇಕ್ರಿ ಸರ. ಹಿಂಗ್ರಿ ಈ ತರ ಹಿಂಗ ಒಟ್ಟ ಏನಂತಾರಿ ಸರ್ ಅಂದ್ರ ಒಬ್ಬರ ಮೇಲೆ ಒಬ್ರು ಹ್ಯಾವ್ ಪಟ್ಕೊಂಡ್ರಿ ಸರ, ಕುಟುಂಬದೊಳಗ ಪ್ರೀತಿ ವಿಶ್ವಾಸ ಉಳದಿಲ್ರಿ ಸರ್. ಬರ್ರಿ ಬಂದ್ ಕೂಡ್ರಿ, ಈ ಟೈಮ್ ಚಾದ ಟೈಮ್ ಆಗ್ಯದ ಅಂತ ಚಾನೆ ಕೊಡ್ಬೇಕು, ಊಟದ ಟೈಮ್ ಆಗ್ಯದ ಅಂತ ಊಟ ಮಾಡೇ ಹೋರಿ, ಯಾವಾಗ ಬಂದಿರೋ ಏನೋ ತವಾಗ ಒಟ್ಟ ಹೋಗಿ ಮನೀರಿ ಸರ. ಕಟಗಿ ತಂದು ಕಟಗಿ ಮುರಿದ ಹಾಕಿ ನಮ್ ತಾಯಿಯವರೆಲ್ಲ ಬಂದವ್ರಿಗೆ ಊಟ ಮಾಡಿಸೋದ್ ನಾವ್ ನೋಡೇವ್ರಿ ಸರ. ಈಗ ಕೂತ್ ಉಣವ್ರಿಗೆ ಪುರ್ಸತ್ ಇಲ್ಲ, ಮಾಡಿ ಹಾಕೋರಿಗಂತರೂ ಮನಸ ಇಲ್ರಿ ಸರ್.
0: ಹೋಟ್ಲಿಗೆ ಆರ್ಡರ್ ಮಾಡ್ಬಿಟ್ರೆ ಬಂದ್ಬಿಡುತ್ತೆ,
1: ಮುಗಿತೈತ್ರಿ ಸರ್. ಅಲ್ಲೇ ಬೇರೆ ಚಾ ಕುಡಿದ್ ಹೋರ್ ಅನ್ನುವಂತ ಪರಿಸ್ಥಿತಿ ಆಗ್ಯಾವ್ರಿ ಸರ್.
0: ಹೌದು, ಎಷ್ಟೊಂದು ಬೇಸರ ಅನ್ಸುತ್ತಲ್ಲ.
1: ಹಾ ಸರ್ ಬೇಸರಿ ಸರ್. ಮನ್ನೆ ನಮ್ಮ ಕಾಕನ ಮಗನ ಮನೆಗೆ ಹೋಗಿನ್ರಿ ಸರ್ ನಾನು, ಬರ್ರಿ ಕೂಡ್ರಿ ಅಂದ್ರು, ನೀರ ಕೊಟ್ಟಿಲ್ರಿ ಸರ್ ಇಂತ ಬಿಸಿಲ್ದಿಂದ. ಒಂದ್ ಹತ್ತು ಹದಿನೈದು ನಿಮಿಷ ಕೂತ್ ಅಕಡಿ ಕಡೆ ನೋಡಿದೆ, ಒಂದ್ ಬಾಟ್ಲಿಗೆ ಬಟ್ಟೆ ಸುತ್ತಿ ನೀರ್ ತುಂಬಿಟ್ಟಿದ್ರು, ನಾನ ತಗೊಂಡ್ ಕುಡ್ದಿನ್ರಿ ಸರ್. ಹೋಗಂಗ್ ಹೆಂಗ್ ಆಕೈತ್ರಿ ಸರ್?
0: ಹೌದು,
1: ಏನು ಮುನುಸಿಲ್ಲ, ಜಗಳಿಲ್ಲ, ಮತ್ತೊಂದಿಲ್ಲ, ಏನೂ ಇಲ್ರಿ ಸರ್. ಬಟ್ ಯಾಕ್ ಬರ್ತಾರ ಇವ್ರು ಅನ್ನೋ ತರ ಆಗೈತ್ರಿ ಸರ್. ಒಂದು ಕುಟುಂಬದೊಳಗ ಕಾಕಾ ಕಾಕನ ಮಕ್ಕಳು ಅಂದ್ರೆ ಅಂತಂಬ್ರಿ ಅದೇವ್ರಿ ಸರ್.
0: ಹೌದು ಹೌದು ಹೌದು,
1: ಯಾಕ್ ಬರ್ತಾರ, ಯಾಕ್ ಹೋಗ್ತಾರ ಅನ್ನುವಂತ ವಿಚಾರಕ್ ಮುಂದೇರಿ ಸರ್. ಅವ್ರವ್ರ ಸ್ವತಂತ್ರವಾಗಿ ಬದುಕ್ತಾರಿ ಸರ್, ಯಾರ ಮೇಲೆ ಯಾರನ್ನೂ ಡಿಪೆಂಡ್ ಇಲ್ರಿ ಸರ್.
0: ಹೌದು,
1: ದೊಡ್ಡ ಅಣ್ಣನ್ ಬಿಟ್ಟು ಕಾರ್ಯ ಮಾಡ್ಬೇಕಂದ್ ಮಾಡೇ ಬಿಡುದ್ರಿ ಸರ್. ತಮ್ಮನ್ ಬಿಟ್ಟು ಅಣ್ಣ ಮಾಡ್ಬೇಕಂದ್ ಯಾರನ್ನಾರು ನಾಲ್ಕು ಮಂದಿನ ಹಿಡ್ಕೊಂಡ್ ಮಾಡಿಬಿಡುದ್ರಿ ಸರ್. ನಾವ್ ಒಂದ್ ಕುಟುಂಬದವ್ರು, ಒಂದ ತಾಯಿ ಮಕ್ಳು, ನಾವ್ ನಾವ್ ಕೂಡ್ಲಿಕ್ ಅಂದ್ರೆ ಹೆಂಗ, ಏನು ವಿಚಾರ ಇಲ್ರಿ ಸರ್.
0: ಆಯ್ತು ರಮೇಶ್ ಅವರೇ,
1: ಬಗಸಲ್ರಿ ಸರ್. ಈಗ ನಾನ್ ನೋಡಿದ ವಾಸ್ತವ ಪ್ರಕಾರ ಸರ್, ನಮ್ ಏರಿಯಾದಂದ ಹೇಳಿದಿನ್ರಿ ಸರ್, ನನಗ ಅಕಡಿದೇನ್ ಗೊತ್ತಿಲ್ರಿ ಸರ್. ಇದು ನಮ್ಮ ಅಕ್ಕ ಪಕ್ಕದ್ದು, ನಮ್ಮ ಕಣ್ಣ ಮುಂದ ನಮ್ಮ ಕುಟುಂಬದೊಳಗ ನಡೆದ ವಿಷಯ ಹಂಚ್ಕೊಂಡಿನ್ರಿ ಸರ್ ನಾನು.
0: ಧನ್ಯವಾದಗಳು ರಮೇಶ್ ಅವ್ರೆ,
1: ನಮಸ್ಕಾರ ಸರ್ ಅವಕಾಶಕ್ಕ. ಇದು ಒಂದು ಎಚ್ಚರಿಕೆ ಗಂಟಿದ್ದಂಗ್ರಿ ಸರ್, ಈ ವಿಷಯನ ಆಚರಿಸುದು, ಈ ವಿಷಯ ನಮ್ ರೇಡಿಯೋದಾಗ ತರುವುದು ಏನಂದ್ರಿ ಸರ್, ನಾವ್ ಕೇಳುದ್ರ ಕೇಳ್ಕೊಳ್ಳೋರ ಒಂದ್ ಸ್ವಲ್ಪ ಮಂದಿ ಜಾಗೃತರಾಗ್ತೇವ ಅನ್ನುವಂತ ವಿಷಯ ನನಗ್ ತಿಳಿತ್ರಿ ಸರ್. ಈ ಕಾರ್ಯಕ್ರಮ ಕೇಳಿ ಮಾತಾಡ್ರಿ ಸರ್.
0: ಖಂಡಿತ ಖಂಡಿತ, ಧನ್ಯವಾದ. ನಮಸ್ತೆ. ಹಲೋ
2: ಹಲೋ
0: ಹೇಳಿ.
2: ನಮಸ್ತೆ ಸರ್, ನಾ ರೂಪಾ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ.
0: ರೂಪಾ ಪೊಲೀಸ್ ಕ್ವಾರ್ಟರ್ಸ್ ಡೈರಿ, ಹೇಳಿ ಮೇಡಮ್. ಅಂತಾರಾಷ್ಟ್ರೀಯ ಕುಟುಂಬ ದಿನದ ಬಗ್ಗೆ, ಕುಟುಂಬ ಹೇಗಿರಬೇಕು ಹೇಳಿ.
2: ಕುಟುಂಬದ ಶುಭಾಶಯಗಳು ಸರ್.
0: ಧನ್ಯವಾದ. ಹೇಗಿರಬೇಕು ಕುಟುಂಬ ಅಂದ್ರೆ
2: ಸರ್? ಕುಟುಂಬ ಅಂದ್ರೆ ರಕ್ತ ಸಂಬಂಧ, ಮಾನಸಿಕವಾಗಿ ಭಾವನಾತ್ಮಕವಾಗಿ ಎಲ್ಲರೂ ಒಟ್ಟಾಗಿರೋದು ಸರ್. ಒಗ್ಗಟ್ಟಿಂದ ಇರೋದು. ಒಂದು ಕುಟುಂಬದಲ್ಲಿ ಎಲ್ಲಾ ಅಣ್ಣ ತಮ್ಮಂದಿರು ಒಗ್ಗಟ್ಟಲ್ಲಿ ಇದ್ರೆ ಏನೇ ಒಂದು ತೊಂದರೆ ಬಂದ್ರು ಅವ್ರು ಎದುರಿಸ್ಬೋದು ಸರ್.
0: ಹೌದು,
2: ಈ ಊರಲ್ಲಿ ಒಂದ್ ಏನೇ ಒಂದ್ ತೊಂದರೆ ಆಯ್ತು ಅಂದ್ರೆ ಆ ಕುಟುಂಬದರೆಲ್ಲ ಅಣ್ಣ ತಮ್ಮಂದಿರೆಲ್ಲ ಒಟ್ಟಾಗಿದ್ರೆ ಅದನ್ನ ಫೇಸ್ ಮಾಡ್ಬೋದು ಸರ್. ಇವರೇ ಸರಿ ಇಲ್ಲ ಅಂದ್ರೆ ಆ ಊರಲ್ಲಿಂದ ಬಂದಿರೋ ಏನೇ ಒಂದ್ ತೊಂದ್ರೆ ಆದ್ರೂ ಎದುರ್ಸಕ್ ಆಗಲ್ಲ ಸರ್. ಈಗ ಎಕ್ಸಾಂಪಲ್ ನಮ್ಮ ಮನೇಲಿ ಆಯ್ತು ಸರ್, ನಮ್ಮ ಮನೆಯವರು ಏಳು ಜನ ಅಣ್ಣ ತಮ್ಮಂದಿರು ಸರ್, ಎಲ್ಲರೂ ಒಟ್ಟಿಗೆ ಇದೀವಿ. ಊರಲ್ಲಿ ಏನೇ ಒಂದು ತೊಂದರೆ ಬಂದ್ರು ಒಟ್ಟಿಗೆ ಎದುರಿಸ್ತಾರ, ಫೇಸ್ ಮಾಡ್ತಾರ ಸರ್ ಪ್ರಾಬ್ಲಮ್ ಏನೇ ಬಂದ್ರು.
0: ಒಗ್ಗಟ್ಟಿನಲ್ಲಿ ಬಲವಿದೆ.
2: ಹೌದು ಸರ್, ಒಗ್ಗಟ್ಟಿನಲ್ಲಿ ಬಲವಿದೆ ಸರ್ ಖಂಡಿತ. ಅವರು ಯಾವತ್ತೂ ಸರ್ ಎಲ್ಲರೂ ನಾವು ಹೋದ್ರೆ ಮನೆಗೆ ಹೋದ್ರೆ ಒಟ್ಟಿಗೆ ಒಂದು 25-30 ಜನ ಸೇರ್ತೀವಿ ಸರ್ ನಮ್ಮ ಮನೇಲಿ ಒಟ್ಟಿಗೆ. ಅಂದ್ರೆ ನಮ್ಮ ನಮ್ಮನೆಯ ಅಣ್ಣ ನೆಂಟಿ ಮಕ್ಕಳು, ಅವ್ರ ಸಂಬಂಧ ಮದುವೆ ಆಗಿರೋರು ಅವ್ರ ಮಕ್ಕಳು, ಈ ಎಲ್ಲ ಸಂಬಂಧಗಳು ನಮ್ಮ ಮಕ್ಳಿಗೆ ಅರ್ಥ ಆಗುತ್ತೆ ಸರ್. ಇವ್ರು ದೊಡ್ಡಮ್ಮ ದೊಡ್ಡಪ್ಪ ಮತ್ತೆ ಅವ್ರ ಮಕ್ಳು ನಮ್ಗೆ ಏನಾಗ್ಬೇಕು, ಅವ್ರ ಮಕ್ಳು ನಮಗೆ ಏನಾಗ್ಬೇಕು, ಆತರ ಎಲ್ಲ ಅರ್ಥಗಳು ಗೊತ್ತಾಗುತ್ತೆ ಸರ್. ಈಗಿನ ಮಕ್ಳಿಗೆ ಗೊತ್ತಾಗದಿಲ್ಲ, ದೊಡ್ಡಮ್ಮ ದೊಡ್ಡಪ್ಪ ಆಗ್ಲಿ ಮತ್ತೆ ಅವ್ರ ಮಗಳು ಏನಾಗ್ಬೇಕು, ಅವ್ರ ಮಕ್ಳು ಏನಾಗ್ಬೇಕು ನಮಗೆ ಅನ್ನೋದು ಅರ್ಥ ಗೊತ್ತಾಗದಿಲ್ಲ ಸರ್. ನಾವು ಒಟ್ಟು ಎಲ್ಲ ಜನ ಕುಟುಂಬ ಒಂದು ಕೂಡಿಯಾಗಿ ಇದೀವಿ ಸರ್. ಮತ್ತೆ ಒಂದು ಏನೇನ್ ಫಂಕ್ಷನ್ ಹೋದ್ರೆ ನಮ್ದೇ ಒಂದ್ ಪಂಕ್ತಿಯಷ್ಟು ಜನ ಆಗ್ತೀವಿ ಸರ್ ನಾವು ಊಟದಲ್ಲಿ. ಒಂದ್ 20-25 ಜನ ಹೋದ್ರೆ ಒಂದ್ ಬಂದೆಲ್ಲ ನಗ್ತಾರೆ ಸರ್. ನಿಮ್ ಮನೆ ನಿಮ್ ಬಂದ್ ಫಂಕ್ಷನ್ ಬಂದ್ರೆ ನಿಮ್ದೇ ಒಂದ್ ಪಂತಿ ಊಟ ಬೇಕು ಅಂತ ಆಗುತ್ತೆ ಸರ್, ಅಷ್ಟು ಜನ ಇದೀನಿ.
0: ಓಕೆ, ತುಂಬಾ ಖುಷಿ ಆಗುತ್ತೆ ರೂಪ ಅವರೇ.
2: ಹೌದು ಸರ್, ನನಗೆ ಹೇಳ್ಕೊಂಡು ಇದು ಒಂದು ಒಳ್ಳೆ ಅವಕಾಶ ಸರ್, ನನಗೆ ನೀವು ಕೊಟ್ಟಿರೋ ವಿಷಯ ತುಂಬಾ ಚೆನ್ನಾಗಿದೆ ಸರ್.
0: ಓಕೆ ಓಕೆ,
2: ನನಗೆ ಇದೊಂದು ಹೇಳ್ಕೊಳಕ್ ಒಳ್ಳೆ ಒಂದು ಖುಷಿ ಅನ್ಸುತ್ತೆ ಸರ್.
0: ನಿಜ ನಿಜ, ತುಂಬಾ ಕುಟುಂಬ.
2: ಟ್ರ್ಯಾಕ್ಟರ್ ಅಲ್ಲೆಲ್ಲ ಹೋಗ್ತೀವಿ, ಬೈಕು ಕಾರ್ ಅಲ್ಲಿ ಹೋಗ್ತಿರ್ಲಿಲ್ಲ ಸರ್, ನಾವು ಹೋದ್ರೆ ಟ್ರ್ಯಾಕ್ಟರ್ ಅಲ್ಲೇ ಹೋಗ್ತಿದ್ವಿ ಸರ್, ಫಂಕ್ಷನ್ ಗಳಿಗೆ, ಮದುವೆ ಫಂಕ್ಷನ್,
0: ಟ್ರ್ಯಾಕ್ಟರ್ನೆ
2: ಬೇಕು ಸರ್ ನಮನೆಗೆ.
0: ಓಕೆ ಓಕೆ,
2: ಕಾರ್ ಅಲ್ಲಿ ಬೈಕ್ ಅಲ್ಲೆಲ್ಲ ಹೋಗಕ್ ಆಗ್ತಿರ್ಲಿಲ್ಲ ಸರ್. ತುಂಬಾ ಖುಷಿ ಆಗುತ್ತೆ ಸರ್.
0: ಹೌದು, ಆ ಖುಷಿನೇ ಬೇರೆ ಅಲ್ಲ, ಅಷ್ಟು ಜನ ಒಂದು ಒಂದ್ ಕಡೆ ಸೇರೋದು ತುಂಬಾ ಖುಷಿ.
2: ಮನೇಲಿ ಎಲ್ಲರೂ ಒಂದೊಂದ್ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತೀವಿ ಸರ್. ಇಲ್ಲಿ ಮನೇಲಿ ಒಬ್ಬರೇ ಒಂದ್ ಎಲ್ಲಾ ಕೆಲಸ ಮಾಡೋಕ್ಕಿಂತ ಆತರ ಕೂಡು ಕುಟುಂಬದಲ್ಲಿದ್ರೆ ಇಬ್ರು ಎಲ್ಲಾರು ಹಂಚ್ಕೊಂತಿದ್ವಿ ಸರ್, ಅಡಿಗೆ ಮಾಡೋರೊಬ್ರು, ತರಕಾರಿ ಹೆಚ್ಕೊಡೋರೊಬ್ರು, ಬಟ್ಟೆ ತೊಳ್ಕೊಂಬರಕ್ಕಿಬ್ರು, ಅಂದ್ರೆ ಎಲ್ಲಾ ಕೆಲಸಗಳನ್ನ ತಮ್ಮವಾಗ ಹಂಚ್ಕೊಂಡು ಎಲ್ಲಾ ಕೆಲಸ ಮಾಡ್ಕೊಂತಿದ್ವಿ ಸರ್, ಫ್ರೀ ಆಗಿರ್ತಿದ್ವಿ ಒಂದೊಂದ್ ಕೆಲಸ ಮಾಡಿ. ಅದೇ ವಿಭಕ್ತ ಕುಟುಂಬದಲ್ಲಿದ್ರೆ ಎಲ್ಲರೂ ಒಂದೇ ಕೆಲಸ ಮಾಡ್ಬೇಕು ಸರ್, ಎಲ್ಲರೂ ಒಬ್ಬರೇ ಎಲ್ಲಾ ಕೆಲಸಗಳನ್ನು ಮಾಡ್ಬೇಕು. ಈ ತರ ಅವಿಭಕ್ತ ಕುಟುಂಬದಲ್ಲಿದ್ರೆ ಕೆಲಸನೂ ನಮಗೆ ತುಂಬಾ ಇದಾಗಲ್ಲ ಸರ್.
0: ಓಕೆ, ಧನ್ಯವಾದಗಳು ರೂಪಾ ಅವರೇ.
2: ಹೌದು ಸರ್,
0: ಒಳ್ಳೆಯ ಅಭಿಪ್ರಾಯ ಹಂಚಿಕೊಂಡ್ರಿ, ಧನ್ಯವಾದ.
2: ಅವಕಾಶಕ್ಕಾಗಿ ಧನ್ಯವಾದಗಳು ಸರ್.
0: ಸ್ನೇಹಿತರೆ, ಬಹಳ ಒಳ್ಳೊಳ್ಳೆ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದೀರಿ. ನಿಜವಾಗ್ಲೂ ವಯಸ್ಸಾದವರು ಅಥವಾ ತಂದೆ ತಾಯಿರನ್ನ ಇವತ್ತು ನಾವೇನು ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಸೇರಿಸ್ತಾ ಇದ್ದೀವಿ, ನಿಜವಾಗ್ಲೂ ನಾವೆಲ್ಲ ತಲೆ ತಗ್ಗಿಸಬೇಕಾದಂತ ಒಂದು ಸಂದರ್ಭ. ಇಂಥ ಒಂದು ಸಂದರ್ಭದಲ್ಲಿ ನಾವು ಅಂತಾರಾಷ್ಟ್ರೀಯ ಕುಟುಂಬ ದಿನವನ್ನ ಆಚರಿಸ್ತಾ ಇದ್ದೀವಿ. ಈ ಅಟ್ಲೀಸ್ಟ್ ಈ ದಿವಸನಾದ್ರೂ ಕೂಡ ನಮ್ಮ ತಂದೆ ತಾಯಿಗಳನ್ನ ನಾವು ಎಲ್ಲೂ ಬಿಡೋದಿಲ್ಲ, ನಾವು ಸಾಕ್ತೀವಿ, ನಮ್ಮ ಮನೇಲಿ ಇಟ್ಕೋತೀವಿ ಅನ್ನೋ ಒಂದು ಭಾವನೆ ಬಂದ್ರೆ ನಿಜಕ್ಕೂ ಕಾರ್ಯಕ್ರಮ ಸಾರ್ಥಕ ಅಂತ ಅನ್ಸುತ್ತೆ. ಹಲೋ
3: ಸರ್, ನಮಸ್ತೆ.
0: ನಮಸ್ತೆ, ಯಾರು?
3: ಚಂದ್ರಶೇಖರ್ ಕಿಂಚಣಿಯಿಂದ.
0: ಚಂದ್ರಶೇಖರ್ ಅವರೇ, ಅಂತಾರಾಷ್ಟ್ರೀಯ ಕುಟುಂಬ ದಿನ ಇವತ್ತು,
3: ಕೇಳಿಸ್ಕೊಂಡೆ ಸರ್.
0: ಹೇಳಿ, ಕುಟುಂಬದ ಬಗ್ಗೆ.
3: ಬೇಜಾರಾಗುತ್ತೆ ಸರ್, ಯಾಕೆಂದ್ರೆ ಈಗ ಒಂದು 25-30 ವರ್ಷದ ಹಿಂದೆ ಮಕ್ಕಳು ಸಹ ಮದುವೆ ಬಂದ್ರೆ ಅಣ್ಣ ತಂಬಿ ಬೇರೆ ಆಗಿರಲ್ಲ. ಈಗಿನ ಕಾಲದಾಗೆ ಮದುವೆ ಒಂದ್ ತಿಂಗಳೊಳಗೆ ಅಪ್ಪ ಅಮ್ಮ ಬಿಟ್ಟು ಅಣ್ಣ ತಂಬಿ ಬಿಟ್ಟು ನಾನು ಕೆಲಸಕ್ಕೆ ಹೋಗ್ಬೇಕು ಅಂತ ಹೆಂಡತಿ ಗಂಡ ಹೋಯ್ತಾ ಇರ್ತಾರೆ. ಅಂತ ಕಾಲ ಉಂಟಿದೆ. ಈಗ ಒಟ್ಟು ಕುಟುಂಬ ನೋಡ್ಬೇಕು ಅಂದ್ರೆ ಎಲ್ಲಾದ್ರೂ ಒಂದು ಕಾರ್ಯಕ್ರಮ ಅಂದ್ರೆ ಈ ಟಿವಿಗಳಲ್ಲಿ ಧಾರಾವಾಹಿ ಫಿಲಮ್ ಬರ್ತಾವಲ್ಲ ಹಳೆ ಕಾಲದವು, ಅದನ್ನ ನೋಡಿ ತೃಪ್ತಿ ಕೊಡ್ಬೇಕಷ್ಟೇ. ಏಕೆಂದ್ರೆ ಇವತ್ತಿನ ಕಾಲ ಜಾಸ್ತಿ ಜನ ಅದಾರ ಅಂದ್ರೆ ಅವ್ರ ಮನೆಗೆ ಏನ್ ಕೊಡಲ್ಲ. ಅಯ್ಯೋ ಸರ್, ಒಬ್ಬನೇ ಮಗ ಹೆಣ್ಮಕ್ಳಿಗೆ ಮಾತ್ರ ಹೆಣ್ ಕೊಡ್ತಾರೆ, ಅದು ಆಸ್ತಿ ಇರ್ಬೇಕು ಕೆಲಸ ಇರ್ಬೇಕು ಅಂದ್ರೆ. ಇಲ್ಲ ಅಂದ್ರೆ ಅವ್ರ ಅಣ್ಣ ತಂಗಿ 4 ಜನ ಹೆಣ್ಮಕ್ಳಿಬ್ಬರಂತವ್ರೆ, ಅಪ್ಪ ಅಮ್ಮ ಅದಾರೆ, ಜಮೀನ್ ಕಮ್ಮಿ ಇದೆ, ಯಾವ್ದೋ ಒಂದು ಸಣ್ಣ ಪುಟ್ಟ ಫ್ಯಾಕ್ಟ್ರಿ ಕೆಲಸ ಮಾಡ್ತಂದ್ರೆ ಅವ್ನಿಗೆ ಎಣ್ಣೆ ಸಿಗಲ್ಲ ಸರ್ ಇವತ್ತಿನ ಕಾಲ.
0: ಇಂಥ ಪರಿಸ್ಥಿತಿ ಬಂತಲ್ಲ.
3: ಹೌದು ಸರ್, ಒಂದು ಮಕ್ಕಳಿದಾರೆ ಅಂದ್ರೆ ಅಂತ ಮನೆ ಕೊಡ್ಬೇಕು, ಇನ್ನೆಂತ ಮನೆ ಕೊಡ್ತೀಯ? ಅಷ್ಟ ಓಡ್ ಬರ್ತಾರೆ, ಅಣ್ಣ ತಂದ್ರೆ ಅಕ್ಕ ತಂಗಿರಿದ್ರೆ ಹಾಕ್ತಾರೆ ಅಂತಾರೆ. ಅಲ್ಲ, ಹಿಂಗ ಅದೇ ಅಂತ ಬೇಜಾರಾಗ್ಬೇಡಿ, ಯಾಕಂದ್ರೆ ಇವತ್ತಿನ ವಾತಾವರಣ ಹೆಂಗ್ ಬಂದ್ಬಿಡಿದೆ ಸರ್ ಇವತ್ತು. ಕೂಡು ಕುಟುಂಬ ನೋಡ್ಬೇಕು ಅಂದ್ರೆ ಒಂದು ಗ್ರಾಮದಲ್ಲಿ ಒಂದೇ ಅಪರೂಪ ಇದೆ.
0: ಹೌದು,
3: ತಂದೆ ತಾಯಿ ಮಕ್ಕಳು ಮೊಮ್ಮಕ್ಳು ಮರುಮಕ್ಳು ಇರೋ ಕುಟುಂಬ ಅಂದ್ರೆ ಒಂದು ಗ್ರಾಮ ಪಂಚಾಯತ್ ಎಲ್ಲೋ ಒಂದ್ 4-5 ಸಿಗ್ಬೋದು ಅಷ್ಟೇ.
0: ಓಕೆ ಓಕೆ, ಒಂದು ಇಲ್ಲ ಅನ್ಕೊಂಡಿದ್ದೆ ನಾನು,
3: ವಿರಳ ಆಗ್ಬಿಟ್ಟಿದೆ ಸರ್. ಯಾಕೆಂದ್ರೆ ಇವತ್ತಿನ ಕಾಲ ಗಂಡ ಹೆಂಡತಿ ಮಕ್ಳು ಇರ್ತಾರೆ, ಮಕ್ಳು ಓದಕ್ಕೆ ಪಿಜಿ ಹಾಸ್ಟೆಲ್ ಬುಕ್ ಕೊಡ್ತಾರೆ, ಗಂಡನ ಡ್ಯೂಟಿಲಿ ಇರ್ತಾರೆ, ಹೆಂಡತಿನ ಡ್ಯೂಟಿಲಿ ಇರ್ತಾರೆ. ಗಂಡ ಬಂದ್ರೆ ಬೀಗ ತಗ ಮನೆ ಬರ್ಬೇಕು, ಗಂಡ ಬೀಗ ಕಂಡ್ರೆ ಹೆಂಡತಿ ಬಂದು ಬೀಗ ತಗ ಇದ್ ಮಾಡ್ಬೇಕು, ಪಾತ್ರ ನೋಡ್ತಾ ಇರ್ತಾರೆ ಏನಿದೆ ಏನಿಲ್ಲ, ಏನ್ ಮಾಡಿಟ್ಟವ್ರೆ, ಏನ್ ಉಳ್ಸಿಟ್ಟು ಏನ್ ಮಾಡ್ಕೋಬೇಕು ಅಂತ. ಅವಾಗಿನ ಕೂಡ್ ಕುಟುಂಬ ಇತ್ತಲ್ಲ, ಲಾಸ್ಟ್ ಇಯರ್ ಊಟ ಮಾಡಿಲ್ಲ ಅಂದ್ರೆ ಅವ್ರಿಗೆ ಊಟ ಮಾಡಿಲ್ಲ, ಅವ್ರಿಗೆ ಅನ್ನ ಮಾಡಿಕ್ಕಿ ಇದಾಗೆ ಕೂಡ್ಸು ಅಂತ ಹೇಳೋರು.
0: ಹೌದೌದು,
3: ಈಗ ಗಂಡ ಬಂದ್ರೆ ಮಾಡ್ಕೊಂಡ್ ತಿಂತಾರ್ತಾಗ, ಏನ್ ತಿಂದ್ರೆ ಮಾಡ್ಕೊಂಡ್ ತಿಂತಾರ್ತಾಗ ಅನ್ನೋ ಕಾಲ ಬಂದ್ಬಿಟ್ಟಿದೆ.
0: ಆಯ್ತು ಚಂದ್ರಶೇಖರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನನಗೆ
3: ಅಂದ್ರೆ ಹೆಣ್ಣು ಗಂಡು ಭೇದ ಅಲ್ಲ, ಎಲ್ಲ ಸಾಮಾನ್ಯ ಸರ್.
0: ಹೌದು ಹೌದು, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ, ನಮಸ್ಕಾರ.
4: ರೋಟರಿ ವಿಜಯಕುಮಾರ್ ಸರ್.
0: ರೋಟರಿ ವಿಜಯಕುಮಾರ್ ಸರ್, ಮಾತಾಡಿ ಕುಟುಂಬದ ಬಗ್ಗೆ.
4: ಕುಟುಂಬದ ಬಗ್ಗೆ ಹೇಳಕ್ಕೆ ವಿಷಾದ ಆಗ್ತಾ ಇರ್ತಾರೆ. ಯಾಕಂದ್ರೆ ಮಾನವೀಯ ಸಂಬಂಧಗಳು ಕಡಿಮೆ ಆಗ್ತಾರೆ, ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತಾ ಇದೆ. ಈಗ ಅವ್ರು ಹೇಳ್ದಂಗೆ ಒಂದು ಒಟ್ಟು ಫ್ಯಾಮಿಲಿಯಲ್ಲಿ

0: ಜನ ನೋಡದೆ ಕಡಿಮೆ ಆಗಿದೆ. ಒಂದೊಂದ್ ಫ್ಯಾಮಿಲಿಯಲ್ಲಿ ಎರಡೆರಡು ಜನ, ಅದು ಒಂದೊಂದ್ ಮನೆ ಇದ್ರೆ ಮೇಲ್ಗಡೆ ಒಬ್ರು ಕೆಳಗಡೆ ಒಬ್ರು, ಫೋನ್ ಮಾಡಿ ಕರಿಬೇಕು.
1: ಮನೆ ಒಳಗಡೆ
0: ನಾವೆಲ್ಲ ಒಟ್ಟಿಗೆ ಇದ್ದಾಗ
1: ಮನೆ ಒಳಗಡೆ ಫೋನ್ ಮಾಡಿ ಕರಿಬೇಕು.
0: ಹಾ, ಮನೆ ಒಳಗಡೆ. ನಮ್ ಮಗಂದ ಆದ್ರೆ ಅಲ್ಲೊಂದ್ ಬೆಲ್ ಹಾಕ್ಬಿಡ್ರಿ, ವಾರಪ್ಪ ಊಟಕ್ಕೆ, ವಾರಪ್ಪ ಇದಕ್ಕೆ ಕರಿಬಿಟ್ಟ. ಹಂಗಾಗಿದೆ. ಹಿಂದೆಲ್ಲ ನಮ್ಮ ಅಜ್ಜಿ ಅಜ್ಜ ಇದ್ದಾಗ ಕರೆಕ್ಟ್ 8 ಗಂಟೆ ಊಟ ಮಾಡಬೇಕು, ಬೆಳಿಗ್ಗೆ 8 ಗಂಟೆ ತಿಂಡಿ ತಿನ್ನಬೇಕು, ಎಲ್ಲರೂ ಒಟ್ಟಾಗಿ ಕುತ್ಕೋಬೇಕು. ಒಂದ್ ಸಂಸ್ಕಾರ ಯುವತಿ ದರ್ಶಿಸಬೇಕು, ಜೊತೆಗೆ ಊಟ ಮಾಡ್ಬೇಕು. ಇಷ್ಟೆಲ್ಲ ಒಂದ್ ಕ್ರಮಬದ್ಧವಾಗಿ ಶಿಸ್ತಾದ ಜೀವನ ಇತ್ತು. ಇಲ್ಲಿ 7:30 ಬೇರೆ ಕಡೆ ಇದ್ರೆ 8 ಗಂಟೆ ಕರೆಕ್ಟ್ ಆಗಿ ಸ್ಪಾಟ್ ಅಲ್ಲಿ ಕುತ್ಕೊಂತ ಇದ್ವಿ. ಆ ರೀತಿ ಒಂದು ಒಟ್ಟು ಕುಟುಂಬ, ಏನೇ ಒಂದು ಬಟ್ಟೆ ಬರೀ ಏನೊಂದು ಯೂನಿಫಾರ್ಮ್ ಇದ್ರು ಒಂದ್ ಮನೇಲಿ ಇದ್ರೆ ಎಲ್ಲರಿಗೂ ಒಂದೇ ತರದ ಬಟ್ಟೆ ತರೋದು, ಈ ತರದ ಒಂದು ಪ್ರೀತಿ ವಿಶ್ವಾಸ, ಒಂದು ಅಷ್ಟೊಂದ್ ಬಾಂಡಿಂಗ್ ಇತ್ತು. ಮತ್ತೆ ಯಾರಿಗೆ ಏನೇ ಒಂದು ಸಣ್ಣ ನೋವಾದ್ರೂ ಸಹ ಎಲ್ಲರೂ ನನಗೆ ಸ್ಪಂದಿಸ್ತಾ ಇದ್ರು. ಹಾಗಾಗಿ ಫ್ಯಾಮಿಲಿಗಳು ರಿಲೇಶನ್ಶಿಪ್ ಇರ್ಬೋದು. ಹಿಂದೆ ಒಂದು ಜೋಳದ ರಾಶಿ ದೊಡ್ಡಣ್ಣನವರಂತ ಬಿಜಾಪುರದ ಕಡೆಗೆ ಒಂದು ಫ್ಯಾಮಿಲಿಯಲ್ಲಿ 100 ಜನ ಇದ್ರ, 100 ಜನ ಮನೆಯಲ್ಲಿ. ಇವತ್ತಿಗೂ ಸಹ ಅದು ಅಷ್ಟು ಹೆಸರು ವಾಸಿಯಾಗಿದೆ ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಈಗ ಮಾನವೀಯ ಸಂಬಂಧಗಳು ಕಡಿಮೆ ಆಗಿದೆ, ಪ್ರೀತಿ ವಿಶ್ವಾಸದ ಕೊರತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇನ್ನ ಅವಿಭಕ್ತ ಕುಟುಂಬಗಳು ಇದ್ರ ಬಗ್ಗೆ ನಾವು ಹೇಳಂಗೇ ಇಲ್ಲ. ಹಾಗಾಗಿ ವಿಶ್ವ ಕುಟುಂಬದ ದಿನಾಚರಣೆ ದಿವಸನಾದ್ರೂ ಎಲ್ಲರೂ ಸಂತೋಷದಿಂದ ಇರೋಣ. ಒಳ್ಳೆ ವಿಷಯನ ನೀವು ಕೊಟ್ಟಿದೀರ, ನೀವೊಂದ್ ಸ್ವಲ್ಪ 4 ಪಾಯಿಂಟ್ ಹೇಳ್ತಾ ಇದ್ರೆ ನಾವು ಕೇಳ್ತಂತ ಹೋಗ್ತಾ ಇರ್ತೇವೆ, ನಾವು ಕಾರಲ್ಲಿ ಹೋಗ್ತಾ ಇದೀವಿ.
1: ಆಯ್ತು ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಕುಟುಂಬದ ಗೀತೆಗಳಿದಾವಲ್ಲ ಹಾಕಿ.
1: ಅದು 3 ಗಂಟೆಗೆ ಫುಲ್ 3-4 ಕುಟುಂಬ ಗೀತೆಗಳು. ಥ್ಯಾಂಕ್ ಯು ಸರ್. ಆತ್ಮೀಯ ಕೇಳಿದ್ರೆ, ಅಂತಾರಾಷ್ಟ್ರೀಯ ಕುಟುಂಬ ದಿನದ ಸಂದರ್ಭಗಳಲ್ಲಿ ತುಂಬಾ ಬೆಲೆ ಬಾಳುವಂತಹ ಬೆಲೆಯುಳ್ಳಂತಹ ಮಾತುಗಳನ್ನು ಆಡ್ತಾ ಇದ್ದೀರಿ. ಏನಂದ್ರೆ ಅದು ಪ್ರಾಕ್ಟಿಕಲ್ ಆಗಿ ಬರಬೇಕು, ನಮ್ಮ ಕೇಳುಗರು ಅದನ್ನು ಅನುಸರಿಸಬೇಕು. ನಿಜವಾಗ್ಲೂ ಅವಾಗೊಂದು ಅರ್ಥ ಬರುತ್ತೆ. ಹಲೋ,
2: ಹಲೋ
1: ಹೇಳಿ
2: ಸರ್. ನಮಸ್ತೆ,
1: ಶಕುಂತಲ್ ಅವರೇ ಹೇಳಿ, ಕುಟುಂಬದ ಬಗ್ಗೆ.
2: ಸರ್, ಯಾವ ಕುಟುಂಬದಲ್ಲಿ ಪ್ರೀತಿ, ತಾಳ್ಮೆ, ಕರ್ತವ್ಯ ಕೊರತೆ, ನಿಸ್ವಾರ್ಥತೆ ಇರುತ್ತೋ ಅಲ್ಲಿ ಸದಾ ಸಂತಸ, ಸಮರಸ, ಸಮಾಧಾನಗಳು ಇರುತ್ತವೆ. ಇದನ್ನ ಎಕ್ಸ್ಪ್ಲೈನ್ ಮಾಡೋದು ತುಂಬಾ ಕಷ್ಟ, ಅವರು ಅರ್ಥ ಮಾಡ್ಕೋಬೇಕು. ಯಾರೋ ಒಬ್ಬ ಹೇಳಿದ್ರು ಒನ್ ವೇ ಆಗ್ಬಿಟ್ಟು ಎಲ್ಲರಲ್ಲೂ ಇರ್ಬೇಕು ಅಂತ. ಆ ತರ ಇದ್ರೆ ಎಲ್ಲಾ ಕುಟುಂಬಗಳು ಚೆನ್ನಾಗಿರುತ್ತೆ ನನ್ನ ಭಾವನೆ.
1: ಧನ್ಯವಾದಗಳು ಶಕುಂತಲ ಅವರೇ.
2: ಥ್ಯಾಂಕ್ ಯು
1: ಸರ್. ಸಮಯ ಆಗ್ತಾ ಇದೆ ಕೇಳಿದ್ರಿ, ಇನ್ನ 2 ನಿಮಿಷ ಇದೆ. ಹಲೋ,
3: ಹಲೋ ಸರ್.
1: ಗೋರ್ಪಡೆ ಸರ್ ಹೇಳಿ, ಕುಟುಂಬದ ಬಗ್ಗೆ, ವಿಶ್ವ ಅಂತ ಕುಟುಂಬ ದಿನ ಇವತ್ತು.
3: ಬಹುಶಃ ಇದೆ ಕೊನೆ ಕಾಲ ಅಂತ ಕಾಣಿಸುತ್ತೆ
1: ಅನ್ಕೋತೀನಿ.
3: ಇದು ಕುಟುಂಬ ಅಂತಂದ್ರೆ ಸಮಾಜದ ಅತ್ಯಂತ ಚಿಕ್ಕ ಘಟಕ ಅಂತ ನಾನು ಓದಿದ್ದೀನಿ.
1: ಹೌದು.
3: ಆದ್ರೆ ಇವಾಗ ಕುಟುಂಬ ಕೆಲವರು ಅಂದ್ರೆ ಸ್ವಲ್ಪ ಕಂಪ್ಲೇಂಟ್ ಮಾಡಿದ್ರು, ಅವಿಭಕ್ತ ಕುಟುಂಬಗಳು ಕಡಿಮೆ ಆಗ್ಬಿಟ್ಟಿದೆ, ವಿಭಕ್ತ ಅಂತ. ಅದು ಅನಿವಾರ್ಯ ಸರ್. ನಗರೀಕರಣ ಮತ್ತು ಯಾಂತ್ರೀಕರಣ ಜಾಸ್ತಿ ಆದಂಗೆಲ್ಲ ಕುಟುಂಬಗಳ ಛಿದ್ರೀಕರಣ ಆಗ್ತಾ ಹೋಗುತ್ತೆ. ಅದು ಪ್ರಾಪಂಚಿಕ ನಿಯಮ. ಅದು ಹಿಂದೆ ಇತ್ತು ಅಂತಂದ್ಬಿಟ್ರೆ ಈಗ ಜನಸಂಖ್ಯೆ ಜಾಸ್ತಿ ಆದಂಗೆ ಮತ್ತೆ ಸ್ವಲ್ಪ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ದಂಗೆ ಅವ್ರ ಉದ್ಯೋಗದ ಬೇಟೆನಲ್ಲಿ ಹೊರಗಡೆ ಹೋಗೋದು ಅನಿವಾರ್ಯ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಅವಿಭಕ್ತ ಕುಟುಂಬ ಇರಲಿ, ವಿಭಕ್ತ ಕುಟುಂಬಗಳು ಆಗ್ಲೇಬೇಕಾಗುತ್ತೆ. ಆದ್ರೆ ಕುಟುಂಬದಲ್ಲಿ ಏನಿರ್ಬೇಕು ಅಂತ ಹೇಳ್ಬಿಟ್ರೆ ಈ ಒಂದು ಸ್ವಾರ್ಥ ಮತ್ತು ಮೋಹ ಏನಿದೆ ಎರಡು ಕಮ್ಮಿ ಆಗಬೇಕು. ಆಗಲ್ಲ. ಯಾಕೆ ಅಂತಂದ್ರೆ ಜೀವನ ಅನ್ನೋದು ನಮ್ದು ಈ ಕಮಲದ ಎಲೆಯ ಮೇಲೆ ಇಬ್ಬನಿ ಹಾಗೆ ಇರಬೇಕು ಅಂತ ಹೇಳ್ತಾರೆ ಬಲ್ಲವರು. ಆದ್ರೆ ಎಷ್ಟು ಜನ ಹಾಗಿದ್ದೀವಿ ಸರ್? ಅಂದ್ರೆ ನಾವು ಅಷ್ಟು ಅಂಟ್ಕೋಬಾರ್ದು ಜೀವನದಲ್ಲಿ ಇದ್ದು ಇಲ್ದಂಗೆ ಇರಬೇಕು ಅಂತ ಹೇಳಿ. ಯಾವುದಕ್ಕೆ ಆಗ್ಲಿ ಮೋಹ ಅನ್ನೋದು ಇರಬಾರ್ದು. ಎಲ್ಲ ಕುಟುಂಬದಲ್ಲಿ ಈಗ ಮೋಹ ಇದೆ, ಸ್ವಾರ್ಥ ಇದೆ, ನಾನು ನನ್ನದು ಎಂತ ಎಲ್ಲ ಇದೆ. ಅಂದಮೇಲೆ ಇಲ್ಲಿ ಈಗ ನಾವು ಕುಟುಂಬಕ್ಕೆ ಯಾರು ಏನೇ ಮಾತಾಡಿದ್ರು ಸಹ ಅವರಲ್ಲೂ ಸಹ ಅಂದ್ರೆ ಇನ್ನು ವ್ಯಾಮೋಹ ಮತ್ತು ಸ್ವಾರ್ಥಗಳಿಗೆ ಕಾಮ ಇದೆ ಹೊರತು ಫುಲ್ ಸ್ಟಾಪ್ ಇಲ್ಲ ಅವ್ರದ್ದು. ಏನ್ ಸಾವಿರ ಮಾತಾಡ್ತಾರೆ ವೇದಿಕೆ ಮೇಲೆ ಮಾಧ್ಯಮಗಳು ಎಲ್ಲ ಮಾತಾಡ್ತಾರೆ, ಆದ್ರೆ ಅವರ ವೈಯಕ್ತಿಕವಾಗಿ ಬಂದ್ರೆ ಅವರನ್ನು ಸಹ ಆ ಒಂದು ವೃತ್ತದಲ್ಲಿ ಇರ್ತಾರೆ ಅವರು.
1: ಧನ್ಯವಾದಗಳು ಕರೆ ಮಾಡಿದಕ್ಕೆ, ಸಮಯ ಆಯ್ತು.
3: ಧನ್ಯವಾದಗಳು.
1: ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ಕುಟುಂಬದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಪ್ರೀತಿ, ವಿಶ್ವಾಸ, ಕರುಣೆ, ಸಹನೆ, ಪ್ರೀತಿ, ಇವುಗಳೇ ಕುಟುಂಬದ ಒಂದು ಮೂಲಾಧಾರ. ಮತ್ತು ಕುಟುಂಬಕ್ಕೆ ಒಂದು ರೀತಿ ನೀರು, ಗಿಡಗಳಿಗೆ ನೀರು ಇರುತ್ತಲ್ಲ, ಹಾಗೆ ಇವುಗಳೇ ಆಧಾರ ಅಂತ ಹೇಳಬಹುದು. ಸೊ ಆದಷ್ಟು ಕುಟುಂಬದಲ್ಲಿ ಏನೇ ಬಂದರೂ ಕೂಡ ತಾವು ತಾವೇ ಕೂತ್ಕೊಂಡು ಬಗೆಹರಿಸ್ಕೊಂಡು ಒಂದು ತುಂಬು ಕುಟುಂಬ, ಕೂಡು ಕುಟುಂಬ ಅಂತ ಏನು ಹೇಳ್ತೀವಿ, ಅದರಿಂದ ಲಾಭಗಳು ಹೆಚ್ಚಿದೆ. ಹಾಗಾಗಿ ಅಂತಹ ಕುಟುಂಬಗಳ ಕಡೆ ಗಮನ ಹರಿಸೋಣ. ಮತ್ತೆ ಈಗಾಗಲೇ ನಾವು ಹೇಳ್ದಂಗೆ ಏನೋ ಉದ್ಯೋಗದ್ದು ಅನಿವಾರ್ಯತೆ, ಮತ್ತೊಂದು ಎಜುಕೇಷನ್ ಇದೆಲ್ಲ ಇದ್ರೂ ಇರಬಹುದು, ಆದರೆ ಅದೇನೇ ಮುಖ್ಯ ಆಗಬಾರ್ದು. ಅಟ್ಲೀಸ್ಟ್ ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಎಲ್ಲರೂ ಕೂಡ ಸೇರುವಂತಹ ಒಂದು ವ್ಯವಸ್ಥೆಯನ್ನು ನಾವಾಗಿ ನಾವು ಕಲ್ಪಿಸ್ಕೊಂಡ್ರೆ ಒಂದು ಆದರ್ಶ ಕುಟುಂಬಕ್ಕೆ ನಾವು ಕೂಡ ಭದ್ರಾಗಬಹುದು ಅಂತ ಅನ್ಸುತ್ತೆ. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ 3 ಗಂಟೆಯಿಂದ 4 ಗಂಟೆ ತನಕ ನೇರ ಫೋನಿನ ಕಾರ್ಯಕ್ರಮ. ಶ್ರೋತೃಗಳೇ,

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಜಾಗತಿಕ ಇಂಧನ ಬೆಲೆ ಏರಿಕೆ ನಡುವೆ ತೈಲ ಕಂಪನಿಗಳು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಲೀಟರ್ಗೆ ತಲಾ 3 ರೂಪಾಯಿಗಳಷ್ಟು ಹೆಚ್ಚಿಸಿವೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94.77 ರೂಪಾಯಿಯಿಂದ 97.77 ರೂಪಾಯಿಗೆ ಹೆಚ್ಚಳವಾಗಿದೆ. ಇದೇ ವೇಳೆ ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ ಸಿಎನ್ಜಿ ಬೆಲೆಯನ್ನು 2 ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಪರಿಷ್ಕೃತ ದರ ಇಂದು ರಾತ್ರಿಯಿಂದಲೇ ಜಾರಿಗೆ ಬರಲಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರಿಗೆ ನೀಡಿದ ಉಡುಗೊರೆ ಎಂದು ತಿಳಿಸಿದ್ದಾರೆ. ದೇಶದ ಆರ್ಥಿಕ ಸಂಕಷ್ಟಕ್ಕೆ ಕೇವಲ ಆರ್ಥಿಕ ಬಿಕ್ಕಟ್ಟು ಕಾರಣವಲ್ಲ, ಕೇಂದ್ರ ಸರ್ಕಾರದ ದೂರದೃಷ್ಟಿಯ ಕೊರತೆ ಮತ್ತು ಅಸಮರ್ಥತೆ ಕಾರಣ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ಇದು ಜನಸಾಮಾನ್ಯರ ಮೇಲೆ ಪ್ರಭಾವ ಬೀರಲಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ರೈತರು ಹಾಗೂ ಬಡವರು ಬೆಲೆ ಏರಿಕೆಯಿಂದ ತತ್ತರಿಸಲಿದ್ದಾರೆ. ಗ್ಯಾಸ್ ಸಿಲಿಂಡರ್ ದರ ಏರಿಕೆಯಿಂದ ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ. ಇದೇ ವೇಳೆ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಚುನಾವಣಾ ಆಯೋಗ ಎಸ್ಐಆರ್ ನಡೆಸಿದರೆ ನಾವು ಈ ಬಗ್ಗೆ ತಯಾರಿ ನಡೆಸುವುದಾಗಿ ತಿಳಿಸಿದ್ದಾರೆ. ಜೂನ್ 21ರಂದು ನೀಟ್ ಯುಜಿ 2026ರ ಮರುಪರೀಕ್ಷೆ ನಡೆಯಲಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಅವರು, ಮುಂದಿನ ವರ್ಷದಿಂದ ನೀಟ್ ಯುಜಿ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಸಿಬಿಟಿ ವಿಧಾನದಲ್ಲಿ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜೂನ್ 21ರಂದು ನಡೆಯುವ ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಜೂನ್ 14ರೊಳಗೆ ತಮ್ಮ ಪ್ರವೇಶ ಪತ್ರಗಳನ್ನು ಪಡೆಯಬೇಕು ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ ಚುನಾವಣಾ ಆಯೋಗ ನಡೆಸಲು ಉದ್ದೇಶಿಸಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಕುರಿತಂತೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಬಗ್ಗೆ ಹಲವು ಅನುಮಾನಗಳಿದ್ದು ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಕೆಲವರ ಹೆಸರನ್ನು ಕಿತ್ತು ಹಾಕಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ.
1: ಎಸ್ಐಆರ್ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಅನುಮಾನಗಳಿವೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿರ್ಬೋದು, ಇದರಲ್ಲಿ ಎಸ್ಐಆರ್ ಮಾಡಿದ್ದಾರೆ. ಅಲ್ಲೆಲ್ಲ ಇವತ್ತು ಅನುಮಾನಗಳು ಉಟ್ಕೊಂಡಿವೆ. ಕೆಲವರನ್ನ ಉದ್ದೇಶಪೂರ್ವಕವಾಗಿ ವೋಟರ್ ಲಿಸ್ಟ್ ಇಂದ ತೆಗಿತಾ ಇದ್ದಾರೆ, ಕೆಲವರನ್ನ ಆಡ್ ಮಾಡಿಕೊಳ್ತಿದ್ದಾರೆ. ಮತ್ತು ಈಗ ಮೊನ್ನೆ ನಡೆದಂತಹ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಹೆಚ್ಚು ಕಡಿಮೆ ಜನಸಮುದಾಯಕ್ಕೆ ಅರ್ಥ ಆಗಿದೆ. ಹಾಗಾಗಿ

0: ಎಸ್ಐಆರ್ ಬಗ್ಗೆ ನಮಗೂ ಕೂಡ ಅನುಮಾನ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ನಾವು ಎಲ್ಲರೂ ಎಚ್ಚರಿಕೆಯಿಂದ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಅವರು ನಾವು ಹೇಳಿದ ತಕ್ಷಣ ಅವರೇ ನಿಲ್ಸೋದಿದ್ರೆ ಖಂಡಿತವಾಗಿ ನಾವು ವಿರೋಧ ಮಾಡೇ ಮಾಡ್ತೀವಿ.
1: ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಪವಿಭಾಗಾಧಿಕಾರಿಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಅವಧಿ ಮೀರಿದ 73,624 ಪ್ರಕರಣಗಳ ಸಂಖ್ಯೆಯನ್ನು ಕಳೆದ 3 ವರ್ಷಗಳಲ್ಲಿ 7,490 ಇಳಿಸಲಾಗಿದೆ ಎಂದು ತಿಳಿಸಿದರು. ಬಾಕಿ ಪ್ರಕರಣಗಳ ಇತ್ಯರ್ಥಕ್ಕೆ ಶ್ರಮವಹಿಸಿದ ರಾಜ್ಯದ ಎಲ್ಲಾ ಉಪವಿಭಾಗಾಧಿಕಾರಿಗಳು ಹಾಗೂ ವಿಶೇಷ ಉಪವಿಭಾಗಾಧಿಕಾರಿಗಳನ್ನು ಅಭಿನಂದಿಸಿದರು. ಇದೇ ವೇಳೆ ಬೆಂಗಳೂರು ಉತ್ತರ ಜಿಲ್ಲೆಯ ಉಪವಿಭಾಗಾಧಿಕಾರಿ ಕಿರಣ್ ವಿರುದ್ದ ರಾಜ್ಯದಲ್ಲೇ ಅತ್ಯಂತ ಕಳಪೆ ಸಾಧನೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದರೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರೋಧ ಮಾಡುತ್ತಾರೆ. ಅವರು ಮಾಡಿದ ಯೋಜನೆಯನ್ನೇ ನಾವು ಮುಂದುವರೆಸಿರುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಂಗಳೂರು ನಗರವನ್ನು ನಾಗರಿಕರು ಸ್ವಚ್ಛವಾಗಿಡಬೇಕು ಎಂದು ಉಪಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಶಾಲೆಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡಿರುವ ಸರ್ಕಾರದ ನಿರ್ಧಾರದ ವಿರುದ್ದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಧರ್ಮದ ಆಧಾರದಲ್ಲಿ ಶಾಲೆಗಳಲ್ಲಿ ಭೇದ ಭಾವ ಉಂಟಾದರೆ ಸರ್ಕಾರವೇ ನೇರ ಹೊಣೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯ ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹದಗೆಡಿಸಿದೆ ಎಂದು ದೂರಿದ್ದಾರೆ. ಅಂತಾರಾಷ್ಟೀಯ ಮಟ್ಟದಲ್ಲಿಯೇ ಹೆಣ್ಣು ಮಕ್ಕಳು ಹಿಜಾಬ್ ತೊರೆದಿದ್ದು, ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಹಿಜಾಬ್ಗೆ ಅವಕಾಶ ನೀಡಿರುವುದು ಅತ್ಯಂತ ಬೇಜವಾಬ್ದಾರಿಯ ನಿರ್ಣಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಭಿಮಾನಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಜಾಮೀನು ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಸಾಧ್ಯವಾದರೆ ದಿನಂಪ್ರತಿ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ನಡೆಸಿ 1 ವರ್ಷದೊಳಗೆ ವಿಚಾರಣಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದೆ. ಮುಂದಿನ 1 ವರ್ಷದಲ್ಲಿ ವಿಚಾರಣೆಯಲ್ಲಿ ಯಾವುದೇ ಪ್ರಗತಿಯಾಗದಿದ್ದಲ್ಲಿ ಮತ್ತೊಮ್ಮೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ಅರ್ಜಿದಾರರಿಗೆ ಜೈಲಿನ ನಿಯಮದ ಅನುಸಾರ ಇತರ ವಿಚಾರಣಾಧೀನ ಕೈದಿಯಂತೆ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಅಲಮೇಲು ತಾಲೂಕಿನ ಮೊರಟಗಿ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಮನೆಯ ಮೇಲ್ಛಾವಣಿ ಕುಸಿದು ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ಸ್ವಂತ ಮನೆ ದುರಸ್ತಿ ಕಾರ್ಯ ನಡೆಯುತ್ತಿದ್ದ ಹಿನ್ನೆಲೆಯಲ್ಲಿ ಈ ಕುಟುಂಬವು ಬಾಡಿಗೆಯ ಹಳೆಯ ಮನೆಯಲ್ಲಿ ವಾಸಿಸುತ್ತಿತ್ತು. ಆದರೆ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಮನೆ ಕುಸಿದು ಬಿದ್ದಿದ್ದು 4 ಸಾವನ್ನಪ್ಪಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಅವಶೇಷಗಳನ್ನು ತೆರವುಗೊಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಚುರುಕುಗೊಂಡಿದ್ದು, ನಿನ್ನೆ ಸಂಜೆ ಸುರಿದ ಗುಡುಗು ಸಹಿತ ಮಳೆಯ ವೇಳೆ ಸಿಡಿಲು ಬಡಿದು ಕುರಿ ಕಾಯುತ್ತಿದ್ದ ಯುವಕನೊಬ್ಬ ಮುದಹದಡಿ ಗ್ರಾಮದ ಹೊರವಲಯದಲ್ಲಿ ಸಾವನ್ನಪ್ಪಿದ್ದಾನೆ. ಮುಂಗಾರು ಪೂರ್ವ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿರುಗಾಳಿ ಸಹಿತ ಮಳೆಗೆ ತೋಟಗಾರಿಕೆ ಬೆಳೆಗಳು ಹಾನಿಗೊಂಡಿದ್ದು, ಶಾಸಕ KS ಬಸವಂತಪ್ಪ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದ ಕೊಪ್ಪ, ಶೃಂಗೇರಿ, ಖಾಂಡ್ಯ, ಎನ್ಆರ್ಪುರ ಹಾಗೂ ಮೂಡಿಗೇರಿ, ತರೀಕೆರೆ ಭಾಗಗಳಲ್ಲಿ ಕಾಡು ಕೋಣಗಳ ಹಾವಳಿ ಹೆಚ್ಚಾಗಿದೆ. ಬೆಳೆ ಹಾನಿ ಜೊತೆಗೆ ಮನುಷ್ಯರ ಮೇಲೂ ದಾಳಿ ನಡೆಸುತ್ತಿರುವ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಕಾಡು ಕೋಣಗಳ ಸೆರೆಗೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ಕೊಪ್ಪ ತಾಲೂಕಿನಲ್ಲಿ ಕಾಡು ಕೋಣಗಳ ಸೆರೆ ಕಾರ್ಯಾಚರಣೆ ಆರಂಭವಾಗಿದ್ದು, ಅರಣ್ಯಾಧಿಕಾರಿಗಳು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ವನ್ಯಜೀವಿ ಅಧಿಕಾರಿ ಕುಮಾರ್ ಪುಷ್ಕರ್ ಹಾಗೂ ಇತರೆ ಹಿರಿಯ

0: ಅರಣ್ಯಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು 20ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಸಿಬ್ಬಂದಿ, 6 ಮಂದಿ ವೈದ್ಯಾಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇಂದು ಬೆಳಿಗ್ಗೆ ಕಾರವಾರದ ರವೀಂದ್ರನಾಥ ಟ್ಯಾಗೂರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರವಾರದ ಅವರ್ ಸೋಷಿಯಲ್ ಗುಡ್ ಸಂಸ್ಥೆಯ ಪವನ್ ಸಾವಂತ್ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಜಿಲ್ಲಾ ಸಂಯೋಜಕಿ ಬಿಕೆ ಕವಿತಾ ಹಾಗೂ ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಟಿ ಶ್ಯಾಮ್ ಪ್ರಸಾದ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಕಾಶವಾಣಿ ಕಾರವಾರದ ಸಿಬ್ಬಂದಿ, ಸಾರ್ವಜನಿಕರು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ನಡಿಗೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಕೊನೆಗೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ವಿತರಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಂಡನೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ, ಭವಿಷ್ಯದಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸಲು ಕೇಂದ್ರ ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅಸಮಾಧಾನ. ರಾಜ್ಯದ ಉಪವಿಭಾಗಾಧಿಕಾರಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಪ್ರಗತಿ ಪರಿಶೀಲನಾ ಸಭೆ. ಶಾಲೆಗಳಲ್ಲಿ ಹಿಜಾಬ್ ಧರಿಸಲು ಅವಕಾಶ, ಸರ್ಕಾರದ ವಿರುದ್ದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟೀಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಈಗ ಭಾವಗೀತೆಗಳ ಕಾರ್ಯಕ್ರಮ. ರತ್ನಮಾಲಾ ಪ್ರಕಾಶ ಹಾಡಿರುವ ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆತ್ಮೀಯ ಕೇಳುಗರೆ, ಇದೀಗ 3 ಗಂಟೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳು 101.4 FM ಅಂತರ್ಜಾಲದಲ್ಲಿ ಮುಂದುವರಿಯುತ್ತವೆ. 5:30 103.5 ಹಾಗೂ 101.4 FM ಹಾಗೂ 675 KHz ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಈಗ ಅಂತಾರಾಷ್ಟ್ರೀಯ ಕುಟುಂಬ ದಿನದ ಸಂದರ್ಭದಲ್ಲಿ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ 08282820074. ಆತ್ಮೀಯ ಕೇಳುಗರೆ, ಕರೆ ಮಾಡಿ ನೀವು ಕೇಳುವಂತಹ ಹಾಡಲ್ಲಿ ಕುಟುಂಬದ ಬೆಸೆಯುವ ಸಂಬಂಧಗಳನ್ನು ಬೆಸೆಯುವಂತಹ ಹಾಡನ್ನ ತಾವು ಇವತ್ತು ಕರೆ ಮಾಡಿ ಕೇಳಬಹುದು. ದೂರವಾಣಿ ಸಂಖ್ಯೆ ನಾನೀಗಾಗಲೇ ಹೇಳಿದ್ದೀನಿ, ನೆನಪಿಡಿ. ಅಂತಾರಾಷ್ಟ್ರೀಯ ಕುಟುಂಬ ದಿನದ ಸಂದರ್ಭದಲ್ಲಿ ಸಂಬಂಧವನ್ನು ಬೆಸೆಯುವಂತಹ ಹಾಡುಗಳನ್ನು ತಾವು ಕರೆ ಮಾಡಿ ಕೇಳಬಹುದು. ಹಲೋ ಹಲೋ
1: ಹಲೋ, ನಮಸ್ತೆ ಸರ್, ನಾನು ಜೋಗದಿಂದ ಮೇಘಾನಂದ.
0: ಮೇಘಾನಂದ ಅವರೇ ಹೇಳಿ, ಯಾವ ಫಿಲಂ ಹಾಡಬೇಕು?
1: ಆ ಫಿಲಂ ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ ಸರ್.
0: ಯಾವ ಫಿಲ್ಮ್ ಇದು?
1: ಅದು ನಕ್ಕರದೇ ಸ್ವರ್ಗ ಅಂತ ಕಾಣತ್ರಿ, ಅಷ್ಟು ಸರಿಯಾಗಿ ಗೊತ್ತಿಲ್ಲ ಸರ್. ಅದು ಸಂಬಂಧ ಬೆಸೆಯುವ ಹಾಡು ಬಹಳ ನನಗೆ ಇಷ್ಟ ಸರ್. ಹಾಗಾಗಿ ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ ಅದು ಸರ್.
0: ಅಮ್ಮ ನೀನು ನಕ್ಕರೆ ನೋಡ್ತಾ ಇದ್ದೀನಿ ಇರಿ. ಹಾಗೆ
1: ಗಂಜಿಯ ಕುಡಿದು ಬೆಳೆಸಿದೆ ನಮಗೆ, ನೀರನ್ನು ಕುಡಿದು ಬೆಳೆಸಿದೆ ನಮಗೆ.
0: ಓಕೆ, ಯಾವ ಪಿಕ್ಚರ್ ಅಂತ ಗೊತ್ತಾಗ್ತಿಲ್ವೇ?
1: ಅದೇ ಗೊತ್ತಾಗ್ತಾ ಇಲ್ಲ. ಅದು ಬಹಳ ಒಂಥರ ಕರುಳು ಹಿಂಡುವ ಸಂಬಂಧ ಬರುತ್ತಲ್ಲ, ಹಾಗಾಗಿ ಅದು ಚಿತ್ರಕ್ಕೆಲ್ಲ. ಬೇರೆದೇಳೋಣ ಸರ್,
0: ಒಂದು ನಿಮಿಷ ನೋಡೋಣ.
1: ನೋಡಿ ಸರ್, ನೋಡಿ ಸರ್, ಬಹಳ ಒಳ್ಳೆ ಸಾಂಗ್ ಸರ್ ಅದು.
0: ಮತ್ತೇನ್ ಮಾಡ್ತಿದ್ದೀರಿ ತಾವೀಗ?
1: ಇವಾಗ ಊಟ ಮಾಡ್ಕೊಂತಾ ಇದ್ರು ಸರ್, ಮೊಸರು ಅನ್ನ, ಬೇಸಿಗೆ ಎಲ್ಲ ಮೊಸರು ಅನ್ನ.
0: ಇದು ಹಸುಗಳು ಏನಾದ್ರು ಕಟ್ಟಿದ್ದೀರಾ?
1: ಹೌದು ಸರ್, ನಮ್ದು ಹೈನುಗಾರಿಕೆ ಪ್ಲಸ್ ಕೃಷಿಕನ ಅಂತಾರು.
0: ಎಷ್ಟು ಎಕರೆ ಇದೆ ಜಮೀನು
1: ಸರ್? 10 ಎಕರೆ ಇದೆ ಸರ್, 10-12 ಎಕರೆ ಇದೆ ಸರ್. ನಮ್ ತಂದೆಯವರಿಗೆ ನಾನು 10ನೇ ಮಗ ಸರ್, ಎಲ್ಲಾರು ನಾವು ಕೃಷಿಕರೇ ಸರ್, ಎಲ್ಲಾರು ಬಹಳ ಚೆನ್ನಾಗಿದೆ ಕುಟುಂಬದಲ್ಲಿ.
0: ಆಗ್ಲೇ ನಿಮ್ಗೆ ಲೈನ್ ಸಿಕ್ಲಿಲ್ಲ ಅನ್ಸುತ್ತೆ.
1: ಹೇಳಿದ್ನಲ್ಲ ಸರ್.
0: ಹಾ, ಕರೆಕ್ಟ್ ಕರೆಕ್ಟ್. ಬಟ್ ನಿಮ್ದು ಹೇಳಿಲ್ಲಪ್ಪ ನೀವು, ನಾವು 10 ಜನ ಮಕ್ಕಳು ನಾವೆಲ್ಲ ಒಟ್ಟಿಗಿದೀವಿ ಅಂತ.
1: ಒಟ್ಟಿಗಿಲ್ಲ ಸರ್, ಒಟ್ಟಿಗಿಲ್ಲ. ಆದ್ರೆ ಒಂದು ಫಂಕ್ಷನ್, ಸಣ್ಣ ಫಂಕ್ಷನ್ ಮಾಡ್ಬೇಕು ಅಂದ್ರೆ ಒಟ್ಟಾಗಿದೆ ಸರ್, ಒಟ್ಟಾಗಿ ಮಾಡ್ತೇವೆ ಸರ್. ಅದೇ ತರ ಬಹಳ ಚೆನ್ನಾಗಿ ಕೂಡು ಕುಟುಂಬ ಇದ್ದಾಗೆ ಸರ್ ನಾವು.
0: ಓಕೆ, ನಿಮ್ಮ ಇಷ್ಟದ ಹಾಡನ್ನ ಕೇಳೋಣ, ಅಮ್ಮ ನೀವು ನಕ್ಕರೆ. ಇದು ತಾಯಿಯ ಮಡಿಲಲ್ಲಿ ಫಿಲ್ಮ್ ಸಾಂಗ್ ಇದು. ಧನ್ಯವಾದ ಕರೆ ಮಾಡೋದಕ್ಕೆ.
2: ನೀನು ನಗು, ಇನ್ನು ಇನ್ನು ಇನ್ನು ನಗು.

0: ಬಂದು ಬಿಡೆವು.
1: ಅಮ್ಮ ನೀನು ಕಲೇ ನಮ್ಮ ಬಾಳೆ ಚಕ್ಕದೆ,
2: ಅಮ್ಮ ನೀನು ಕಲೇ

0: ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ, ಹೇಳಿ ಯಾರು?
1: ಗೀತಾ ಮಲಗುಪ್ಪ.
0: ಗೀತಾ ಅವರೇ, ಹೇಳಿ ಯಾವ ಹಾಡ್ಬೇಕು?
1: ಸರ್, ಹಬ್ಬ ಚಿತ್ರದಿಂದ ಜೇನಿನ ಗೂಡು ನಾವೆಲ್ಲ ಬೇರೆ ಯಾದರೆ ಜೇನಿಗೆ.
0: ಹಬ್ಬ ಪಿಕ್ಚರ್ ನೋಡಿದಿರಾ?
1: ನೋಡಿದೀನಿ ಸರ್.
0: ಹಾಡಿ ಸ್ವಾಗತ.
1: ಯಾತಕ್ಕೋಸ್ಕರ? ಅಣ್ಣ ತಮ್ಮಂದಿರ ಒಗ್ಗಟ್ಟು ತುಂಬಾ ಚೆನ್ನಾಗಿದೆ ಸರ್.
0: ನಿಮ್ ಮನೆಯಲ್ಲಿ ಒಗ್ಗಟ್ಟು ಹೇಗಿದೆ? ನಿಮ್ಮ ಮನೆಯವರ ಅಣ್ಣ ತಮ್ಮಂದಿಕ್ ಅಣ್ಣ ತಮ್ಮಂದ್ರದು
1: ಎಲ್ರು ಒಗ್ಗಟ್ಟಾಗ್ತೀವಿ ಸರ್.
0: ಎಷ್ಟ್ ಜನ?
1: ನಾವು ನಾಲ್ಕು ಜನ ಸರ್.
0: ನಾಲ್ಕು ಜನ ಗಂಡು ಮಕ್ಕಳ?
1: ಮೂರು ಜನ ಅಕ್ಕ ತಂದಿರೋ ಸರ್, ನಾವು ಒಬ್ರು ಅಣ್ಣ.
0: ಓಕೆ ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಓಹೋ, ಇದು ಸಂತೋಷದ ವಿಷಯ. ಅಂದ್ರೆ ನಾಲ್ಕು ಜನ ನಾಲ್ಕು ದಿಕ್ಕು ಅಂತಾರಲ್ಲ, ಹಂಗಿಲ್ಲ. ನಾಲ್ಕು ಜನನು? ಓಕೆ ಓಕೆ, ಬಹಳ ಅದೃಷ್ಟವಂತರು ಅನ್ಸುತ್ತೆ. ಧನ್ಯವಾದ ಕರೆ ಮಾಡೋದಕ್ಕೆ.

0: ಹಲೋ
1: ಸರ್ ನಮಸ್ತೆ.
0: ನಮಸ್ಕಾರ, ಹೇಳಿ ಯಾರು?
1: ಸರ್ ರಾಧಾನಿಧಿಗೆ
0: ಹೇಳಿ. ರಾಧವ್ರೆ, ಯಾವ ಫಿಲ್ಮ್ ಮಾಡ್ಬೇಕು?
1: ಸರ್ ತಾಯಿಯ ನುಡಿ ಸಿನಿಮಾದಿಂದ ಇರಬೇಕು ಇರಬೇಕು, ಮನೆ ಎಂದರೆ ಹೀಗಿರಬೇಕು ಅಂತ ಒಂದು ಹಾಡಿದೆ ಸುಮ್ಮನೆ.
0: ತಾಯಿಯ ನುಡಿನ?
1: ಹೌದು ಸರ್, ಆರ್ತಿ ಕಲ್ಯಾಣ್ ಕುಮಾರ್ ಮಾಡಿರೋ ಸಿನಿಮಾದು.
0: ಓಕೆ, ನೋಡ್ತಾ ಇದ್ದೀನಿ. ಹಾಗೆ ಇರಿ,
1: ನೋಡಿ ಸರ್.
0: ಇರಬೇಕು ಅಂತನಾ?
1: ಹೌದು ಸರ್, ಇರಬೇಕು ಇರಬೇಕು, ಮನೆ ಎಂದರೆ ಹೀಗಿರಬೇಕು ಅಂತ ಹಾಡು ಶುರು ಆದ ಹಾಡು ಶುರು ಆಗದೆ ಇರಬೇಕು ಇರಬೇಕು ಅಂತ.
0: ಓಕೆ, ತಾಯಿಯ ನುಡಿ ಅಂದ್ರಿ ಅಲ್ಲ?
1: ಹೌದು ಸರ್, ತಾಯಿಯ ನುಡಿ.
0: ಓಕೆ, ಈ ಫಿಲ್ಮ್ ನೋಡಿದಿರ ತಾವು?
1: ಹೌದು ಸರ್, ನೋಡಿದ್ದೀವಿ.
0: ಓಕೆ.

0: ಕುಟುಂಬ ಬಿಸಿಯ ಹಾಡು ಕೇಳಿ ಅಂತ ಹೇಳಿದ್ದೆ, ಈ ಹಾಡಲ್ಲಿ ಯಾತ್ರ ಇದೆಯಾ?
1: ಹೌದು ಸರ್, ಅದು ಅಣ್ಣ ಅತ್ತಿಗೆನೆ ಮನೆ ಯಜಮಾನರಾಗಿರ್ತಾರೆ, ಅಂದ್ರೆ ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡಿರ್ತಾರ, ಅವ್ರಿಗೆ ತಮ್ಮಂದ್ರನ್ ಬೆಳೆಸಿರ್ತಾರ. ಅಕಸ್ಮಾತ್ ಆಹಾರ ಸಿಗ್ಲಿಲ್ಲ ಅಂದ್ರೆ ನಿಮಗೆ
0: ಸಿಕ್ಬಿಟ್ಟಿದೆ ನಿಮ್ಮ ಹಾಡು.
1: ಧನ್ಯವಾದಗಳು.
0: ಆಯ್ತು, ಧನ್ಯವಾದ ಕರೆ ಮಾಡಿದಕ್ಕೆ.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ ಯಾರು?
1: ಚಂದ್ರಿಕಾ ನೇರ್ಲಗುಂಡಿ.
0: ಓಕೆ ಚಂದ್ರಿಕಾ ಅವ್ರೆ, ಯಾವ ಫಿಲ್ಮ್ ಹಾಡಬೇಕು?
1: ಸರ್ ನನಗೆ ಹಳೆ ಫಿಲಮ್ ಇಂದದ್ದು ಫಿಲಮ್ ಯಾವುದೋ ತಗೋತಿಲ್ಲ. ನಮ್ಮ ಸಂಸಾರ, ಆನಂದ ಸಾಗರ, ಅದು ಪ್ಲೇ ಮಾಡಿ ಸರ್. ಕುಟುಂಬಕ್ಕೆ ಚೆನ್ನಾಗಿದೆ, ಸೂಕ್ತವಾಗಿದೆ ಅದು.
0: ನಮ್ಮ ಸಂಸಾರ,
1: ನಮ್ಮ ಸಂಸಾರ ಆನಂದ ಸಾಗರ ಇದೆಯಲ್ಲ, ಪ್ರೀತಿ ಎಂಬ ದೈವವೇ ನಮಗಾದಾರ. ಫಿಲಮ್ ಯಾವ್ದು ಅಂತ ನಂಗೆ ಅಷ್ಟು ಕರೆಕ್ಟ್ ಆಗಿ ಬೇಗ ಗೊತ್ತಾಗ್ಲಿಲ್ಲ.
0: ನಮ್ಮ ಸಂಸಾರ ಆನಂದ ಸಾಗರ ಫಿಲ್ಮ್ ಹೆಸರೇ ನಮ್ಮ ಸಂಸಾರ.
1: ಹೌದು, ಅದೇ ಅದೇ ಕನ್ಫ್ಯೂಸ್ ಆದೆ ನಾನು. ಸಂಸಾರ ನೋಕೆನ ನಮ್ಮ ಸಂಸಾರ ಗೊತ್ತಾಗ್ಲಿಲ್ಲ.
0: ಓಕೆ, ಫಿಲ್ಮ್ ನೋಡಿದ್ರೆ ಇದು
1: ಟಿವಿ ನೋಡಿದ್ರು?

0: ಆತ್ಮೀಯ ಕೇಳುಗರೆ, ವಿಶ್ವ ಕುಟುಂಬ ದಿನದ ಸಂದರ್ಭದಲ್ಲಿ ಸಂಬಂಧವನ್ನ ಬೆಸೆಯುವಂತಹ ಗೀತೆಗಳನ್ನ ಕರೆ ಮಾಡಿ ಕೇಳಿ ಅಂತ ಹೇಳಿದ್ದೀನಿ. ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದೀರಿ. ಹಲೋ,
1: ನಮಸ್ಕಾರ ಸರ್. ನಾನು ಮುರಳಿಧರ್, ಶಿವಮೊಗ್ಗ.
0: ಮುರಳಿಧರ್ ಸರ್, ಯಾವ ಫಿಲ್ಮ್ ಹಾಡ್ಬೇಕು ತಮ್ಗೆ?
1: ಸಿಪಾಯಿ ರಾಮು.
0: ಸಿಪಾಯಿ ರಾಮು. ನಾನಿವತ್ತು ಹೇಳ್ತಿರೋದು ಕುಟುಂಬದ ಸಂಬಂಧವನ್ನ ಬೆಸೆಯುವಂತಹ ಅಥವಾ ಸಂಬಂಧಗಳನ್ನ ಬೆಸೆಯುವಂತಹ ಒಡ ಹುಟ್ಟಿದವರು.
1: ಒಡ ಹುಟ್ಟಿದವರು ಲಾಸ್ಟ್ ಸಂಗೆ ಅಪ್ಪ ತಾಯಿಯ ಪ್ರಾಣ ಅಂತ ಒಂದು ಹಾಡಿದ್ರು ಸರ್. ಅಂಬರೀಶ್ ರಾಜ್ಕುಮಾರ್ ಹುಡ್ಕೊಂಡು ಹೋಗೋದ್ ಹಾಡು. ಹಾ, ಅದಕ್ಕೆ ಸರ್.
0: ಓಕೆ, ನೋಡ್ತಾ ಇದ್ದೀರಿ ನಿಮ್ ಹಾಡಿನ
1: ತನ್ನ ಪ್ರಾಣ ಅಂತ ಒಂದು ಹಾಡಿದ್ರು ಸರ್.
0: ಓಕೆ ಓಕೆ, ಅದೇ ನೋಡ್ತಾ ಇದ್ದೀನಿ. ಯಾವ ಹಾಡಂದ್ರಿ?
1: ಭರತನ ಪ್ರಾಣ ಅಂತ ಒಂದು ಹಾಡಿದೆ ಸರ್. ಅಂಬರೀಷ್ ರಾಜ್ಕುಮಾರ್ ಹುಡ್ಕೊಂಡು ಕೊನೆ ಸಾಂಗ್ ಸರ್. ಲಮಿದು
0: ನೋಡ್ತಾ ಇದ್ದೀನಿ. ಹಾಗೇ ರೀ, ಮತ್ತೇನ್ ಸಮಾಚಾರ?
1: ಎಲ್ಲ ಸರ್, ನಾವು ದಿಸಾಲು ಫೋನ್ ಏನ್ ಮಾಡಲ್ಲ ಸರ್, ಸುಮ್ನೆ ಹಾಡ್ ಕೇಳ್ತಾ ಕುಟುಂಬದಿಂದ ಫೋನ್ ಮಾಡಿದ್ರೆ.

0: ಹಾಡು ಕೇಳಕ್ಕಾಗಲ್ಲ
1: ಮತ್ತೆ ಅದು ಮೊದ್ಲೇ ಅದು ಸಿಪಾಯಿ ರಾಮು ಕೇಳಿದ್ರಲ್ಲ ಅದ್ರಲ್ಲಿ ಯಾವ ಕೇಳ್ತಾ ಇದ್ರಿ?
0: ಅದು ಸಿಪಾಯಿ ರಾಮಲ್ಲಿ ಎಲ್ಲಿಗೆ ಪ್ರಯಾಣ ಯಾವುದೋ ದಾರಿ ಅದ್ ಕೇಳ್ತಾ ಇದ್ರಿ ಸರ್.
1: ಓಕೆ ಆಯ್ತು, ನಾವೆಲ್ಲ ಕೊಕ್ಕರೆ ಕೊಕ್ಕ ಕೇಳ್ತೀರಿ ಅನ್ಕೊಂಡ್ಬಿಟ್ಟೆ. ಆಯ್ತು ನಿಮ್ ಹಾಡು ಕೇಳೋಣ. ಧನ್ಯವಾದ.

0: ಹಲೋ
1: ಹೇಳಿ.
0: ನಮಸ್ತೆ,
1: ಕೇಶವ್ ಅವರೇ ಹೇಳಿ. ಯಾವ ಫಿಲ್ಮ್ ಮಾಡಬೇಕು?
0: ರವಿಚಂದ್ರನ್ ಅವರು ಮತ್ತೆ ಇವರು ಶಿಲ್ಪಾ ಶೆಟ್ಟರ್ ಮೇನ್ ರೋಲ್ ಆಗಿ ಮಾಡಿದ್ರು, ಹೀರೋ ಹೀರೋಯಿನ್ ಆಗಿ. ಅದರಲ್ಲಿ ಅಜ್ಜ ಹಾಲದ ಮರ, ಅಜ್ಜಿ ಮಾವಿನ ಮರ ಅಂತ ಒಂದು ಸಾಂಗ್ ಇದೆ.
1: ನೋಡ್ತಾ ಇದ್ದೀನಿ ನಿಮ್ಮ ಫಿಲ್ಮ್ ಇದೆಯಾ ನಮ್ಮಲ್ಲಿ ಅಂತ. ಅದ್ರಲ್ಲಿ ಯಾವ ಹಾಡು ಅಂದ್ರಿ?
0: ಅಜ್ಜಿ ಹಾಲದ ಮರ.
1: ಕರೆಕ್ಟ್, ಅದು ಅಜ್ಜಿ ತರನೇ ಇದೆಯಾ?
0: ಇಲ್ಲ ಇಲ್ಲ, ಅದು ಅದು ಅಜ್ಜ ಹಾಲದ ಮರ, ಅಜ್ಜಿ ಮಾವಿನ ಮರ ಅಂತ ಸಾಂಗ್ ಇರೋದು.
1: ಕರೆಕ್ಟ್ ಆಗಿ ಹೇಳಿದ್ರೆ ನಮಗೆ ಹುಡುಕ್ಲಿಕ್ಕೆ ಅನುಕೂಲ ಆಗುತ್ತೆ.
0: ಇಲ್ಲ, ಕರೆಕ್ಟ್ ಈಗ ಇದು ಈಗ ಬರ್ತಲ್ಲ ಅದೇ ಸರ್.
1: ಏನಂತ?
0: ಅಜ್ಜ ಹಾಲದ ಮರ, ಅಜ್ಜಿ ಮಾವಿನ ಮರ, ಹಚ್ಚಿ ಪಿಕ್ಕಿಗಳು ನಾವೆಲ್ಲ, ಕುಹು ಕುಹುಗಳು ನಾವೆಲ್ಲ ಅಂತ.
1: ನೋಡ್ತಾ ಇದ್ದೀನಿ. ಒಂದ ಗುಣ ಬಾ ಇಲ್ವಲ್ಲ ಸರ್ ನಮ್ಮಲ್ಲಿ?
0: ಇಲ್ಲಾಂದ್ರೆ ಯಜಮಾನ ಫಿಲಂ ಕಂಪನಿಯಲ್ಲಿ ಹಾಕ್ತೀವಿ.
1: ಯಜಮಾನದಲ್ಲಿ ಯಾವುದು?
0: ನಮ್ಮ ಮನೆಯಲ್ಲಿ ದಿನವೂ ಮಿನಗು ಕೈತವೆ.
1: ಓಕೆ, ಫಿಲಂ ನೋಡಿದ್ರೆ ಇದು?
0: ಹೌದು ಸರ್, ನೋಡಿದ್ವಿ.
1: ಎಷ್ಟು ಸಲ ನೋಡಿದ್ರಿ?
0: ಹೆಚ್ಚು ಕಮ್ಮಿ ಸಿಡಿಲೇ ಒಂದ್ ನಾಲ್ಕೈದು ಸಲ, ಆಮೇಲೆ ಟಿವಿಲಿ ಬಂದಾಗೆಲ್ಲ ನೋಡ್ತೀವಿ.
1: ಫಸ್ಟ್ ಇಷ್ಟ ಆಯ್ತಾ ಫಿಲಂ ಇದು?
0: ಹೌದು ಸರ್.
1: ಆಯ್ತು, ಧನ್ಯವಾದ ಕರೆ ಮಾಡೋದಕ್ಕೆ. ನಿಮ್ಮ ಹಾಡು ಕೇಳೋಣ.

0: ಹಲೋ
1: ಹಲೋ
0: ಹೇಳಿ, ಯಾರು?
1: ಹಲೋ
0: ಹೇಳಿ, ಯಾರು ಮಾತಾಡೋದು?
1: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಅವರು, ಹೇಳಿ, ಯಾವ ಫಿಲ್ಮ್ ಮಾಡಬೇಕು?
1: ಸರ್, ನನಗೆ ಕೋಟಿ ಬಾಬ ಚಿತ್ರದಲ್ಲಿ ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ, ದೇವರೇ ಬಂದರು ನಾಚಲಬೇಕು ಸ್ವರ್ಗದಿ ನಮ್ಮಿ ಸಂಸಾರ ಅಂತ ಆಡಿದೆ ಸರ್. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಎಸ್ ಚಿತ್ರಮ್ಮ ಅವರ ಆಡಿರೋದ.
0: ಕೋಟಿ ಗೊಬ್ಬ ಇಲ್ವಲ್ಲ ಸರ್ ನಿಮ್ ಹಾಡು?
1: ಕೋಟಿ ಗೊಬ್ಬ ಇಲ್ವಾ ಸರ್? ಅದ್ರಲ್ಲಿ
0: ಕೋಟಿ ಗೊಬ್ಬ 2, 3 ಇದೆ. ಕೋಟಿ ಗೊಬ್ಬ 1 ಇದೆಯಾ?
1: ಇದೆ ಸರ್, ಕೋಟಿ ಗೊಬ್ಬ ಚಿತ್ರದಲ್ಲೇ ಇದೆ ಸರ್.
0: ಓಕೆ, ಕೋಟಿ ಗೊಬ್ಬ ಚಿತ್ರ ಇಲ್ಲ.
1: ಹೌದಾ? ಸರಿ, ಹಾಗಾದ್ರೆ ಇದು ಭಾಗ್ಯವಂತರು ಚಿತ್ರದೇ ಒಂದು ತಗೊಂಬಿಡಿ ಸರ್.
0: ಭಾಗ್ಯವಂತರು ಚಿತ್ರದಲ್ಲಿ ಯಾವ್ದು ಸರ್?
1: ಭಾಗ್ಯವಂತರು ನಾವೇ ಭಾಗ್ಯವಂತರು, ತಾಯಿ ಮಮತೆಯ ತಂದೆ ಪ್ರೀತಿಯ ಪಡೆದ ನಾವುಗಳೇ ಪುಣ್ಯವಂತರು ಅಂತ ಹಾಡಿದ್ದೆಲ್ಲ ಸರ್.
0: ನೀವೇ ಸೊಗಸಾಗಿ ಹಾಡ್ತೀರಿ ಸರ್, ನೀವೇ ಹಾಡ್ಬಿಡಿ.
1: ಆಯ್ತು ಸರ್.
0: ಓಕೆ, ಹಾಡು ತುಂಬಾ ಚೆನ್ನಾಗಿದೆ, ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಸರ್.
0: ಓಕೆ.

0: ಹಲೋ,
1: ಹಲೋ ಸರ್, ನಮಸ್ತೆ ಸರ್.
0: ನಮಸ್ಕಾರ.
1: ನಮಸ್ಕಾರ, ಇದು ಗಿರಿ ಕನ್ನಡದಲ್ಲಿ ರಾಜ್ಕುಮಾರ್ ಹೇಳ್ತಾರ ಸರ್. ಕೂಡಿ ಬಾಳೋಣ, ಸೇರಿ ದುಡಿಯೋಣ ಅಂತ.
0: ಓಕೆ ಓಕೆ.
1: ಗಿರಿ ಕನ್ನೆ
0: ನೋಡಿದಿರ ಸರ್ ಫಿಲಂ ಇದು?
1: ಹಾ ನೋಡಿ ಸರ್, ತುಂಬಾ ಚೆನ್ನಾಗಿದೆ ಸರ್.
0: ಯಾರು ಮಾತಾಡುದು ಅಂತ ಹೇಳಲಿಲ್ವಲ್ಲ?
1: ಏನ್ ಹೇಳಿ,
0: ಯಾರು ಮಾತಾಡುದು ಅಂತ ಹೇಳಲಿಲ್ಲ?
1: ಕೃಷ್ಣಪ್ಪ, ಕೃಷ್ಣಪ್ಪ ಜನಪುರ.
0: ಓಕೆ ಓಕೆ. ಕೃಷ್ಣ ಏನ ಬಾರದೆ, ಶ್ರೀ ಕೃಷ್ಣ ಏನ ಬಾರದೆ. ಹೌದಾ? ಯಾಕೆ ಥ್ಯಾಂಕ್ಸ್ ಅಂದ್ರಿ?
1: ಹಾಡಿದ್ರಲ್ಲ ಅದಕ್ಕೆ ಸರ್.
0: ಓಕೆ, ಧನ್ಯವಾದ. ನಿಮ್ ಹಾಡು ಬರ್ತಾ ಇದೆ ಕೇಳೋಣ.

0: ಹಲೋ
1: ಹಲೋ ನಮಸ್ಕಾರ
0: ನಮಸ್ಕಾರ ಹೇಳಿ ಯಾರು
1: ಸರ್ ರೂಪ ಸರ್ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ
0: ರೂಪ ಅವರೇ ಹೇಳಿ ಯಾವ ಮಾಡಬೇಕು
1: ಸರ್ ಯಜಮಾನ ಫಿಲಾಮಿನಲ್ಲಿ ತಿಂಗಳ ಬೆಳಕಿನ ಮುಂಗಳದಲ್ಲಿ ಅರಳಿದ ಪ್ರೀತಿಯ ಸಂಸಾರ
0: ಅದು ಆಯ್ತಲ್ಲ ರೂಪ ಅವರೇ
1: ಇಲ್ಲ ಸರ್ ಅದು ಅವರು ಕೋಟಿಗೊಬ್ಬ ಫಿಲಮ್ ಅಂತ ಹೇಳಿದ್ರು ಸರ್ ಅದು ಕೋಟಿಗೊಬ್ಬ ಫಿಲಮಿನ ಸರ್ ಅದು ಯಜಮಾನ ಫಿಲಮ್ ಅಲ್ಲಿ
0: ಆಮೇಲೆ ಅವರು ಯಜಮಾನ ಫಿಲಮ್ ಬೇಕು ಅಂತ ಹೇಳಿದ್ರು ಅದನ್ನು ಪ್ಲೇ ಮಾಡಿ ಆಯ್ತು
1: ಅದಾಯ್ತಾ ಸರ್ ಹಾಗಾದ್ರೆ ಹಬ್ಬ ಸರ್ ಹಬ್ಬ ಫಿಲಮ್ ಅಲ್ಲಿ
0: ಹಬ್ಬ ಕೂಡ ಆಯ್ತು
1: ಆಯ್ತಾ ಸರ್ ಜೇನಿನ ಗೂಡು
0: ಆಯ್ತು ಆಯ್ತು
1: ಅದು ಆಯ್ತಾ ಸರ್ ಸರ್ ನಾವು ಫೋನ್ ಕನೆಕ್ಟ್ ಮಾಡ್ತಾ ಇರ್ತೀವಿ ಅದು ಯಾವ ಹಾಡ್ ಆಗಿದೆ ಅಂತಾನೆ ಗೊತ್ತಾಗಲ್ಲ
0: ಓಕೆ ಓಕೆ ಹೇಳಿ ಹಾಗೆ ನಾನು ಹೇಳ್ತೀನಿ ಯಾವ್ದಾಗಿಲ್ಲ ಅಂತ
1: ಸರ್ ಹಬ್ಬ ಫಿಲಮ್ ಅಲ್ಲಿ ಇನ್ನು ಬೇರೆ ಯಾವ್ದಾದ್ರು ಹಾಡ್ ಹಾಕ್ತೀವಿ ಸರ್ ಚೆನ್ನಾಗಿದೆ ಹಾಡು
0: ಹಬ್ಬ ಆಲ್ರೆಡಿ ಆಗಿದೆ ಮೊನ್ನೆ ಮೊನ್ನೆ ಎಲ್ಲರನ್ನು ಕರೆದು ಹಬ್ಬ ಮಾಡಿದ್ವಿ ಭದ್ರಾವತಿನಲ್ಲಿ ಹಳದಮ್ಮನ ಹಬ್ಬ ಮತ್ತೆ ಹಬ್ಬ ಮಾಡಿ ಅಂತಿದ್ದೀರಿ ಖರ್ಚು ಜಾಸ್ತಿ ಆಗುತ್ತೆ
1: ಹಾಡುಗಳು ಚೆನ್ನಾಗಿದಾವ ಸರ್ ಅದು ಆಯ್ತಿಲ್ಲ ಯಜಮಾನಲ್ಲಿ ಬೇರೆ ಬೇರೆ ಹಾಡುಗಳು ಇದಾವ ಸರ್ ಅದು ಹಾಕ್ರಿ
0: ಬೇರೆ ಯಾವ್ದಾದ್ರು ಕೇಳ್ತೀರಾ ಯಜಮಾನ ಮತ್ತೆ ಹಬ್ಬ ಬಿಟ್ಟು
1: ಇದು ಒಡ ಹುಟ್ಟಿದಾರ ಸರ್ ಒಡ ಹುಟ್ಟಿದಾರ ಹಾಡು ಚೆನ್ನಾಗಿದೆ
0: ಒಡ ಹುಟ್ಟಿದವರು ಆಯ್ತು
1: ಆಗಿದೆ ಸರ್ ಅದು
0: ಆಯ್ತು
1: ಹೌದಾ ಸರ್ ಯಾವ್ದಾದ್ರು ಹಾಕಿರ್ತೀರ ಕುಟುಂಬದ ಬಗ್ಗೆ
0: ನೀವ್ ಹೇಳ್ಬೇಕು ನಿಮ್ದು ಕಾರ್ಯಕ್ರಮ ಇದು
1: ಸರ್ ನಾನು ಹೇಳಿರೋ ಹಾಡುಗಳೆಲ್ಲ ಆಗಿದಾವೆ ಅಂತ ಹೇಳ್ತಾ ಇದೀರಾ ಸರ್
0: ಅದಕ್ಕೆ ಹೇಳಿದ್ರು ನೀವು ರೇಡಿಯೋ ಕೇಳ್ತಾ ಇರ್ಬೇಕು ಅವಾಗ ಗೊತ್ತಾಗುತ್ತೆ
1: ಸರ್ ನಾವು ಅದ್ರಲ್ಲಿ ಫೋನ್ ಮಾಡ್ತಾ ಹೋಗ್ತೀವಿ ಸರ್ ರೇಡಿಯೋದಲ್ಲಿ ಯಾವ ಹಾಡು ಆಗಿದೆ ಅಂತ ಗೊತ್ತಾಗಿದೆ ಅಲ್ಲ ಸರ್ ಟ್ರೈ ಮಾಡ್ತಿರ್ತೀವಿ ಫೋನ್ ಟ್ರೈ ಮಾಡ್ತಿರ್ತೀವ ಯಾವ ಹಾಡು ಬಂದಿದೆ ಅಂತ ಗೊತ್ತಾಗದೆ ಇಲ್ಲ ಸರ್ ನೀವು
0: ಓಕೆ
1: ಹಾಡು ಕೇಳಕ್ಕೆ ಆಗಲ್ಲ ಬರೀ ಫೋನ್ಗೆ ಟ್ರೈ ಆಗುತ್ತೆ ಸರ್ ಈಗ 40 ಸರಿ ಫೋನ್ ಮಾಡಿದೀನಿ ಸರ್
0: 40 ಸರಿ ಕಾಲ್ ಮಾಡಿದ್ರ
1: ಹೌದು ಸರ್
0: ಎಣಿಸ್ಕೊಂಡ್ ಮಾಡಿದ್ರಲ್ಲ ಅದು ಬಹಳ ಆಶ್ಚರ್ಯ ಆಯ್ತು ಒಂದ್ ಕೆಲಸ ಮಾಡೋಣ ಸ್ನೇಹದ ಬಗ್ಗೆ ಇಲ್ಲಿ ತನಕ ಯಾರು ಹೇಳಿಲ್ಲ
1: ಸ್ನೇಹದ
0: ಬಗ್ಗೆ ಕೇಳೋಣವಾ ಧನ್ಯವಾದ ಕರೆ ಮಾಡಿದ್ದಕ್ಕೆ
1: ಅವಕಾಶಕ್ಕಾಗಿ ಧನ್ಯವಾದಗಳು ಸರ್

0: ನಮಸ್ಕಾರ, ಯಾರು?
1: ಸರ್, ಮಾದಪ್ಪ ಸರ್, ಕಮಂಡಲ ಗೊಂದಿ ಜಗರ್ ತಾಲೂಕಿನ.
0: ಕಮಂಡಲ ಗೊಂದಿ?
1: ಎಸ್ ಸರ್.
0: ಬಹಳ ಚೆನ್ನಾಗಿದೆ ನಿಮ್ ಊರ ಹೆಸರು.
1: ಹೌದು ಸರ್.
0: ಯಾಕೆ ಅವ ಹೆಸರು ಬಂತು ಊರಿಗೆ?
1: ಅದು ಹಿಂದೆ ಅದು ಕತೆ ಇದೆ ಸರ್, ಅದು ಸ್ವಲ್ಪ ಗೊತ್ತಿದೆ, ನನಗೆ ಪೂರ ಗೊತ್ತಿಲ್ಲ ಸರ್.
0: ಅಲ್ಲಿ ಪಕ್ಕದಲ್ಲಿ ಅರ್ಶನಗುಂಡಿ ಅಂತ ಒಂದು ಊರಿದೆ ಅಲ್ಲ?
1: ಅರ್ಶನಗುಂಡಿ ಅಂತ ನಮ್ಮೂರಲ್ಲ, ಇನ್ನು ಸ್ವಲ್ಪ ಮುಂದೆ ಇದೆ ಅದು.
0: ಕಮಂಡಲ ಗುಂಡಿ, ಅರ್ಶಿಣ ಗುಂಡಿ, ಮತ್ತೆ ಯಾವ ಗುಂಡಿ ಇದೆ?
1: ಗುಂಡಿ ಅಲ್ಲ ಸರ್, ಗೊಂದಿ.
0: ಗೊಂದಿ, ಓಕೆ ಸರಿ. ಅಲ್ಲ, ಅರ್ಶಿಣ ಗುಂಡಿ ಅಂತ ಇದೆ ತಾನೆ?
1: ಹೌದು ಇದೆ.

0: ಅರಿಶಿನ ಗುಂಡಿ ಇದೆ, ಕಮಲ ಕಮಂಡಲ ಗೊಂದಿ ನೀವು ಹೇಳ್ತಿರೋದಲ್ವಾ?
1: ಗೊಂದಿ.
0: ಓಕೆ ಸರ್, ಯಾವ ಫಿಲ್ಮ್ ಹೇಳ್ಬೇಕು ತಮ್ಗೆ?
1: ತವರಿನ ಸಿರಿ ಚಿತ್ರದಿಂದ ಸರ್.
0: ಹಾ,
1: ಅದ್ರಲ್ಲಿ ಯಾವಿದ ಸ್ವಲ್ಪ ಹೇಳಿ ಸರ್.
0: ತವರಿನ ಸಿರಿ
1: ಸರ್
0: ನೋಡ್ತಾ ಇದೀನಿ ರೀ. ತವರು ಮನೆ ಇದೆ, ತವರು ಮನೆ ಉಡುಗೊರೆ ಇದೆ, ತವರಿಗೆ ಬಾತಂಗಿ ಇದೆ. ತವರು ಮನೆ ಸಿರಿ ಸಿಗ್ತಾ ಇಲ್ವಲ್ಲ ಸರ್, ಕ್ಯಾಕರಿಂಗೆ ತವರಿಗೆ ಬಾತಂಗಿನಲ್ಲಿ ಯಾವ್ದು?
1: ತವರಿನ ಸಿರಿ ಇಲ್ಲ ಅಲ್ವಾ?
0: ಹಾ, ತವರಿಗೆ ಬಾತಂಗಿನಲ್ಲಿ ಯಾವ್ದು? ತಂಗಿ ನಿನ್ನ ನಗುವಲೊಂದು,
1: ಮತ್ತೆ
0: ಆಮೇಲೆ ಜಾಣ ಮರಿ ಇದೆ, ಮುತ್ತೈದೆ ಮಾತನ್ನು ಅಂತ ಒಂದಿದೆ, ರವಿ ವರ್ಮ ಬಾರೋ ಬಾರೋ ಇದೆ. ರವಿ ವರ್ಮ ಬಾರೋ ಬಾರೋ ಬರೋದಿಲ್ಲ ಅಂದ್ರೆ ಏನ್ ಮಾಡ್ಲಿ ಸರ್? ಓಕೆ, ನಿಮ್ಮಿಷ್ಟದ ಹಾಡು ಪ್ರಸಾರ ಮಾಡ್ತಿದ್ದೀನಿ, ಕೇಳೋಣ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

ಆತ್ಮೀಯ ಕೇಳುಗರೆ, ವಿಶ್ವ ಕುಟುಂಬ ದಿನದ ಸಂದರ್ಭದಲ್ಲಿ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಈಗ ಸಮಯ 4 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ಮಿಕ್ಸ್ಡ್ ಮೆಲೋಡಿ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡಲಾಗುತ್ತೆ. ಆರಂಭದಲ್ಲಿ ಸಿಲ್ಸಿಲಾ ಹೇ ಪ್ಯಾರ್ ಕಾ ಚಿತ್ರದ ಗೀತೆಯನ್ನು ಕೇಳಿ. ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅನುರಾಧ ಪೌಡ್ವಾಲ್.

103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಾ ವೇವ್ಸ್ 625 ಕಿಲೋಹರ್ಟ್ಸ್ನಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿದೆ.

ಉಪೇಂದ್ರ ಮತ್ತು ಬಾ ಚಿತ್ರಗೀತೆ, ಹೇಮಂತ್ ಷಡ್ವೀತಂ, ಶಮಿತಾ ಮಲಾಣ್ ಮತ್ತು ಶಿಲ್ಪಾ ಮಧುಸೂದ್ ಆಡಿದ್ದಾರೆ.

ಸೀತಾ ಸ್ವಯಂವರವನ್ನು ಏರ್ಪಡಿಸಿರುವಾಗ ಜನಕನ ಸಭೆಯಲ್ಲಿ ಜಲಜಲ ಜನಲ್ಲಿ ನಡೆದು ಬಂದ ಜಾನಕಿಯನ್ನು ಸಭಾಸದರೆಲ್ಲ ಪದೇ ಪದೇ ನೋಡುತ್ತಿರಲಾಗಿ ಶ್ರೀರಾಮಚಂದ್ರಮೂರ್ತಿ ಕಣ್ಣೆತ್ತಿ ನೋಡನೇನು ಅಂದುಕೊಳ್ಳುತ್ತಿದ್ದಾರೆ ಸೀತಾದೇವಿಯ ಪರಿಚಾರಕಿಯರು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಮೀಡವಿ ವಾರ 625 ಕಿಲೋಹರ್ಟ್ಜ್ ಹಾಗೂ 103.5 ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಚಂಡಾ ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ಶಾನ್ ಮತ್ತು ಚಿತ್ರಾ.

ಬಹಳ ಚೆನ್ನಾಗಿದ್ದೀರಿ ಚಿತ್ರಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಹಂಸಲೇಖಾ.

0: ಕುಂದ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMA ಶಿವಮೊಗ್ಗ ಶಾಖೆ.
3: ಐ

ಸೇವಾ ಮಾಹಿತಿ. ಗುಡುಮಲ್ಲಪ್ಪ ಎಂಬ 40 ವರ್ಷ ವಯಸ್ಸಿನ ವ್ಯಕ್ತಿ ನ್ಯಾಮತಿ ತಾಲೂಕು ಹೊಸಮಳ್ಳಿ ಗ್ರಾಮದಿಂದ ದಿನಾಂಕ 5/1/2026 ಕಾಣೆಯಾಗಿರುತ್ತಾರೆ. ಚೆಹರಿಗಿದೆ, 5 ಅಡಿ 5 ಅಂಗಲ ಎತ್ತರ, ಗೋಧಿ ಮೈ ಬಣ್ಣ, ಕೋಲು ಮುಖ, ತೆಳುವಾದ ಮೈಕಟ್ಟು ಹೊಂದಿರುತ್ತಾರೆ. ಈ ವ್ಯಕ್ತಿಯ ಗುರುತು ಸಿಕ್ಕವರು ನ್ಯಾಮತಿ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಿದ್ದಾರೆ. ದೂರವಾಣಿ ಸಂಖ್ಯೆ 0818822569 ಅನ್ನು ಸಂಪರ್ಕಿಸಲು ಕೋರಿದ್ದಾರೆ. ರತ್ತಮ್ಮ ಎಂಬ ಈ 48 ವರ್ಷ ವಯಸ್ಸಿನ ಹೆಂಗಸು ನ್ಯಾಮತಿ ತಾಲೂಕು ದೊಡ್ಡೇರಿ ಗ್ರಾಮದಿಂದ ದಿನಾಂಕ 17/1/2025 ಕಾಣೆಯಾಗಿರುತ್ತಾರೆ. ಚೆಹರೆಯಾಗಿದೆ, 5 ಅಡಿ ಎತ್ತರ, ತೆಳುವಾದ ಮೈಕಟ್ಟು ಹೊಂದಿರುತ್ತಾರೆ. ಇವರ ಸುಳಿವು ಸಿಕ್ಕವರು ನ್ಯಾಮತಿ ಪೊಲೀಸ್ ಠಾಣೆಗೆ ಇವರನ್ನು ಸಂಪರ್ಕಿಸಲು ಕೋರಿದ್ದಾರೆ. ದೂರವಾಣಿ ಸಂಖ್ಯೆ 0818822569 ಸಂಪರ್ಕಿಸಲು ಕೋರಿದ್ದಾರೆ. ಚನ್ನೇಶ್ ಎಂಬ 40 ವರ್ಷ ವಯಸ್ಸಿನ ಯುವಕ ನ್ಯಾಮತಿ ತಾಲೂಕು ಕಂಕನಹಳ್ಳಿ ಗ್ರಾಮದಿಂದ ಕಾಣೆಯಾಗಿರುತ್ತಾರೆ. ಚೆಹರೆ ಹೀಗಿದೆ, 5 ಅಡಿ 6 ಅಂಗಲ ಎತ್ತರ, ಗೋಧಿ ಮೈ ಬಣ್ಣ, ದೃಢವಾದ ಮೈಕಟ್ಟು, ದುಂಡನೆಯ ಮುಖ ಹೊಂದಿರುತ್ತಾರೆ. ಕಾಣೆಯಾದಾಗ ಕಪ್ಪು ಬಣ್ಣದ ಟಾಪ್, ಬಿಳಿ ಬಣ್ಣದ ಶರ್ಟು ಹಾಗೂ ಬಣ್ಣದ ಪಂಚೆ ಧರಿಸಿರುತ್ತಾರೆ. ಕನ್ನಡ ಮಾತನಾಡಲು ಬರುತ್ತದೆ. ಈ ವ್ಯಕ್ತಿಯ ಸುಳಿವು ಸಿಕ್ಕವರು ದೂರವಾಣಿ ಸಂಖ್ಯೆ 0818182659 ಸಂಪರ್ಕಿಸಲು ಕೋರಿದ್ದಾರೆ. ಸೇವಾ ಮಾಹಿತಿ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವಲ್ಲಿ ದೆಹಲಿ ಕೇಂದ್ರದಿಂದ ಪ್ರಸಾರದಲ್ಲಿ

ಈ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಬಹುದು ಹಾಗೂ ಸಮತೋಲನ ರಸಗೊಬ್ಬರಗಳ ಬಳಕೆ ನಂತರ ಪರಿಸರ ಗೀತೆ ಕೇಳುವಿರಿ. ಈ ರಾತ್ರಿ 7:40ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಗೆ ಚಿತ್ರಗೀತೆಗಳು, 9:30ಕ್ಕೆ ಕರೆಂಟ್ ಅಫೇರ್ಸ್, 10:00ಗೆ ನಾಟಕ ನಮ್ಮೂರಲ್ಲಿ ನಮಗೊಂದು ಮನೆಯಿತ್ತು, 10:30ಕ್ಕೆ ಸವಿನೆನಪು ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ.

ನಾಳೆ ಬೆಳಿಗ್ಗೆ 6 ಗಂಟೆ ತುಂಶಕ್ಕೆ ಗೀತಾರಾಧನ, 6:30 ಚಿಂತರ ಪ್ರೊಫೆಸರ್ ಸಂತೋಷ್ ನಾಯಕ್ ಅವರಿಂದ, 6:30 ಕರುನಾಳು ಬಾ ಬೆಳಕೆ, ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ ಕರುನಾಳು ಬಾ ಬೆಳಕೆ ಕಥನಗಳು, 6:40 ನೇಗಿಲೆ ಮಿಡಿತ ಕಾರ್ಯಕ್ರಮದಲ್ಲಿ ಬಿಸಿಲಿನ ಹೊಡೆತದಿಂದ ಅಡಕೆ ಮರಗಳ ರಕ್ಷಣೆ, ಈ ಕುರಿತು ಸಹಾಯಕ ಪ್ರಾಧ್ಯಾಪಕರು ಅರಣ್ಯ ಶಾಸ್ತ್ರ ವಿಭಾಗದ ಕೃಷಿ ಮಹಾವಿದ್ಯಾಲಯದ ಶಿವಮೊಗ್ಗದ ಡಾಕ್ಟರ್ ಶಿವಪುತ್ರ ಬೊಮ್ಮೇನಹಳ್ಳಿ ಇವರಿಂದ ಮಾಹಿತಿ ಕೇಳುವರಿ. 6:40 ಹೆಲ್ತ್ ಏಡ್ಸ್ ಆರೋಗ್ಯ ಸೂತ್ರಗಳು ಕಾರ್ಯಕ್ರಮದಲ್ಲಿ ಬಿಳಿಮುಟ್ಟು, ಈ ಕುರಿತು ಡಾಕ್ಟರ್ ಚಂದ್ರಶ್ರೀ ಅವರಿಂದ ಮಾಹಿತಿ ಕೇಳಬಹುದು. ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 6:50 ಸುದ್ದಿ ಮಿಂಚು, 7:50 ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ಸಖರಾಯಪಟ್ಟಣ ರಂಗನಾಥ ದೇವಾಲಯ ಶಕಟಪುರ ಹಾಗೂ ಹೊರನಾಡು, ಈ ಕುರಿತು ಮಾತನಾಡುತ್ತಾರೆ ಎಂಎನ್ ಸುಂದರರಾಜ್.

ನಾಳೆ ಬೆಳಿಗ್ಗೆ 7 ಗಂಟೆ 40 ನಿಮಿಷಕ್ಕೆ ಹಾಗೂ 8 ಗಂಟೆ 30 ನಿಮಿಷಕ್ಕೆ 11 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳಬಹುದು. 9 ಗಂಟೆ 5 ನಿಮಿಷಕ್ಕೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9 ಗಂಟೆ 30 ನಿಮಿಷಕ್ಕೆ ಭಾವಗೀತೆಗಳು. 10 ಗಂಟೆಗೆ ಹಾಡು ಮಾತಾಡು. 11 ಗಂಟೆ 30 ನಿಮಿಷಕ್ಕೆ ಸೇವ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳುವಿರಿ. 11 ಗಂಟೆ 40 ನಿಮಿಷಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಅದ್ದಿಗುಂದದ ನೇತ್ರಾವತಿ ಮತ್ತು ಸಂಗಡಿಗರ ದೇವರ ಪದ ಕೇಳುವಿರಿ. ನಾಳೆ ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಅಧಿಕ ಮಾಸ ಈ ಕುರಿತು ಸಾಹಿತಿಗಳಾದ ಡಾಕ್ಟರ್ ವಿಜಯಲಕ್ಷ್ಮಿ ಮಂಗಳಮೂರ್ತಿ ಅವರಿಂದ ಭಾಷಣ. ಸಹಕಾರ ರಮಾ ಕುಲಕರ್ಣಿ. 12 ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಷಯರೋಗ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಗಂಗಾವತಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾ ಸೋಮಶೇಖರ ಕಬ್ಲೇಲ್ ಅವರಿಂದ ಸಂದರ್ಶನ ಕೇಳುವರಿ. 1 ಗಂಟೆಗೆ ಪ್ರಗತಿ ಪಥ, 1 ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 2 ಗಂಟೆ 40 ನಿಮಿಷಕ್ಕೆ ಭಾವಗೀತೆಗಳು, 3 ಗಂಟೆ 1 ನಿಮಿಷಕ್ಕೆ ಚಾರ್ಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 6 ಗಂಟೆಗೆ ಸೇವಾ ಮಾಹಿತಿ, 6 ಗಂಟೆ 30 ನಿಮಿಷಕ್ಕೆ ವಿಜ್ಞಾನದ ಮುನ್ನಡೆ.

ನಾಳೆ ಸಂಜೆ 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯ ಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಈ ಕುರಿತು ಕಟನಗೆರೆ ಗ್ರಾಮ ಅಜ್ಜಂಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರನ್ನು ಈ ಸಂದರ್ಶನ ಸಂದರ್ಶಕರು ಡಾ ಎಸ್ಎಂ ಸುಧಾಕರ್ ನಂತರ ಕೃಷಿ ಒಳಸುರಿಗಳ ಲಭ್ಯತೆ ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026ರ ಈ ಕುರಿತು ಡಾ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳುವರಿ. ನಂತರ ಸಮತೋಲನ ರಸಗೊಬ್ಬರಗಳ ಬಳಕೆ ಈ ಕುರಿತು ಮಾಹಿತಿ ಕೇಳುವರಿ. ನಾಳೆ ರಾತ್ರಿ 7:40ಕ್ಕೆ ಸಮಾಚಾರ ದರ್ಶನ, 8:15ಕ್ಕೆ ಚಿತ್ರಗೀತೆಗಳು, 8:00ಗೆ ಪ್ರಾಯೋಜಿತ ಕಾರ್ಯಕ್ರಮ ಮಣಿಪಾಲ್ ಉನ್ನತ ಶಿಕ್ಷಣ ಸಂಸ್ಥೆಯ 33ನೇ ಘಟಿಕೋತ್ಸವದ ಬಾನುಲಿ ವರದಿ, 9:30ಕ್ಕೆ ಭಾವಗೀತೆಗಳು, 9:30ಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ನಾವೀನ್ಯತೆ ಆವಿಷ್ಕಾರ ಪ್ರಶಸ್ತಿಗೆ ಭಾಜನಾಗಿರುವ ದಾವಣಗೆರೆಯ ನಿಖಿತಾ ಎಸ್ ರಾಜಕಪ್ಪಿನ್ ಅವರೊಂದಿಗೆ ಸಂದರ್ಶನ ಕೇಳುವರಿ. ಸಂದರ್ಶಕರು ನಿರಂಜನ್ ಮೂರ್ತಿ ಆರ್ ಪಂಡರಹಳ್ಳಿ. 10:00ಕ್ಕೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈವಲ್ಯ ಕುಮಾರ್ ಗೌರವ್ ಅವರಿಂದ ಅವರ ಗಾಯನ ಕೇಳುವರಿ. ದೆಹಲಿ ಕೇಂದ್ರ ಸಹಪ್ರಸರದಲ್ಲಿ ಕೇಳುವರಿ.

ಇದುವರೆಗೆ ನಿಲದೈ ಸಂಜೆ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ವಿವರಣೆ ಕೇಳಿದ ಇವರನ್ನು ಆಕಾಶವಾಣಿ ಭದ್ರತೆ ಶಿವಮೊಗ್ಗದಿಂದ ಫೇಸ್ಬುಕ್ ನೋಡಬಹುದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 6:20 ನಿಮಿಷಗಳಾಗಲಿವೆ. ಇನ್ನು ಮುಂದೆ ಸಂಸತ್ನಲ್ಲಿ ವಾರ್ತೆಗಳು ಕೇಳುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಆಕಾಶವಾಣಿ ಅವಲೋಕನ. ವಿಷಯ: ಜುಲೈ 1ರಿಂದ ವಿಕಸಿತ ಭಾರತ, ಜಿ ರಾಮ್ಜಿ ಕಾಯ್ದೆ ಜಾರಿ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ. ಗ್ರಾಮೀಣ ಭಾರತದಾದ್ಯಂತ ಇದೇ ಜುಲೈ 1ರಿಂದ ವಿಕಸಿತ ಭಾರತ, ಜಿ ರಾಮ್ಜಿ ಕಾಯ್ದೆ ಜಾರಿಯಾಗಲಿದೆ. ಇದು ಗ್ರಾಮೀಣ ಜೀವನೋಪಾಯದ ಬಲವರ್ಧನೆಗೆ 125 ದಿನಗಳ ಶಾಸನಬದ್ದ ಉದ್ಯೋಗ ಖಾತರಿ ನೀಡಲಿದೆ. ಉದ್ಯೋಗ, ಜೀವನೋಪಾಯ ಮತ್ತು ಗ್ರಾಮೀಣ ಪರಿವರ್ತನೆಗೆ ವೇಗ ನೀಡಲು ದಾಖಲೆಯ 95,692 ಕೋಟಿ ರೂಪಾಯಿಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಯೋಜನೆಯಡಿ ಹಾಲಿ ಇರುವ ಉದ್ಯೋಗ ಕಾರ್ಡ್ಗಳು ಮಾನ್ಯವಾಗಲಿದೆ. ಪ್ರಗತಿಯಲ್ಲಿರುವ ಕಾಮಗಾರಿಗಳು ಅಡೆತಡೆಯಿಲ್ಲದೆ ಮುಂದುವರಿಯಲಿದೆ. ಭಾರತದ ಗ್ರಾಮೀಣಾಭಿವೃದ್ಧಿ ಪಯಣದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲನ್ನು ಗುರುತಿಸಲಾಗಿರುವ ವಿಕಸಿತ ಭಾರತ, ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ 2025 ಅನುಷ್ಠಾನವನ್ನು ಜುಲೈ

26ರ 1ರಿಂದ ದೇಶಾದ್ಯಂತ ಜಾರಿಗೆ ತರಲಾಗುವುದು ಎಂದು ಕೇಂದ್ರ ಸರ್ಕಾರದ ಅಧಿಸೂಚನೆ ಹೊರಡಿಸಿದೆ. ವಿಬಿ ಚಿರಾಮ್ಜಿ ಕಾಯ್ದೆ ಜಾರಿಗೆ ಬರುವುದರೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಅದೇ ದಿನಾಂಕದಿಂದ ರದ್ದಾಗಲಿದೆ. ಇದು ಭಾರತದ ಗ್ರಾಮೀಣಾಭಿವೃದ್ಧಿ ಚೌಕಟ್ಟಿನಲ್ಲಿ ಒಂದು ಐತಿಹಾಸಿಕ ಪರಿವರ್ತನೆಯನ್ನು ಸೂಚಿಸುತ್ತದೆ ಮತ್ತು ವಿಕಸಿತ ಭಾರತ 2047ರ ರಾಷ್ಟೀಯ ದೂರದೃಷ್ಟಿಗೆ ಅನುಗುಣವಾಗಿ ಸಮಗ್ರ ಭವಿಷ್ಯ ಸಿದ್ಧ ಮತ್ತು ಉತ್ಪಾದಕತೆ ಆಧಾರಿತ ಗ್ರಾಮೀಣ ಪರಿವರ್ತನೆಯ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆ. ಹೊಸ ಚೌಕಟ್ಟಿನಡಿಯಲ್ಲಿ ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿಯೊಂದು ಕುಟುಂಬದ ವಯಸ್ಕರು ಸದಸ್ಯರು ಕೌಶಲ್ಯರಹಿತ ದೈಹಿಕ ಕಾಮಗಾರಿಯನ್ನು ಕೈಗೊಳ್ಳಲು 125 ದಿನಗಳ ವೇತನ ಉದ್ಯೋಗದ ಶಾಸನಬದ್ಧ ಖಾತರಿಗೆ ಅರ್ಹರಾಗಿರುತ್ತಾರೆ. ಈ ವರ್ಧಿತ ಖಾತರಿಯು ಜೀವನೋಪಾಯ ಭದ್ರತೆಯನ್ನು ಬಲಪಡಿಸಲು ಗ್ರಾಮೀಣ ಆದಾಯವನ್ನು ಸುಧಾರಿಸಲು ಮತ್ತು ಸುಸ್ಥಿರ ಗ್ರಾಮ ಮಟ್ಟದ ಅಭಿವೃದ್ಧಿಯನ್ನು ಬೆಂಬಲಿಸಲು ಉದ್ದೇಶಿಸಲಾಗಿದೆ. ಕಾರ್ಮಿಕರ ಕೆಲಸದ ಬೇಡಿಕೆಯ ಮೇರೆಗೆ ನಿಗದಿತ ಸಮಯದೊಳಗೆ ಅವರಿಗೆ ಉದ್ಯೋಗ ಒದಗಿಸಲಾಗುವುದು. ಅದಕ್ಕೆ ವಿಫಲವಾದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಕಾರ್ಮಿಕರು ನಿರುದ್ಯೋಗ ಭತ್ಯೆಗೆ ಅರ್ಹರಾಗಿರುತ್ತಾರೆ. ಕಾಯ್ದೆಯು ಸಕಾಲಿಕ ಮತ್ತು ಪಾರದರ್ಶಕ ವೇತನ ಪಾವತಿಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ನೇರ ನಗದು ವರ್ಗಾವಣೆ, ಡಿಬಿಟಿ ಮೂಲಕ ವೇತನವನ್ನು ನೇರವಾಗಿ ಕಾರ್ಮಿಕರ ಬ್ಯಾಂಕ್ ಅಥವಾ ಅಂಚೆ ಕಚೇರಿ ಖಾತೆಗಳಿಗೆ ವರ್ಗಾಯಿಸುವುದನ್ನು ಮುಂದುವರಿಸಲಾಗುತ್ತದೆ. ವೇತನವನ್ನು ವಾರಕ್ಕೊಮ್ಮೆ ಅಥವಾ ಮಾಸ್ಟರ್ ರೋಲ್ ಮುಕ್ತಾಯದ 15 ದಿನಗಳೊಳಗೆ ಪಾವತಿಸಬೇಕು. ಇಲ್ಲದಿದ್ದರೆ ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ವಿಳಂಬಕ್ಕೆ ಪರಿಹಾರ ಪಡೆಯಲು ಕಾರ್ಮಿಕರು ಅರ್ಹರಾಗಿರುತ್ತಾರೆ. ರಾಜ್ಯಗಳ ಸಂಭಾವ್ಯ ಕೊಡುಗೆಯನ್ನು ಸೇರಿಸಿದರೆ ಒಟ್ಟು ಯೋಜನೆಯ ವೆಚ್ಚ 1.51 ಲಕ್ಷ ಕೋಟಿ ರೂಪಾಯಿ ಮೀರುತ್ತದೆ ಎಂದು ಅಂದಾಜಿಸಲಾಗಿದೆ. ಈ ಹಂಚಿಕೆಯು ಗ್ರಾಮೀಣ ಮೂಲಸೌಕರ್ಯಾಭಿವೃದ್ಧಿ, ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿ ಮತ್ತು ಗ್ರಾಮೀಣ ಆದಾಯದ ಹೆಚ್ಚಳಕ್ಕೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ವಿಬಿ ಜಿರಾಮ್ಜಿ ಕಾಯ್ದೆಯ ಜಾರಿಯು ಹಿಂದಿನ ಅವಧಿಯಲ್ಲಿ ಯಾವುದೇ ಅರ್ಹ ಗ್ರಾಮೀಣ ಕುಟುಂಬವು ಅನಾನುಕೂಲತೆಯನ್ನು ಎದುರಿಸದಂತೆ ಬೇಡಿಕೆ ಮಾದರಿಗಳು ಮತ್ತು ತಳಮಟ್ಟದಲ್ಲಿ ಅವಶ್ಯಕತೆಗಳಿಗೆ ಅನುಗುಣವಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಾಕಷ್ಟು ಕಾರ್ಮಿಕ ಅನುದಾನ ನಿಬಂಧನೆಗಳನ್ನು ಸರ್ಕಾರ ಲಭ್ಯವಾಗುವಂತೆ ಮಾಡಿದೆ. ಹಾಲಿ ಇರುವ ಇಕೆವೈಸಿ ಪರಿಶೀಲಿಸಿದ ಮನ್ರೇಗಾ ಉದ್ಯೋಗ ಕಾರ್ಡ್ಗಳು ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ಗಳನ್ನು ನೀಡುವವರೆಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಮಾನ್ಯವಾಗಿರುತ್ತವೆ. ಉದ್ಯೋಗ ಕಾರ್ಡ್ಗಳಿಲ್ಲದ ಕಾರ್ಮಿಕರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಮುಂದುವರಿಸಬಹುದು. ಬಾಕಿ ಇರುವ ಇಕೆವೈಸಿ ಕಾರಣದಿಂದಾಗಿ ಕಾರ್ಮಿಕರಿಗೆ ಉದ್ಯೋಗ ನಿರಾಕರಿಸಬಾರದು ಮತ್ತು ರಾಜ್ಯ ಸರ್ಕಾರಗಳು ಇಕೆವೈಸಿ ಪೂರ್ಣಗೊಳಿಸುವಿಕೆ ಕಾರ್ಯಕ್ಕಾಗಿ ತಳಮಟ್ಟದಲ್ಲಿ ಸೌಲಭ್ಯಗಳನ್ನು ಮುಂದುವರಿಸಬೇಕು. ವಿಬಿಜಿ ರಾಮ್ಜಿ ಕಾಯ್ದೆ 2025 ಅಡಿಯಲ್ಲಿ ವಿವಿಧ ಕರಡು ನಿಯಮಗಳನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಮಾಲೋಚಿಸಿ ಸಿದ್ದಪಡಿಸುತ್ತಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆ 2025 ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಾವಲಂಬನೆಗೆ ಹೊಸ ಆವೇಗವನ್ನು ನೀಡುವ ನಿರೀಕ್ಷೆ ಇದೆ. ಗ್ರಾಮ ಪಂಚಾಯತ್ಗಳನ್ನು ಗ್ರಾಮೀಣ ಪರಿವರ್ತನೆಯ ಕೇಂದ್ರ ಸ್ತಂಭವಾಗಿ ಇರಿಸುವ ಮೂಲಕ ಈ ಕಾಯ್ದೆಯು ಸಮೃದ್ಧ ಮತ್ತು ಅಭಿವೃದ್ಧಿ ಹೊಂದಿದ ಗ್ರಾಮೀಣ ಭಾರತವನ್ನು ನಿರ್ಮಿಸುವಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಈಗ ವೇಳೆ 6:35 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

ಈ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ತರಕಾರಿ ತೋಟಗಳ ಬೆಳೆ ಹೈನುಗಾರಿಕೆ ಕಬ್ಬು ಮತ್ತು ಬಾಳೆ ಕೃಷಿ ನಿರ್ವಹಣೆ ಕುರಿತು ದಾವಣಗೆರೆ ತಾಲೂಕು ನಾಗವನಹಳ್ಳಿ ಗ್ರಾಮದ ರೈತರಾದ ನಿಜಲಿಂಗಪ್ಪ ಡಿವಿ ಅವರೊಂದಿಗೆ ಸಂದರ್ಶನ ಕೇಳುವರಿ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಒಳಸುರಿಗಳ ಲಭ್ಯತೆ ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳುವರಿ. ಹಾಗೂ ಸಮತೋಲಿನ ರಸಗೊಬ್ಬರಗಳ ಬಳಕೆ ನಂತರ ಪರಿಸರ ಗೀತೆ ಕೇಳಬಹುದು. ಈ ರಾತ್ರಿ 7:40 ಹಿಂದಿ ಚಿತ್ರಗೀತೆಗಳು, 8:00 ಚಿತ್ರಗೀತೆಗಳು, 9:30 ಕರೆಂಟ್ ಅಫೇರ್ಸ್, 10:00 ನಾಟಕ ನಮ್ಮೂರಲ್ಲಿ ನಮಗೊಂದು ಮನೆ ಇತ್ತು, 10:30 ಸವಿನೆನಪು ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುವಿರಿ.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ
1: ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ? ಹಲ್ಲುಜ್ತಾ ಇದೀನಿ ಕಣಮ್ಮ. ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
3: ಸರಿ, ನಿಲ್ಸಿದೀನಿ ಬಿಡು. ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
3: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲಿಸು.
4: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
6: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ರಾಜ್ಯದ ಆರ್ಥಿಕ ಪ್ರಗತಿಯು ಜನರ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಉನ್ನತ ಶಿಕ್ಷಣ ಇಲಾಖೆಯ ಕ್ಯಾಂಪಸ್ ಟು ಕೆರಿಯರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಕ್ಷಣವು ರಾಜ್ಯ ಸರ್ಕಾರದ ಆದ್ಯತಾ ವಲಯವಾಗಿದೆ. ಪ್ರತಿ ಲಕ್ಷ ಜನಸಂಖ್ಯೆಗೆ 66 ಕಾಲೇಜುಗಳನ್ನು ಹೊಂದುವ ಮೂಲಕ ದೇಶದಲ್ಲಿಯೇ ಮುಂಚೂಣಿಯಲ್ಲಿರುವ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣದ ಪರಿಸರ ವ್ಯವಸ್ಥೆಯ ಆಳ ಮತ್ತು ಅಗಲಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ತಿಳಿಸಿದ್ದಾರೆ. ಕ್ಯಾಂಪಸ್ನಿಂದ ವೃತ್ತಿ ಜೀವನಕ್ಕೆ ಆಗುವ ಪರಿವರ್ತನೆ ಸುಗಮವಾಗಿರಬೇಕು. ವಿಶ್ವವಿದ್ಯಾಲಯಗಳು ಉದ್ಯೋಗಾವಕಾಶ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ನಾಯಕತ್ವದ ಎಂಜಿನ್ಗಳಾಗಬೇಕು ಎಂದು ಕರೆ ನೀಡಿದ್ದಾರೆ. ರಾಜ್ಯದ ಕೈಗಾರಿಕಾ ನೀತಿಯು ಉತ್ಪಾದನೆ, ಸೇವೆಗಳು, ಶುದ್ದ ತಂತ್ರಜ್ಞಾನ ಮತ್ತು ಉದಯೋನ್ಮುಖ ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ ಹೊಂದಿದೆ ಎಂದು ತಿಳಿಸಿದ್ದಾರೆ.
1: The state proudly leads the nation with the 66 colleges per lakh population, reflecting the reach and depth of our higher education ecosystem. Access alone is not enough. The defining question before us is this: are our students ready to lead a world being reshaped by artificial intelligence, biotechnology, semiconductor manufacturing, climate technologies, advanced healthcare and digital transformation? Our industrial policy envisions the creation of 20 lakh jobs across manufacturing, services, clean technology and emerging sectors.
0: ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಪರಿಷ್ಕರಣೆ ಮಾಡಲಾಗುವುದು ಎಂದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿಯಲ್ಲಿ ಸೇರಲು 18 ವರ್ಷ ಪೂರ್ಣವಾಗಿರಬೇಕು. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸುವುದಾಗಿ ಮಾಹಿತಿ ನೀಡಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಗೆ ರಾಜ್ಯದಲ್ಲಿ 25,284 ಬೂತ್ ಮಟ್ಟದ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ 1 ಲೀಟರ್ಗೆ 106 ರೂಪಾಯಿ ದಾಟಿದೆ. ಡೀಸೆಲ್ ದರ 94 ರೂಪಾಯಿಯಾಗಿದೆ. ಇದರಿಂದ ಜನಸಾಮಾನ್ಯರು ದೈನಂದಿನ ಬದುಕು ನಡೆಸುವುದು ಮತ್ತಷ್ಟು ದುಸ್ತರವಾಗಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ತೈಲ ಬೆಲೆ ಏರಿಕೆ ಭಾರತದ ಸಾಮಾನ್ಯ ಜನರ ದೈನಂದಿನ ಬದುಕಿನ ಮೇಲೆ ನಡೆಸಿದ ನೇರ ದಾಳಿಯಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹಣದುಬ್ಬರ ನಿಯಂತ್ರಣ ಮಾಡುವಲ್ಲಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ತಡೆಯುವಲ್ಲಿ ಹಾಗೂ ದೇಶ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಳುಗರು ಮತ್ತು ಆಕಾಶವಾಣಿ ಕೇಂದ್ರಗಳ ನಡುವಿನ ಕೊಂಡಿಯಂತೆ ಉದ್ಘೋಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರೀತುಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಡಿಕೇರಿ ಆಕಾಶವಾಣಿ ಎಫ್ಎಂ ಕೇಂದ್ರಕ್ಕೆ ಭೇಟಿ ನೀಡಿದ ಅವರು, ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಪರಿಶೀಲಿಸಿದರು. ಉದ್ಘೋಷಕರು ಮತ್ತು ಇತರ ಸಿಬ್ಬಂದಿಯೊಂದಿಗೆ ಪ್ರೀತುಲ್ ಕುಮಾರ್ ಸಂವಾದ ನಡೆಸಿದರು. ಆಕಾಶವಾಣಿ ಮಡಿಕೇರಿ ಕೇಂದ್ರ ಪ್ರಸಾರ ಮಾಡುತ್ತಿರುವ ವಿವಿಧ ಕಾರ್ಯಕ್ರಮಗಳು ಹಾಗೂ ಆದಾಯ ಗಳಿಕೆಯಲ್ಲಿಯೂ ಮುಂದಿರುವ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲಿಂದ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವನ್ನಪ್ಪಿದ್ದಾರೆ. ವಿಜಯನಗರದಿಂದ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ತೆರಳುತ್ತಿದ್ದ ಸಂಡೂರು ತಾಲೂಕಿನ ಯಶವಂತ ನಗರ ಹಾಗೂ ಕೂಡ್ಲಿಗಿ ತಾಲೂಕಿನ ಮರ್ಲಾಯನಹಳ್ಳಿ ಗ್ರಾಮದ ನಿವಾಸಿಗಳು ಟ್ರ್ಯಾಕ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಜಾನವಿ ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಖಾಲಿ ಇರುವ ಶಿಕ್ಷಕರು ಹಾಗೂ ಉಪನ್ಯಾಸಕರುಗಳ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ವಿಧಾನಪರಿಷತ್ ಸದಸ್ಯ ಎಸ್ಎಲ್ ಭೋಜೇಗೌಡ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಶೇಕಡ 50% ಶಿಕ್ಷಕರೇ ಇಲ್ಲ, ಹೀಗಿದ್ದಾಗ ಗುಣಮಟ್ಟದ ಶಿಕ್ಷಣ ನೀಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ರಾಜ್ಯದಲ್ಲಿ 1340 ಪದವಿ ಪೂರ್ವ ಕಾಲೇಜುಗಳಿವೆ. ಪ್ರಸ್ತುತ 7644 ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದು 5269 ಹುದ್ದೆಗಳು ಖಾಲಿ ಇದ್ದು, ಸರ್ಕಾರ ಈ ಹುದ್ದೆಗಳ ಭರ್ತಿಗೂ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಮುಂಗಾರು ಹಂಗಾಮು ಪ್ರಾರಂಭವಾಗಿದ್ದು, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳನ್ನು ದಾಸ್ತಾನು ಇಡಲು ಕ್ರಮ ವಹಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ 2026-27 ಮುಂಗಾರು ಹಂಗಾಮಿನ ರಸಗೊಬ್ಬರಗಳ ಸಮರ್ಪಕ ಸರಬರಾಜು ಮತ್ತು ವಿತರಣೆ ಕುರಿತು ಸಭೆ ನಡೆಸಿ ಮಾತನಾಡಿದ ಅವರು, ಗುಣಮಟ್ಟದ ಬಿತ್ತನೆ ಬೀಜಗಳ ವಿತರಣೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದ್ದಾರೆ. ರಸಗೊಬ್ಬರ ಮಳಿಗೆಗಳಲ್ಲಿ ರಸಗೊಬ್ಬರಗಳ ದಾಸ್ತಾನು ಹಾಗೂ ದರ ಪಟ್ಟಿಯನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು, ರಸಗೊಬ್ಬರ ಅಭಾವ ಸೃಷ್ಟಿಯಾಗದಂತೆ ನೋಡಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ಪಿಂಚಣಿ ವಿಲೇವಾರಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಲು ಸಿದ್ದತೆ ನಡೆಸಲಾಗುತ್ತಿದ್ದು, ಶೀಘ್ರದಲ್ಲೇ ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಖಜಾನೆ ಇಲಾಖೆಯ ಡೆಪ್ಯೂಟಿ ಅಕೌಂಟ್ ಜನರಲ್ ಸಚಿನ್ ಕೃಷ್ಣ ಕೌಶಿಕ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಇಂದು ಖಜಾನೆ ಇಲಾಖೆ ಆಯೋಜಿಸಿದ್ದ ಪಿಂಚಣಿ ಸಾಮಾನ್ಯ ಭವಿಷ್ಯ ನಿಧಿ ಅದಾಲತ್ ಹಾಗೂ ಲೆಕ್ಕಪತ್ರ ಸಮಸ್ಯೆಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಂಚಣಿ ಮಂಜೂರಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗಿದ್ದು, ಗರಿಷ್ಠ 30-45 ದಿನಗಳೊಳಗಾಗಿ ವಿಲೇವಾರಿ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಮಂಡಳಿಯು ಎಸ್ಎಸ್ಎಸ್ ಹುಬ್ಬಳ್ಳಿ ಮತ್ತು ಯೋಗ ನಗರಿ ಋಷಿಕೇಶ ನಡುವಿನ ವಿಶೇಷ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಸೇವೆಯನ್ನು ಈಗ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಿದೆ ಎಂದು ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾ ಮಂಜುನಾಥ್ ಕನ್ನಮಡಿ ತಿಳಿಸಿದ್ದಾರೆ. ಈ ರೈಲುಗಳು ಇನ್ನು ಮುಂದೆ ಅಧಿಕೃತ ರೈಲು ಸಂಖ್ಯೆಗಳೊಂದಿಗೆ ಸಂಚರಿಸಲಿವೆ. ಈ ಕ್ರಮದಿಂದ ಕರ್ನಾಟಕ, ಮಹಾರಾಷ್ಟ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದೆಹಲಿ ಹಾಗೂ ಉತ್ತರಾಖಂಡ ರಾಜ್ಯಗಳ ನಡುವೆ ಪ್ರಯಾಣಿಸುವ ದೂರ ದೂರಿನ ಪ್ರಯಾಣಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಇನ್ನು ಹವಾವರ್ತಮಾನ. ಕರಾವಳಿಯಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಳೆಯಾಗಲಿದೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಯೂ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಮುನ್ನೆಚ್ಚರಿಕೆ ನೀಡಿದ್ದಾರೆ.
5: ಬೆಂಗಳೂರಿನಲ್ಲಿ 34°C ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಬಂಗಾಳ ಉಪಸಾಗರದ ನೈಋತ್ಯ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದ್ದು, ಅದರ ಜೊತೆಗೆ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 15, 16 ಹಾಗೂ 17ರಂದು ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹಲವು ಕಡೆ ಅಂದರೆ ಶೇಕಡ 50%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಹಗುರದಿಂದ ಸಾಧಾರಣವಾಗಿ ಗುಡುಗು ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ.
0: ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನಿಂದ 3 ದಿನಗಳ ಕಾಲ ಮಾವು ಮತ್ತು ಹಲಸು ಮಾರಾಟ ಮೇಳ ಆರಂಭವಾಗಿದೆ. ತೋಟಗಾರಿಕೆ ಇಲಾಖೆ ಆಯೋಜಿಸಿರುವ ಮಾವು ಮೇಳದಲ್ಲಿ ವಿವಿಧ ರೀತಿಯ ಮಾವು ಹಾಗೂ ಹಲಸಿನ ಹಣ್ಣುಗಳು ಗ್ರಾಹಕರನ್ನು ಸೆಳೆಯುತ್ತಿದೆ. ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲದೆ ಮಾವು ಬೆಳೆಯುವ ರೈತರು ಹಾಗೂ ಗ್ರಾಹಕರ ನಡುವೆ ನೇರ ಸಂಪರ್ಕ ಕಲ್ಪಿಸಲು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ರೂಪಿಸಲಾಗಿದೆ. ಮಾವು ಬೆಳೆಯುವ ರೈತರಿಗೆ ನಷ್ಟವಿಲ್ಲದಂತೆ ಗ್ರಾಹಕರಿಗೆ ಉತ್ತಮ ಬೆಲೆಯಲ್ಲಿ ಖರೀದಿಸಲು ತೋಟಗಾರಿಕೆ ಇಲಾಖೆ ಮೇಳ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕೈಗಾರಿಕಾ ನೀತಿಯಿಂದ ಹಲವು ವಲಯಗಳಲ್ಲಿ 20 ಲಕ್ಷ ಉದ್ಯೋಗ ಸೃಜಿಸುವ ಗುರಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅಕ್ಟೋಬರ್ 7ರಂದು ರಾಜ್ಯದ ಅಂತಿಮ ಮತದಾರರ ಪಟ್ಟಿ ಪ್ರಕಟ, ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಪಷ್ಟನೆ. ಹೊಸಪೇಟೆ ಬಳಿ ಟ್ರ್ಯಾಕ್ಟರ್ ಉರುಳಿಬಿದ್ದು 6 ಮಂದಿ ಸಾವು, ಹಲವರಿಗೆ ಗಾಯ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ಈಗ ವೇಳೆ 6:45. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಇದೊಂದು ಪ್ರಕಟಣೆ. 18 ರಿಂದ 35 ವರ್ಷ ವಯೋಮಿತಿಯ ಯುವಕ ಯುವತಿಯರಿಗಾಗಿ. ಕೇಳುವರೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಮೈಕ್ರೋಗ್ರೀನ್ಸ್ ಸೂಕ್ಷ್ಮ ಹಸಿರು ಉತ್ಪಾದನಾ ತಾಂತ್ರಿಕತೆ ಕುರಿತು ದಿನಾಂಕ 20/5/2026 ರಿಂದ 22/5/2026 ವರೆಗೆ ತರಬೇತಿ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಗೆ 18 ರಿಂದ 35 ವರ್ಷ ವಯೋಮಿತಿಯ ಯುವಕ ಯುವತಿಯರು ಅರ್ಹರಿರುತ್ತಾರೆ. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರುಗಳನ್ನು ದಿನಾಂಕ 16/5/2026 ಒಳಗೆ ನೋಂದಾಯಿಸಿಕೊಳ್ಳಬೇಕೆಂದು ಡಾಕ್ಟರ್ ಎನ್ ಸುಧಾರಾಣಿ ಗೃಹ ವಿಜ್ಞಾನಿಯವರು ತಿಳಿಸಿರುತ್ತಾರೆ. ಮೊದಲು ನೋಂದಾಯಿಸಿದ 25 ಜನರಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗೆ ಸಂಪರ್ಕಿಸಬೇಕಾದ ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9482024908 9482024908. ಈ ಸಂಖ್ಯೆಗೆ ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300000 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತರಕಾರಿ, ತೋಟಗಾರಿಕಾ ಬೆಳೆ, ಹೈನುಗಾರಿಕೆ, ಕಬ್ಬು ಮತ್ತು ಬಾಳೆ ಕೃಷಿ ನಿರ್ವಹಣೆ ಕುರಿತು ದಾವಣಗೆರೆ ತಾಲೂಕು ನಾಗ ಅರಸನಹಳ್ಳಿ ಗ್ರಾಮದ ರೈತರಾದ ಶ್ರೀ ನಿಜಲಿಂಗಪ್ಪ ಡಿವಿ ಅವರೊಂದಿಗೆ ಸಂದರ್ಶನ ಕೇಳೋಣ.
1: ಆತ್ಮೀಯ ರೈತ ಬಾಂಧವರೇ, ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ನಿಜಲಿಂಗಪ್ಪ ಡಿವಿ ಅವರಿದ್ದಾರೆ. ಇವರು ನಾಗರಸನಹಳ್ಳಿ ಗ್ರಾಮ, ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ರೈತರು. ಪ್ರಮುಖವಾಗಿ ಎಲ್ಲಾ ತರದ ಒಂದು ಬೆಳೆಗಳನ್ನ ಬೆಳೀತಾರೆ, ಮತ್ತೆ ಹೈನುಗಾರಿಕೆ ಕೂಡ ಮಾಡ್ತಾರೆ ತಮ್ಮ ಒಂದು 8 ಎಕರೆ ಜಮೀನಿನಲ್ಲಿ. ಬನ್ನಿ ಈಗ ಇವರಿಂದ ಮಾಹಿತಿ ಪಡ್ಕೊಳ್ಳ, ಯಾವ ರೀತಿಯಿಂದ ಯಾವ ಪದ್ಧತಿಗಳನ್ನ, ಎಷ್ಟು ವರ್ಷದಿಂದ ಇವರು ಈ ಕೃಷಿ ಮತ್ತೆ ಇನ್ನಿತರೆ ಒಂದು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ನೋದನ್ನ ಮಾಹಿತಿ ಮಾಡ್ಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ನಿಜಲಿಂಗಪ್ಪರೇ.
2: ನಮಸ್ಕಾರ.
1: ಹೇಳಿ, ನಿಮ್ಮ ಒಂದು ಕಿರಿ ಪರಿಚಯ, ಯಾವ ವರ್ಷದಿಂದ ಆರಂಭ ಮಾಡಿದ್ರಿ?
2: ಸರ್, ತೋಟದಾಗ 2.5 ಎಕರೆ ತೋಟದಾಗ ಸರ್. ನಾವು ಫಸ್ಟ್ ಇದ್ದಾನ ನಾಟಿ ತರಕಾರಿ ನಾಟಿ ಮಾಡ್ಕೊಂತ ಬರ್ತದವ ಸರ್. ಅದ್ರಾಗ ಸರ್ ಜವಳಿ, ಟಮಾಟ, ಆಮೇಲೆ ಮೆಣಸಿನ್ಕಾಯಿ, ಹೀರೆಕಾಯಿ, ಹಾಗಲಕಾಯಿ, ಪ್ರತಿಯೊಂದು ತರಕಾರಿನೂ ಬೆಳಿತಾವ ಸರ್.
1: ಮೂರು ಕಾಲದಲ್ಲೂ ಅದೇ ಬೆಳಿತೀರಾ? ಮಳೆಗಾಲ,
2: ಮಳೆಗಾಲ, ಬ್ಯಾಸಗಿ,
1: ಚಳಿಗಾಲ,
2: ಚಳಿಗಾಲ. ಇಷ್ಟೈಪಾಯಿ ಒಂದು 10 ವರ್ಷದನ್ನ ಬೆಳಕಂತ ಬರ್ತದ ಸರ್.
1: 10 ವರ್ಷದಿಂದ?
2: ಹೌದು ಸರ್.
1: ಇದು ಈಗ ತರಕಾರಿನೇ ಪ್ರಮುಖ ನಿಮ್ಮ ಒಂದು ಬೆಳೆ?
2: ನಾವು ಸರ್ ಅದನ್ನ ಬಿಟ್ಟಲ್ ಸರ್. ಅಡಿಕೆ ಗಿಡದಾಗ ಅದನ್ನ ಬೆಳಕಂತ ಬರೋದಿದ್ದ ನಮಗೆ ಫಲವತ್ತನೂ ಚೆನ್ನಾಗಿದೆ ಸರ್.
1: ಅಂದ್ರೆ ಇದು ನೀವು ಅಂತರ್ ಬೆಳೆಯಾಗಿ ಬೆಳೀತಾ ಇದ್ದೀರಾ ಅಡಿಕೆ ಬೆಳೆಯಲ್ಲಿ? ಅಡಿಕೆ ಎಷ್ಟು ವರ್ಷದಿದೆ
2: ಈಗ? ಆಲ್ರೆಡಿ ಈಗ 2.5 ಎಕರೆ ಬಂದು ಈಗ 8 ವರ್ಷ ಆಯ್ತು ಸರ್.
1: ಫಸಲು ಕೊಡ್ತೈತಾ?
2: ಫಸಲು ಕೊಡ್ತೈತೆ ಸರ್, ಸಲಿ ಫಸಲ್ ಐತೆ.
1: ಬಟ್ ಈಗ ಈ ಒಂದು ತರಕಾರಿ ಬೆಳೆ ಬೆಳೆಯೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದೇನೆ, ಯಾಕಂದ್ರೆ ನೆರಳು ಬಂದ್ಬಿಡುತ್ತಲ್ಲ
2: ಸರ್? ಭಾರಿ ಶ್ರಮ ಪಡ್ತದ ಸರ್. ಅದ್ರಾಗ ಮನೆಯವರೆಲ್ಲರೂ ಕೂಡಿ ಮಾಡ್ತದ ಸರ್. ಬೆಳೆ ಅಂದು ನಾವೇ ಮಾರ್ಕೆಟ್
1: ಬೆಳಿಬಹುದಲ್ಲ ಈಗ?
2: ಈಗ ಸರ್ ಈಗ ಬೆಳೆಯಕ್ಕೆ ಏನ್ ಆಸ್ಪತ್ರೆ ಕೊಟ್ಟಲ್ಲ, ಬಾಳೆ ಹಾಕಿದ್ದೇನೆ ಸರ್.
1: ಬಾಳೆ ಹಾಕಿದ್ರೆ ಬಾಳೆ ಬರುತ್ತೆ?
2: ಬಾಳೆ ಬಾಳೆ ಬಾಳೆ
1: ಬರುತ್ತೆ.
2: ಈಗ ನೆಕ್ಸ್ಟ್ ತರಕಾರಿ ಬೇರೆ ಹೊಲಕ್ಕೆ ಹಾಕಿಂದು ಇದ್ರ ಬಾಳೆ ಹಾಕಿದ್ದೇನೆ ಸರ್.
1: ಕೋಕೋ ಬೆಳೆ ಕೂಡ ಬೆಳಿಬಹುದು?
2: ಹಾಕ್ಬೋದು ಸರ್, ನಾನು ಬಾಳೆ ಹಾಕಿದ್ದೇನೆ ಸರ್.
1: ಬಾಳೆ ಹಾಕಿದ್ದೀರಾ?
2: ಬಾಳೆ ಹಾಕಿದ್ದೇನೆ ಸರ್.
1: ಇಲ್ಲ, ಯಾಕಂದ್ರೆ ಈಗ ಹತ್ರದಲ್ಲಿ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಇದೆ, ನೀವು ಅಲ್ಲಿ ತೋಟಗಾರಿಕೆ ತಜ್ಞರನ್ನ ನೀವು ಈ ವಿಚಾರ ತಿಳಿಸಿದ್ರೆ ಅವ್ರು ನಿಮ್ಗೆ ಸಲಹೆ ನೀಡ್ತಾರೆ. ಯಾಕೆಂತಂದ್ರೆ ಏನ್ ಬೆಳಿಬೇಕು ಈಗ ಈ 8 ವರ್ಷದ ಅಂತ ಹೇಳ್ತಾ ಇದ್ರಿ, ಅಡಿಕೆ ಬೆಳೆ 8 ವರ್ಷ ಇದೆ, ನಾವ್ ಏನ್ ಬೆಳಿಬೇಕು ಸ್ವಾಮಿ ಅಂತಂದ್ರೆ ಅವ್ರು ಹೇಳ್ತಾರೆ ನಿಮ್ಗೆ. ನಿಮ್ಮ ತೋಟಕ್ಕೆ ಬಂದವರು ಏನ್ ಬೆಳಿಬೇಕು ಏನ್ ಇಲ್ಲ ಅನ್ನೋದನ್ನ ಹೇಳ್ತಾರೆ ಅವ್ರು, ನೀವ್ ಒಂದ್ ಸ್ವಲ್ಪ ವಿಚಾರಿಸ್ಬೇಕಷ್ಟೇ.
2: ವಿಚಾರ ಮಾಡ್ಬೇಕು ಸರ್, ನಾವ್ ಇದನ್ನೆಲ್ಲ ಮಾಡ್ಕೊಂತ ಆಗಿ ಎಲ್ಲಿಗೆ
1: ಹೋಗಕ್ಕೆ
2: ಅನ್ಸಲಿಲ್ಲ. ಅದ್ರ ಬೇರೆ ಮಾರ್ಕೆಟ್ಗೆ ಹೋಗ್ಬೇಕು, ನಾವು ಸತ ಮಾರ್ಬೇಕು, ಹಂಗಾಗಿ ಯಾವ್ದು ತರಬೇತಿಯಿಂದ ಕೇಂದ್ರಕ್ಕೆ ಹೋಗಿಲ್ಲ ಸರ್. ನಾವು ಇನ್ಮೇಲೆ ಅದ ಸ್ವಲ್ಪ ಮಾಹಿತಿ ತಿಳ್ಕೊಬೇಕಂತ. ನಾವು
1: ಇದರಲ್ಲಿ ಪ್ರಮುಖವಾಗಿ ತರಕಾರಿ ಬೆಳೆಯಲ್ಲಿ ಸಾವಯವ ಕ್ರಮ ಮಾಡ್ತಾ ಇದ್ದೀರಾ ಇಲ್ಲ ರಾಸಾಯನಿಕ ಕೂಡ ಬಳಸ್ತಾ ಇದ್ದೀರಾ?
2: ರಾಸಾಯನಿಕನೂ ಬೆಳೀತದೆ ಸರ್, ಆಮೇಲೆ ತಿಪ್ಪಿ ಗೊಬ್ಬರನು ಅದನ್ನು ಹಾಕ್ತದವಿ.
1: ಅವಶ್ಯಕತೆ ಇದ್ದಾಗ ರಾಸಾಯನಿಕ ಉಪಯೋಗಿಸ್ತೀವಿ,
2: ಯಾಕಾದ್ರೊಂದ್ ಸ್ವಲ್ಪ ಅಷ್ಟೇ ಬೆಳೀತದೆ, ಏನ ರಾಸಾಯನಿಕ ಬಹಳ ಆಗುತ್ತೆ, ನಾಲ್ ತಿಪ್ಪೆ ಗೊಬ್ಬರನ ಜಾಸ್ತಿ ಆಗ್ತದೆ.
1: ತಿಪ್ಪೆ ಗೊಬ್ಬರ ಇದು ಕೋಳಿ ಕುರಿ ಗೊಬ್ಬರ ಇದೆಲ್ಲ ಸೇರಿರುತ್ತೆ ಇಲ್ಲ ದನ ಗೊಬ್ಬರ ಮಾತ್ರ? ದನ ಗೊಬ್ಬರ ಮಾತ್ರ. ಆಮೇಲೆ ಇದ್ರ ಜೊತೆ ಈಗ ತಾವು ಆಕಳು ಕೂಡ ಸಾಕ್ತಾ ಇದ್ದೀರಿ ಅಂತ ಹೇಳಿದ್ರಿ, ಇದು ಎಷ್ಟು ಇಳುವರಿ ಕೊಡುತ್ತೆ ಬೆಳಿಗ್ಗೆ ಮತ್ತೆ ಸಂಜೆ?
2: ಏನಲ್ಲ ಅಂದ್ರೆ ಬೆಳಗ್ಗೆ ಒಂದ್ 10, ಸಾಯಂಕಾಲ ಒಂದ್ 10 ಲೀಟರ್
1: ಆಗ್ತದೆ. ಏನು ಡೈರಿಗೆ ಹಾಕದ ಹಾಲು?
2: ಡೇರಿ ನಮ್ಮಲ್ಲಿ ಇಲ್ಲ ಸರ್, ನಮ್ಮೂರಾಗಿಲ್ಲ. ಹಂಗಾಗಿ ಈಗ ಆದಷ್ಟು ಒಂದ್ ಸ್ವಲ್ಪ ಬೆಣ್ಣೆನ ಮಾಡ್ತಿದ್ವಿ, ಆಮೇಲೆ ಕೆಲವರೆಲ್ಲ ನಮ್ಮನೆಗೆ ಬಂದು ಹೋಯ್ತದಾರ. ಡೇರಿ ಇಲ್ಲ ಸಲುವಾಗಿ ಒಂದ್ ಸ್ವಲ್ಪ ಸಮಸ್ಯೆ ಐತೆ ಸರ್.
1: ಡೈರಿ ಸಮಸ್ಯೆ
2: ಹೌದು ಸರ್.
1: ಸಾಗಿಸೋದು ಸ್ವಲ್ಪ ಕಷ್ಟ
2: ಕಷ್ಟ, ಯಾಕಪ್ಪ ಅಂದ್ರೆ ಇಡ್ಲಿ ಮಾಡ್ಕೊಂಡು ಹೊಲಗಳಿಗೆ ಹೋಗ್ಬೇಕಂದ್ರೆ
1: ಸ್ವಲ್ಪ ಲೇಟ್ ಆದ್ರೆ
2: ಬೇರೆ ಹೋಗ್ಬಿಡ್ತು.
1: ಮಳೆ ಬಂದು ಸ್ವಲ್ಪ ಮಳೆ ಹಿಡ್ಕೊಂಡು ಲೇಟ್ ಆಗಿದ್ರೆ ಹೋಗ್ಬಿಡ್ತು
2: ಹೋಗ್ಬಿಡುತ್ತೆ ಸರ್. ಹಂಗಾಗಿ
1: ಸಮಯದಲ್ಲಿ ಏನ್ ಮಾಡ್ತೀರಿ?
2: ಈ ಬೆಣ್ಣೆ ಮಾಡ್ತದೆ ಸರ್.
1: ಬೆಣ್ಣೆ ಮಾಡ್ಕೊಂಡು
2: ಬೆಣ್ಣೆ ಮಾಡ್ಕೊಂತ.
1: ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ರೈತರಿಗೆ ಇಲ್ಲ ನಿಮ್ಮ ಓಣಿಯಲ್ಲಿ ಇರ್ತಕ್ಕಂಥ ಜನವಸ್ತಿ ಪ್ರದೇಶ ಜನರಿಗೆ ಕೊಡಬಹುದಲ್ಲ ಪ್ಯಾಕೆಟ್ ಮಾಡಿ?
2: ಅಥವಾ ಹೋಯ್ತಾರ ಸರ್ ಪ್ಯಾಕೆಟ್?
1: ಯಾಕಂದ್ರೆ ಫ್ರೆಶ್ ಆಗಿ ಸಿಗುತ್ತೆ ಅಲ್ವಾ? ಅವಾಗಿದ್ದಾವೆ ಕರೆದಿರ್ತೀರಾ? ಯಾವ್ದು ಫ್ರಿಜ್ ಬೇಕಾಗಿಲ್ಲ
2: ಏನಿಲ್ಲವಾಗೆ.
1: ಯಾರತ್ರ ಇಲ್ಲ ಅಂದ್ರೆ ಹಸುಗಳು ಯಾರತ್ರ ಇಲ್ಲ ಅವ್ರು ತಗೊಳ್ತಾರೆ
2: ತಗೊಂತಾರೆ ಸರ್.
3: ಆಮೇಲೆ ತಿಂಗಳಿಗೆ ಒಂದು ಖಾತೆ ಇಟ್ಕೊಂಡಿರ್ತಾರಲ್ಲ ಬೆಳಿಗ್ಗೆ ಸಂಜೆ ತಗೊಂಡು ಹೋಗೋರು ಅದು ಇದ್ದಾರೆ
2: ಸರ್ ಹೋಯ್ತದಾರೆ ಅಂದ್ರೆ ಲೆಕ್ಕ ಎಲ್ಲ ಹಚ್ಕೊಂತಾರ ಅವ್ರು ಹಚ್ಕೊಂತಾರ ನಾವು ಹಚ್ಕೊಂತ ಸರ್ ಹೋಯ್ತಾರ
3: ಈಗ ಖರ್ಚು ವೆಚ್ಚದ ಬಗ್ಗೆ ಏನಾದ್ರು ಪುಸ್ತಕ ಬರೀತೀರಾ ನೀವು ಏನು ಕೃಷಿ ಎಷ್ಟಾಯ್ತು ಇದಕ್ಕೆ
2: ಎಷ್ಟಾಯ್ತು ಅಂತ ಬರೀತೇವೆ
3: ಬರೀತೀರಿ
2: ಹೌದೌದು
3: ಎಲ್ಲ ನಾವು ಒಂದು ಲೆಕ್ಕ ಇಟ್ಟಿದ್ರಿ
2: ಲೆಕ್ಕ ಇಡ್ತೇವೆ ಸರ್ ಎಷ್ಟು ಆದಾಯ ಬಂತು ಎಷ್ಟು ಅದಕ್ಕೆ ಹಾಕಿದ್ವಿ ಏನಂತಂದು ಮಾಡ್ತೇವೆ ಸರ್
3: ಪ್ರಮುಖವಾಗಿ ತರಕಾರಿಗಳು ಅಂತ ತಂದ್ರೆ ಯಾವ ಬೆಳೆಗಳನ್ನ ಅಥವಾ ಬೇಡಿಕೆ ಮೇಲೆ ಅಂದ್ರೆ ಈಗ ಸುತ್ತಮುತ್ತಲ ಇರ್ತಕ್ಕಂತ ಜನರ ಬೇಡಿಕೆ ಮೇಲೆ ಅಥವಾ ರೇಟ್ ನೋಡ್ಕೊಂಡು ಬೆಳೀತಾರೆ ಯಾವ ರೀತಿಯಿಂದ
2: ಇಲ್ಲ ಸರ್ ನಾವು ಮಾಡೋ ಮಾಮೂಲು ಮಾಡ್ತೇವೆ ಸರ್
3: ಮಾಡ್ತೀವಿ
2: ರೇಟ್ ಒಂದ್ಸಲ ಕುಗ್ತತೆ ಒಂದ್ಸಲ ಆಗ್ತತೆ ಹಿಂಗ ಆಗ್ತಿರ್ತ ಸರ್ ಅಂದ್ರ ಮಾಡಕರ್ತೇವ ಅಂತ ಮಾಡ್ತಾರ ಮಾಡ್ತಿರ್ತ
3: ವರ್ಷ ವರ್ಷ ಅದೇ ತರಕಾರಿ
2: ಈಗ ಮಿಂಟ್ ಬ್ಯಾಸಗಿ ಬಂತಪ್ಪಂದ್ರ ಸೌತಿ ಹಾಕೋದು
3: ಆಮೇಲೆ ಆ ಟೈಮಲ್ಲಿ ಸ್ವಲ್ಪ
2: ಬೇಡಿಕೆ ಜಾಸ್ತಿ ಇರ್ತತಲ್ ಸರ್ ಮಿಂಟ್ ನೋಡಿ ನೋಡಿ ಮಾಡ್ತಾವ ಸರ್
3: ಆಮೇಲೆ ಈಗ ಇದ್ರ ಜೊತೆಗೆ ತಾವ್ ಹೇಳಿದ್ರಿ ತೋಟ ಕೂಡ ಮಾಡಿದ್ರಿ ಅಂತ ಹೇಳಿದ್ರಿ ಅಡಿಕೆ ತೋಟ ಅಲ್ವಾ ಬಾಳೆ ಬಾಳೆ ಎಲೆಕ್ಕಿ ಬಾಳೆ ಅದು ಬೇರೆ ಸಪರೇಟ್ ಮಾಡಿದಿರಿ ಮತ್ತೆ ಕಬ್ಬು ಕೂಡ ಬೆಳಿತೀನಿ ಅಂತ ಹೇಳಿದ್ರಿ ಕಬ್ಬು ಯಾವ ತಳಿ
2: ಯುಸಿಎಫ್ ಅಂತ
3: ಇದು ಏನು ಬೆಲ್ಲ ಮಾಡೋದಕ್ಕೆ ಮಾಡ್ತೀರಾ ಇಲ್ಲ ಫ್ಯಾಕ್ಟ್ರಿ ಹಾಕ್ತೀರಿ ಈಗ ತರಕಾರಿಯ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ತಾವೇ ಒಂದು ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಹೆಂಗೆ ಅಂತ ಸಂತೆಗಳಿಗೆ ಹೋಗಿ ಮಾರಾಟ ಮಾಡ್ತಿರೋ ಇಲ್ಲ ನಮ್ಮ
2: ಆಮೇಲೆ ನಾವು ಇದಕ್ಕಂತ ಒಯ್ದಿಲ್ಲ ಎಪಿಎಂಸಿ ಅಂತರು ಯಾಕಂದ್ರ ಸರ್ ಅಲ್ಲಿ ಎಪಿಎಂಸಿ ಒಂದ್ಸಲ ಎರಡ್ ಸಲ ಒಯ್ದು ಇಲ್ಲೇ ಅಲ್ಲಿಗೇನು ಒಂದ್ ಸ್ವಲ್ಪ ಕಮ್ಮಿ ಕೊಟ್ಬಿಟ್ಟಲ್ಲ ಸರ್ ಅಲ್ಲಿಗೆ ಒಯ್ದು ಸುಮ್ನೆ ಬಾರಿ ಹಾಲಾಕಾಗ್ಬಿಟ್ವಿ ಹಂಗಾಗಿ ನಾವು ಎಷ್ಟಾರು ಶ್ರಮ ಪಡಲಿ ಹೋಗಿ ಮಾರಿ ಬರ್ತೀವಿ
3: ನಷ್ಟ ಅಂತಾನು ಇಲ್ಲ ಒಟ್ಟಾರೆ ನೆಮ್ಮದಿ
2: ನಮಗೊಂದು ಖುಷಿ
3: ಖುಷಿ
2: ನಾವ ಹೋಗಿ ಮಾಡ್ತಾವಲ್ಲ
3: ಮುಳಿದಿದ್ದು ನಿಮ್ಗೊಂದು ಮಾರಾಟ ಆಗಿ ಒಂದೆರಡು ಸ್ವಲ್ಪ ಲಾಭ ಆದ್ರೆ ತಮ್ಗೆ ಖುಷಿ ಬರುತ್ತೆ
2: ಖುಷಿ ಬರ್ತದಲ್ಲ ಸರ್
3: ಸುಮ್ನೆ ಅಲ್ಲ ಈಗ ಎಪಿಎಂಸಿ ಅಲ್ಲಿ ಆ ತರದ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ
2: ಇಲ್ಲ ಇಲ್ಲ ಸರ್ ನಾವ್ ಒಂದ್ಸಲ ಎರಡ್ ಸಲ ಒಯ್ದು ನಮ್ಮ ಒಯ್ದಕ್ಕಿನ್ನ ಬಹಳ ಕಮ್ಮಿ ಆಯ್ತು ಕಮ್ಮಿ ಆಯ್ತು
3: ರೇಟ್ ಕಮ್ಮಿ ಆಯ್ತಾ
2: ರೇಟ್ ಕಮ್ಮಿ ಆಯ್ತು ಸರ್ ಬಹಳ ಕಮ್ಮಿ ಆಯ್ತು
3: ತೂಕದಲ್ಲಿ ಏನು ಮೋಸ ಇಲ್ಲ
2: ಮೋಸ ಇಲ್ಲ ಸರ್ ಅದೇ ನಮ್ದು ಏನ್ ಅಲ್ಲಿ ಬಿಡ್ಕನಲ್ಲ
3: ಸರ್
2: ಎಲ್ಲ ಅವರೇ ಇಷ್ಟ ಬಂತು ಇಷ್ಟ ಬಿಡ್ತ ಅಂತಂದ ಒಂದ್ ಎರಡ್ ಸಲ ನಾನು ಒಯ್ದು ಸರ್ ಹಂಗಾಗಿ ಲಾಸ್ ಆಗಿರೋದಕ್ಕೆ ಆಮೇಲೆ ಇಲ್ಲಿ ತರಕಾರಿ ಪರಿಚಯ ಆಗಿರ್ತಾರಲ್ಲ ಅವ್ರ ಹೊಲಕ್ ಬಂದು ಆಮೇಲೆ ಅವ್ರು ಮಾರ ಅಂತಾರ ಅವ್ರು ಹೋಯ್ತಾರ ಸರ್ ನಮಗೆ ಹಂಗಾಗಿ ಒಂಥರ ಏನೋ ಖುಷಿ ನಮಗೆ ಬೆಳೆಯಕ್ಕೋಸ್ಕರ ಹಂಗಾಗಿ ಇಲ್ಲಿ
3: ಊರಲ್ಲಿ ಯಾವಾಗ ಸಂತೆ ಇರುತ್ತೆ
2: ಸಂತೆ ನಮ್ಮೂರಾಗಲ್ಲ ಸರ್ ಪಕ್ಕದಳ್ಳಿಯಾಗೆಲ್ಲ
3: ಪಕ್ಕದಳ್ಳಿ ಎಲ್ಲ ಚಿಕ್ಕ ಹಳ್ಳಿ ಇದಕ್ಕೋಸ್ಕರ ಸಂತೆ
2: ಮಾಡಿ
3: ಪಕ್ಕದಳ್ಳಿ ಯಾವ ಹಳ್ಳಿಗೆ ತಗೊಂಡ್ ಹೋಗ್ತೀರಿ ತರಕಾರಿ
2: ಸರ್ ಇಲ್ಲೇ ಕಾರ್ನೂರು ಕತ್ಲಿಗೇರಿ ಕೋಲಂಬಿ ಕುಂದೂರು ಇಲ್ಲೆಲ್ಲ ಮಲೆಬೆನ್ನೂರಿಗೆಲ್ಲ ಹೋಗ್ತಾರ ಸರ್
3: ಮಲೆಬೆನ್ನೂರಿಗೆಲ್ಲ ಹೋಗಿದ್ರಿ
2: ಹೌದು ಸರ್
3: ಯಾವ ರೀತಿಯಿಂದ ಟೆಂಪೋನೋ ಇಲ್ಲ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ನೇ
2: ಟ್ರ್ಯಾಕ್ಟರ್ ಹೋಯ್ದು ಅಂದ್ರೆ ಅಲ್ಲಿ ಪಾಪ ಮಾರಂತಾರ ಅವರು ತಗಂತಾರ ಸರ್
3: ಅಂದ್ರೆ
2: ಇರೋರು ತಗಂತಾರ ಸರ್
3: ನಿಮ್ಗೆ ಇಷ್ಟ ಆದ್ರೆ ಕೊಡ್ತೀರಾ ಇಲ್ಲ ನೀವು ಮಾರಾಟ
2: ಮಾಡ್ತೀರಾ ಅವ್ರೆಲ್ಲ ಮುಂಗಂಡ ನಾವು ಫೋನ್ ಮಾಡಿರ್ತ ಸರ್ ಹಿಂಗ್ ಬರ್ತದವೆ ಮತ್ತ ನೋಡಿ ಏನಂತಂದು ಅಂತಿಂತಾರೆಲ್ಲ ಅಲ್ಲಿ ತಗಂತಾರ
3: ಸರ್
2: ತಗಂತಾರೆ ಹಂಗಾಗಿ ನಮಗೆ ಒಂದ್ ಸ್ವಲ್ಪ ಹೆಲ್ಪ್ ಅವ್ರಿಗೆ ಹೆಲ್ಪ್ ಆಗ್ತದೆ
3: ಅವ್ರಿಗೂ ಹೆಲ್ಪ್ ಆಗ್ತದೆ
2: ಹೌದು ಸರ್
3: ಈಗ ತರಕಾರಿಯಲ್ಲಿ ತಾವು ಹೇಳಿದ್ರಿ ವಿವಿಧ ತರಕಾರಿಗಳನ್ನ ಬೆಳೀತಾ ಇದ್ದೀರಿ ಅಂತ ಜೊತೆಗೆ ಬೇಡಿಕೆ ಆಧಾರಿತ ಆಯ್ತು ಹೊಸ ಬೆಳೆಗಳು ಕೂಡ ಬೆಳಿತೀರಾ ಇದಕ್ಕೆ ಏನಾದ್ರೂ ತಾವ್ ಇದು ಮಾಡ್ಕೊಂಡಿದೀರಾ ಅಂದ್ರೆ ತಮ್ಮದೇ ಆದಂತ ಒಂದು ಹೆಸರು ಏನಾದ್ರು ಇಟ್ಕೊಂಡಿದೀರಾ ತರಕಾರಿ ಮಾರಾಟ ಇಂತ ಊರಂತ ಹೆಸರು ಹೇಳ್ತೀರಿ ನಾಗರ ಎಲ್ಲಿನದಪ್ಪ ಅಂತಂದ್ರೆ ನಾಗರ ಅಂತ ಹೇಳ್ತೀರಾ ಓ ಪರವಾಗಿಲ್ಲ ಅಂತಾರೆ ಕೆಲವರು
2: ಯಾಕಂದ್ರೆ ರೈತರ ಮಾಲ್ಗೆ ಯಾಕೆ ಅಪಕ್ಷ ಹಂಗ ಪ್ರೆಶ್ ಇರ್ತತಿ ಯಾರು ಬಂದು ಅಪಕ್ಷ ಮಾಡ್ತಾರ ಸರ್ ಹಂಗಾಗಿ ರೇಟ್ ಒಂದಿಟ್ಟು ಕುಗ್ಗಿದ್ರು ರೇಟ್ ಅದನ್ನ ಹೊರಕೊಟ್ಟಾಕ
3: ಸರ್
2: ಹೌದ್ ಸರ್
3: ಎಷ್ಟು ಖರ್ಚೆ ಬರ್ತ ಅಂತ ಹೇಳ್ತೀರಾ ಈಗ ಸಾಮಾನ್ಯವಾಗಿ ಹೇಳೋದಾದ್ರೆ
2: ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ ಒಂದ್ 25-30 ಸಾವಿರ ರೂಪಾಯಿ ಖರ್ಚು
3: ಬರ್ತದೆ ಮಾರಾಟ ಮಾಡಾದ್ಮೇಲೆ
2: ಮಾರ್ಕೆಟ್ ರೇಟ್ ಸಿಕ್ತಪ್ಪ ಅಂದ್ರ ಟಮಾಟೊ ಒಂದ್ಸಲ ಮಳೆಗಾಲದ ರೇಟ್ ಹಾಕತ್ತಿ ಬೇಸಿಗೆ ಟೈಮ್ ಕಮ್ಮಿ
3: ಆಗ್ತದೆ
2: ಆ ಟೈಮ್ನಾಗ ಎಲ್ಲರ ಒಂಥರ ಲಾಟ್ರಿ
3: ಸರ್
2: ಹೊಡಿತಪ್ಪ ಅಂದ್ರ
3: ನಿಜ
2: ಹಂಗಾಗಿ ಸರ್
3: ಒಂದ್ಸಲ ರೇಟ್ ಸಿಕ್ತಂತಂದ್ರೆ ತುಂಬಾನೇ ಚೆನ್ನಾಗಿ ಸಿಗ್ತದೆ ಹೋಯ್ತು ಅಂತಂದ್ರೆ ಸ್ವಲ್ಪ ಹೋಗ್ಬಿಡ್ತದೆ ಆಮೇಲೆ ಈಗ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಇದೆಯಲ್ಲ
1: ತರಕಾರಿಗೆ ಏನಾದರೂ ತೊಂದರೆ ಆಗಿತ್ತ?
2: ತೊಂದ್ರೆ ಟೊಮಾಟೋ ಒಂದ್ಸಲಿ
3: ಸ್ವಲ್ಪ
2: ಹೋಗ್ಬಿಡ್ತು, ಹಂಗಾಗಿ ಜವಳಿಕಾಯಿನೂ
3: ಹೋಗ್ಬಿಡ್ತು.
2: ಜವಳಿ ಮಳೆ ಆತಂದ್ ಅತಿ
3: ಹೋಗ್ಬಿಡ್ತು.
2: ನನಗೇನಪ್ಪ ಒಂದ್ ಸ್ವಲ್ಪ ಆಗಲು ಹೀರೆಕಾಯಿ ಮೆಣಸಿನ ಗಿಡ ಅದು ಒಂದ್ ಸ್ವಲ್ಪ ಕೈ ಹಿಡಿತು.
1: ಹೀರೆಕಾಯಿ ಅಂತೂ ಯಾವಾಗ್ಲೂ ಅದು ರೇಟ್ ಇದ್ದೇ ಇದೆ
2: ಅಲ್ವಾ,
3: ಕಡಿಮೆ
2: ಕಮ್ಮಿ ಆಗಲ್ಲ ಸರ್. ಆಮೇಲೆ ಬೀನ್ಸ್ ಒಂದ್ ಸ್ವಲ್ಪ ಅದು ಅದು ಕೈ ಹಿಡಿತು ನನಗೆ. ಬಿಟ್ರಂದ್ರೆ ಟಮಾಟ ಸ್ವಲ್ಪ.
1: ಕಷ್ಟದ ದಿನಗಳು ಅಂತಂದ್ರೆ ಹೇಗೆ ನೆನಪಿಸ್ಕೊತೀರಿ ನೀವು? ನೀವು ಚಿಕ್ಕೊಂದು ಇರ್ಬೇಕಾದ್ರೆ ಕಷ್ಟದ ದಿನಗಳು ಇತ್ತಪ್ಪ, ಈಗ ಪರವಾಗಿಲ್ಲ, ಆರಾಮಾಗಿದ್ದೀವಿ ಅಂತಂದ್ರೆ ಆ ನೆನಪು ಹೆಂಗ್ ಮಾಡ್ಕೊಂತೀರಿ ಹೇಳ್ರಿ
2: ಸರ್? ಇದೇ ತರಕಾರಿ ಸರ್, ಮಳೆ ಹಿಡ್ಕಂತಪ್ಪ ಅಂದ್ರೆ ಕಾಲೇ ಬಿಟ್ಕೊಂಡು ಆಮೇಲೆ ನಮ್ಮ ಅಣ್ಣರ ಪುಟಲೆಲ್ಲ ಬಯಸ್ಕೊಂಡು ಮಾಡ್ಕೊಂಡ್ ಪ್ರಯತ್ನ ಮಾಡಿದ್ರು ಅಂದ್ರೆ ಪ್ರತಿಫಲ ಸ್ವಲ್ಪ ಸಿಕ್ತು ಸರ್. ಸಿಕ್ಕ ಮೇಲೆ ಆಮೇಲೆ ಹೇಳಿದ್ವಿ ಕುತ್ಕೊಂಡು ಹಿಂಗ್ ಮತ್ತೆ ತರಕಾರಿ ಇದ್ದ ಹಿಂಗ ಆತು ಕಷ್ಟಪಟ್ರೆ ಆಕತ್ತಂತ.

0: ಅನ್ನೋದು ಒಂದು ಮಾತು ಹೇಳಿದ್ವಿ.
1: ಈಗ ನೀರಿನ ಒಂದು ಇದು ಯಾವ ಒಂದು ಕಾಲುವೆ ಮುಖಾಂತರ ನೀರು ಭದ್ರ
0: ಭದ್ರ ಸರ್ ಅಂದ್ರೆ ಪಂಪ್ಸೆಟ್ ಮುಖಾಂತರ ಬೋರು ಪಂಪ್ಸೆಟ್ ಮುಖಾಂತರ
1: ನೀರಿನ ಸಮಸ್ಯೆ ಇಲ್ಲ.
0: ನೀರಿಂದ ಅಂದ್ರೆ ಸರ್ ನಮಗೆ ಭದ್ರ ತುಂಬಂದ್ರೆ ಏನ್ ನಮ್ಗೆ
1: ಸಮಸ್ಯೆ ಇಲ್ಲ. ಭದ್ರ ತುಂಬಿದ್ರೆ ಏನ್ ಸಮಸ್ಯೆ ಇಲ್ಲ. ಅಲ್ಲಿ ಮಳೆ ಚೆನ್ನಾಗಾಗಬೇಕು ಮೊದಲು, ಅಲ್ಲಿ ಚೆನ್ನಾಗಿ ನಿಮ್ಗೆ ಆರಾಮಾಗಿ ನಿಮ್ಗೇನು ಪ್ರಾಬ್ಲಮ್
0: ಆಗುತ್ತೆ.
2: ಆಮೇಲೆ ಈಗ ಈಗ ಸಮಯ ನಿಮಗೆ ಸ್ವಲ್ಪ ಫ್ರೀ ಅನಿಸಿದಾಗ ಆಮೇಲೆ ಇದು ಒಂದು ಮೊಬೈಲ್ ಮುಖಾಂತರ ಆಗ್ಲಿ ಅಥವಾ ಮಾಹಿತಿ ಪಡೆಯುವುದಾದ್ರೆ ಯಾರಿಂದ ಪಡ್ಕೊಳ್ತೀರಿ? ಏನೋ ಒಂದು ತುರ್ತಾಗಿ ಮಾಹಿತಿ ಬೇಕು, ಯಾಕೋ ಹಿಂಗ್ ತೋಟದಲ್ಲಿ ಹಿಂಗ ಆಗಿದೆ ಅಂತಂದ್ರೆ ಯಾರಿಗೆ ಹೋಗಿ ನಿಮಗೆ ನಿಮ್ಮ ಗೆಳೆಯರ ಸಂಘದಲ್ಲಿ ಚರ್ಚೆ ಮಾಡ್ತೀರಾ?
0: ಅವರು ಮಾಹಿತಿ ಹೇಳ್ತಾರ. ಆಮೇಲೆ ಹಿಂಗೇನು ಸೌಲಭ್ಯ ಬೇಕು ಏನಂತಂದಾಗ ಸ್ಪೇರ್ಗೆ ಅಲ್ಲಿ ಆಮೇಲೆ ಅಲ್ಲಿ ಮಾಹಿತಿ ಕೇಳ್ತಾರೆ ಸರ್.
2: ಈ ತರಕಾರಿಗೆ ಈಗ ಸಿಂಪರಣೆ ಮಾಡುವುದಾದ್ರೆ ಏನ್ ಸಿಂಪರಣೆ ಮಾಡ್ತೀರಿ? ಮಾಮೂಲಿ ಅಂತಂದ್ರೆ ಇದು ತರಕಾರಿಗಳು ಸ್ವಲ್ಪ, ಯಾಕಂದ್ರೆ ತರಕಾರಿ ನಾವು ತಿನ್ನೋ ಇಲ್ಲ, ತಿನ್ನೋ ಒಂದು ಆಹಾರ ಅಲ್ವಾ ಪ್ರತಿನಿತ್ಯ. ಬರೋದಿಲ್ಲ ಅಂತೀರಾ? ಮತ್ತೆ ಸಾವಯವದಲ್ಲಿ ಬೆಳೆದ್ರೆ ಉತ್ತಮ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ತಾವು ಪ್ರಯತ್ನ ಮಾಡ್ಲಿಲ್ವಾ?
0: ಪ್ರಯತ್ನ ಅಂದ್ರೆ ಸರ್ ಜಮೀನ್ ಬಾಳ ಆಕತಿ, ಆಮೇಲೆ ಈಗ ಲೇಬರ್ ಇಂದು
1: ಮಾಡ್ಬೇಕಂತಂದ್ರೆ ಒಬ್ಬರೇ ಮಾಡ್ಬೇಕು, ಇಬ್ಬರೇ ಮಾಡ್ಬೇಕಂದ್ರೆ ಆಗಲ್ಲ.
0: ಆಗಲ್ಲ ಸರ್. ಹಂಗಾಗಿ ಅಂದ್ರೆ ಬಾಳೆ ಮಟ್ಟಿಗೆ ಆದಷ್ಟು ಒಂದ್ ಸ್ವಲ್ಪ ಈ ಗೊಬ್ಬರಕ್ಕಿನ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಮಾಡ್ರಿ ಸರ್. ಅಂದ್ರೆ ಅದನ್ನ ಬಿಟ್ರೆ ಅಂದ್ರೆ ಒಂದ್ ಸ್ವಲ್ಪ ಇದಕ್ಕೆ ಬೇಕೇ ಬೇಕಂತಂದು ಮಾಡಿದ ಹಾಕ್ತಿವಿ.
2: ಇದ್ರ ಜೊತೆಗೆ ಈಗ ತಾವೇನ್ ಹೇಳ್ತಾ ಇದ್ದೀರಿ ಅಂತಂದ್ರೆ ಈಗ ಕಬ್ಬು ಅಂತ ಈಗ ವಿಷಯ ಅಂತಂತ ಹೇಳಿದಿರಿ, ಈ ಕಬ್ಬಿನ ಬೆಳೆ ಹೇಗೆ ಇದು ಒಂದ್ಸಲ ಹಾಕ್ಬಿಟ್ರೆ ಮುಗಿತಾ?
0: ಶ್ರಮ ಪಡ್ಲೇಬೇಕು ಸರ್. ಈಗಿಂದ ಇದ್ರ ಗೊಬ್ಬರ ರೇಟ್ನಾಗ ಅದಕ್ಕೆ ಸರ್ ಏನಲ್ಲಪ್ಪ ಅಂದ್ರು ಮಿನಿಮಮ್ ಒಂದು ಎಂಟು ಕ್ವಿಂಟಲ್ ಅಂತರೂ ಹಾಕ್ಲೇಬೇಕು ಸರ್ ಗೊಬ್ಬರ. ನಾಟಿ ಹಾಕಿದೆ ಹೇಳ್ತಾನು ಲಾಸ್ಟ್ ಎಂಡ್ ಅಂತಂದ್ರೆ ಒಂದ್ ಎಂಟು ಕ್ವಿಂಟಲ್ ಹಾಕ್ಲೇಬೇಕು ಸರ್ ಕಬ್ಬಿಗೆ.
2: ಅವ್ರು ಬಂದು ಏನ್ ಹೇಳ್ತಾರ ನಿಮ್ಗೆ ಈ ತರ ಬೆಳಿಬೇಕು?
1: ನೀವೇ
0: ನಾವೇ
2: ಮತ್ತೆ ಕಟಾವ್ ಮಾಡ್ಬೇಕಾದ್ರೆ ಫ್ಯಾಕ್ಟ್ರಿ ಅವ್ರು ಬರ್ತಾರ?
0: ಲೇಬರ್ ಬಂದ್ರಂಗ ಸರ್ ಮಾನ್ಯ ಹೋದ ವರ್ಷ ಬಾರಿ ಲೇಬರ್ ಬಾರಿ ಇದಾಯ್ತು, ನಾವ ಲೇಬರ್ ಕರ್ಕೊಂಡು ನಾವು ಕಟಿಂಗ್ ಮಾಡಿದ್ವಿ.
1: ಅಲ್ಲ ಕಟಿಂಗ್ ಮಾಡಂತಂದ್ರೆ ಈಗ ಕಟಿಂಗ್ ಬಂದಿತ್ತು ನೋಡ್ರಿ ಮಾಡ್ರಿ ಅಂತ ಹೇಳ್ತಾರ?
0: ಇಲ್ಲ ಇಲ್ಲ ಇಲ್ಲ ಇಲ್ಲ, ಹಂಗೆ ಲೇಬರ್ ಇಂದು ತೊಂದ್ರೆ ಆಯ್ತಪ್ಪ ಅಂದ್ರೆ ಸರ್ ಅದು ಮಿನಿಮಮ್ ಹತ್ತು ತಿಂಗಳ ಕಟಾವಿಗೆ ಬಂದ್ಬಿಡ್ಬೇಕು ಸರ್. ಅಂತದ್ದು ಬಿಟ್ಟು ಹದಿನಾರು ತಿಂಗಳು ಹದಿನಾಲ್ಕು ತಿಂಗಳು ಹಂಗ ಹೋಗ್ಬಿಟ್ರೆ ಸ್ವಲ್ಪ ಲೇಟ್ ಕಬ್ಬಿನ ಸತು ಕಾಕಂತ ಬಂದ್ಬಿಡ್ತದೆ ಸರ್. ಅದು ಮಿನಿಮಮ್ ಏನಂದ್ರೆ ಒಂದ್ ವರ್ಷದ ಕಟಾವ್ ಆಗ್ಬೇಕು ಸರ್. ಒಂದ್ ವರ್ಷದ ಕಟಾವ್ ಆದ್ರೆ ನಮ್ಮ ರೈತರಿಗೆ ಚೆನ್ನಾಗ್
2: ಸರ್,
0: ಇಲ್ಲಪ್ಪ ಅಂದ್ರೆ ರಸ ಎಲ್ಲ ಇದಾಗ್ಬಿಡ್ತದೆ ಸರ್.
2: ಯಾಲಕ್ಕಿ ಬಾಳೆ ಇದು ಎಷ್ಟು ಎಕರೆ ಹಾಕಿದ್ರಿ
0: ಸರ್? ಈಗ ಅಡಿಕೆಗೂ ಪ್ರೈವೇಟ್ ಸೇರಿ ಒಂದ್ ಮೂರು ಎಕರೆ.
1: ಮೂರು ಎಕರೆ?
0: ಹೌದು ಸರ್.
2: ಮೂರ್ ಎಕರೆ. ಇದು ಮಾರಾಟದ ವ್ಯವಸ್ಥೆಗೆ ಬಂದ್ರೆ ಇದಕ್ಕೇನು ಬೆಲೆ ಏನು ಕಡಿಮೆ ಆಗಿಲ್ಲ ಅಲ್ವಾ?
0: ಅಂದ್ರೆ ಸರ್ ಈಗ
2: ಹಬ್ಬದಲ್ಲಿ ತುಂಬಾನೇ ರೇಟ್ ಇರುತ್ತೆ,
1: ಗಣೇಶ ಹಬ್ಬ ಆಗಿ
0: ನಮಗೆ ಶ್ರಾವಣದ ಸ್ಟಾರ್ಟ್ ಆಯ್ತು ಅಂದ್ರೆ ಸರ್ ದೀಪಾವಳಿ ಮಟನು ನಮಗೆ
1: ಚೆನ್ನಾಗಿ.
2: ಬಟ್ ಯಾವತ್ತು ಇದು ಬಾಳೆ ಅಂದ್ರೆ ಬೆಲೆನ ಕಡಿಮೆ ಆಗಿರೋದು ಎಲ್ಲೂ ಉದಾಹರಣೆ ಇಲ್ಲ, ಒಂದೇ ಸಮನಾದ ಒಂದು ರೇಟ್ ಇರುತ್ತೆ ಅಲ್ವಾ?
0: ಇರೋದಲ್ಲ ಸರ್. ಯಾಕಪ್ಪ ಅಂದ್ರೆ ಈಗ ನೆಕ್ಸ್ಟ್ ದೀಪಾವಳಿ ಇದ್ದ ಲಾಸ್ಟ್ ಎಂಡ್, ಆಮೇಲೆ ಒಂದ್ ಸ್ವಲ್ಪ ತಗ್ತದೆ ಸರ್ ರೇಟ್. ಮದುವೆ ಪದವಿ ಇದ್ವಿ ಅಂದ್ರೆ ಇಲ್ಲಪ್ಪ ಅಂದ್ರೆ ತಗ್ತದೆ ಸರ್. ಹೊಸಲೇನ ನಾವು ನೂರು ರೂಪಾಯಿ ತನಕನು ಕೊಟ್ಟು ಸರ್
1: ನೂರು ರೂಪಾಯಿ.
2: ಈಗಲೂ ಕೂಡ ಅದೇ ರೇಟ್ ಇದೆ ನೋಡಿ. ಈಗ ಮೊನ್ನೆ ಶ್ರಾವಣ ಮಾಸದ ಕೊನೆ ಒಂದು ಇದರಲ್ಲಿ ಗೌರಿ ಗಣೇಶ ಹಬ್ಬದ ಆರಂಭದಲ್ಲಿ ನೂರ ಇಪ್ಪತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ತನಕನು ಹೋಗಿದೆ.
0: ಆಮೇಲೆ ನನ್ಗೆ ಒಂದ್ ಸ್ವಲ್ಪ ಆ ರೇಟ್ ಆ ಟೈಮ್ನೆ ನನ್ಗೆ ಮೊನ್ನೆ ಸಿಗ್ಲಿಲ್ಲ ಸರ್. ಈಗ ಐತಿ ಸ್ಟಾರ್ಟಿಂಗ್ ಆಯ್ತು ಸರ್, ಇನ್ನೇ ಸ್ಟಾರ್ಟ್ ಬಾಳೆ.
2: ಈಗ ತರಕಾರಿ ಅಲ್ದೇನೆ ಹೂ ಬೆಳೆಗಳು ಏನಾದ್ರು ಬೆಳ್ಕೊಂಡಿದ್ದೀರಾ?
0: ಇಲ್ಲ ಬೆಳೆ ಬೆಳೆ ಮಾಡಿಲ್ಲ. ಇದನ್ನ
1: ನೋಡ್ಕೊಂಡು
0: ಬಹಳ ಇದಾಯ್ತು ಸರ್, ನನಗೆ ಹಾಕ್ಬೇಕು ಮಾಡ್ಬೇಕು ಅನ್ನೋದು ಆಸೆ ಇತ್ತು ಸರ್. ಈಗ ಇದಕ್ಕೆ ಮಾಡಕ್ಕೆ ಲೇಬರ್ ಆಮೇಲೆ ರೋಡಿಂದು ಒಂದ್ ಸ್ವಲ್ಪ ಸಮಸ್ಯೆ.
1: ನಿಮ್ಮ ಜಮೀನಿಂದ
0: ಮಳೆ ಬಂದ್ರಪ್ಪ ಅಂದ್ರೆ ಒಂದ್ ಸ್ವಲ್ಪ ಸಮಸ್ಯೆ ಸರ್. ಏನಲ್ಲಪ್ಪ ಅಂದ್ರೆ ಮತ್ತೆ ಓರ್ಬೇಕಂದ್ರೆ ಒಂದ್ ಅರ್ಧ ಕಿಲೋಮೀಟರ್ ಓರ್ಬೇಕು ಸರ್, ಬಾಳೆ ಆಗ್ಲಿ ತರಕಾರಿ ಆಗ್ಲಿ. ಹಂಗಾಗಿ ನನಗೆ ಒಂದ್ ಸ್ವಲ್ಪ ಸಮಸ್ಯೆ ಸರ್. ಬಿಟ್ರಂದ್ರೆ ನಮ್ಗೆ ಏನ್ ಮಾಡಕ್ಕಾಗಲಿ ಆಸೆ ಐತೆ ಇದೈತೆ. ರೋಡಿನ ಸಲುವಾಗಿನ ಸಮಸ್ಯೆ ಸರ್.
2: ಏನು ತೋಟದಿಂದ ಮನೆಗೆ ಬರಕ್ಕ ಅಥವಾ ಸಾಗಣೆ ಮಾಡಕ್ಕ?
0: ಸಾಗಣಿಕೆ ಮಾಡಕ್ಕ
2: ರಸ್ತೆ ಇಲ್ಲ.
0: ಮಳೆ ಮಳೆ ಬಂದ್ಬಿಟ್ರೆ ಬಾರಿ ಆಗ್ಬಿಟ್ಟು
2: ಅಂದ್ರೆ ನೀರು ನಿಂತ್ಕೊಂಡ್ಬಿಟ್ಟು
0: ಹಳ್ಳ ಹಳ್ಳ ಹಳ್ಳ. ಹಂಗಾಗಿ
2: ಇದು ನಿಮ್ಮ ಒಬ್ಬರ ಜಮೀನಿಗೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಎಷ್ಟು ಜಮೀನುಗಳಿಗೆ?

0: ಮನೆಯವರೆಲ್ಲರೂ ಕೈಗೂಡಿಸ್ತಾರೆ ಸರ್.
1: ಮನೆಯವರೆಲ್ಲ ಕೈಗೂಡಿಸ್ತಾರೆ.
0: ಹೌದು ಸರ್.
1: ಏನಾದ್ರೂ ಹೊಸದು ಏನಾದ್ರು ಮಾಡ್ಬೇಕಂತಂತ ಹೇಳಿದ್ರೆ ಏನು ಮಾಡುವಂತ ಹೇಳ್ತಾರೆ. ಒಳ್ಳೇದು ನಿಜಲಿಂಗಪ್ಪ ಅವರೇ, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವ, ತರಕಾರಿಯ ಒಂದು ಬೆಳೆಯ ಅನುಭವ, ತೋಟದ ಬೆಳೆಯ ಅನುಭವ, ಮತ್ತೆ ಹೈನುಗಾರಿಕೆಯ ಅನುಭವ ಎಲ್ಲ ಕುರಿತು ಒಂದು ಮಾಹಿತಿಯನ್ನ ನಮ್ಮ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಾವು ತಿಳಿಸ್ಕೊಟ್ಟಿದ್ದೀರಾ ಸಂದರ್ಶನ ಮೂಲಕ. ಇದುವರೆಗೆ ತಾವು ಮಾಹಿತಿ ನೀಡಿದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ತಮ್ಮ ದೂರವಾಣಿ ಸಂಖ್ಯೆಗೆ ಬಂದ್ರೆ ರೈತ ಬಾಂಧವರೇ ಇವರನ್ನ ಸಂಪರ್ಕಿಸುವುದಾದ್ರೆ ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 8910311499. ನಮಸ್ತೆ ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.
2: ತರಕಾರಿ ತೋಟಗಳ ಬೆಳೆ, ಹೈನುಗಾರಿಕೆ, ಕಬ್ಬು ಮತ್ತು ಬಾಳೆ ಕೃಷಿ ನಿರ್ವಹಣೆ ಈ ಕುರಿತು ದಾವಣಗೆರೆ ತಾಲೂಕು ನಾಗಾರಸನಹಳ್ಳಿ ಗ್ರಾಮದ ರೈತರಾದ ಶ್ರೀ ನಿಜಲಿಂಗಪ್ಪ ಡಿವಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಈಗ ಕೇಳಿ, ಕೃಷಿ ಒಳಸುರುಳಿಗಳ ಲಭ್ಯತೆ, ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿ.

ದಾವಣಗೆರೆ ಜಿಲ್ಲೆಯ ಬರುವ ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಪೂರೈಕೆ ದಾಸ್ತಾನು ಮತ್ತು ವಿತರಣಾ ವ್ಯವಸ್ಥೆಯನ್ನು ಸುಗಮಗೊಳಿಸಲು ಕೃಷಿ ಇಲಾಖೆ ಗಂಭೀರವಾಗಿ ಸಿದ್ಧತೆ ನಡೆಸುತ್ತಿದೆ. ರಾಜ್ಯದಲ್ಲಿ ರಸಗೊಬ್ಬರ ಬಳಕೆ ಗಣನೀಯವಾಗಿ ಹೆಚ್ಚಳವಾಗಿದ್ದು, ಹೆಚ್ಚಿನ ಪ್ರಮಾಣ ಕಡಿಮೆ ಬೆಲೆಗೆ ರೈತರಿಗೆ ಯೂರಿಯಾ ರಸಗೊಬ್ಬರ ಸಿಗುವಂತೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರೈತರಿಗೆ ಪೂರೈಕೆ ಮಾಡುತ್ತಿದೆ. 2026-27 ಸಾಲಿನಲ್ಲಿ ರೈತರಿಗೆ ಯೂರಿಯಾ ರಸಗೊಬ್ಬರ ವಿತರಿಸಲು ಕೃಷಿ ಇಲಾಖೆಯಿಂದ ವಿಶೇಷ ಆಪ್ ಅನ್ನು ಬಿಡುಗಡೆ ಮಾಡಿದ್ದು, ಪ್ರತಿಯೊಬ್ಬ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ರೈತರಿಗೆ ಯೂರಿಯಾ ರಸಗೊಬ್ಬರವನ್ನು ಈ ಆಪ್ ಮೂಲಕವೇ ಆಧಾರ್ ಕಾರ್ಡ್ ಇಲ್ಲವೇ FID ದಾಖಲಿಸಿ ವಿತರಿಸಬೇಕು. ಮಾರಾಟದ ಮೇಲೆ ನಿಗಾ ಇರಿಸುವ ಉದ್ದೇಶದಿಂದ ಈ ಕ್ರಮ ಜಾರಿಗೆ ತರಲಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ರೈತರು ರಸಗೊಬ್ಬರ ಖರೀದಿ ಮಾಡಬೇಕಾದರೆ ಮೊದಲು FID ಹೊಂದಿರುವುದು ಕಡ್ಡಾಯ. ತದನಂತರ FIDಗೆ ರೈತರು ತಾವು ಹೊಂದಿರುವ ಜಮೀನಿನ ವಿಸ್ತೀರ್ಣವನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಇದರ ಆಧಾರದ ಮೇಲೆ ಬೆಳೆದಿರುವ ಬೆಳೆಗಳಿಗೆ ರಸಗೊಬ್ಬರವನ್ನ ರೈತರಿಗೆ ಕೆ ಕಿಸಾನ್ ತಂತ್ರಾಂಶದ ಮೂಲಕವೇ ವಿತರಣೆ ಮಾಡಲಾಗುವುದು. ರೈತರ ಹೆಸರಿನಲ್ಲಿ ರಸಗೊಬ್ಬರ ಖರೀದಿಸಿ ಕಾಳಸಂತೆಯಲ್ಲಿ ದಂಧೆ ಮಾಡುತ್ತಿರುವುದನ್ನು ತಡೆಯುವುದು ಮತ್ತು ರೈತರು ಸಹ ಸಮತೋಲನವಾಗಿ ರಸಗೊಬ್ಬರ ಬಳಕೆ ಮಾಡುವಂತಾಗಬೇಕು ಎನ್ನುವ ಕಾರಣಕ್ಕಾಗಿ ಕೆ ಕಿಸಾನ್ ತಂತ್ರಾಂಶದ ಮೂಲಕ ರಸಗೊಬ್ಬರದ ವಿತರಣೆ ಮಾಡಲಾಗುತ್ತಿದೆ. ರೈತರು FID ಹೊಂದಿರದಿದ್ದಲ್ಲಿ ತಕ್ಷಣವೇ ತಮ್ಮ ಎಲ್ಲಾ ಪಹಣಿ, ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ತೆಗೆದುಕೊಂಡು ಸಮೀಪದ ರೈತ ಸಂಪರ್ಕ ಕೇಂದ್ರ ಇಲ್ಲವೇ ತೋಟಗಾರಿಕೆ ಇಲಾಖೆ ಇಲ್ಲವೇ ಪಶುಸಂಗೋಪನೆ ಇಲಾಖೆ ಇಲ್ಲವೇ ರೇಷ್ಮೆ ಇಲಾಖೆ ಇಲ್ಲವೇ ಕಂದಾಯ ಇಲಾಖೆ ಇಲ್ಲವೇ ಗ್ರಾಮ ಒನ್ ಇಲ್ಲವೇ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ FIDಯನ್ನು ಸೃಷ್ಟಿಸಿಕೊಳ್ಳುವುದು. ಈಗಾಗಲೇ FIDಯನ್ನು ಹೊಂದಿರುವ ರೈತರು ತಮ್ಮ ಎಲ್ಲಾ ಸರ್ವೆ ನಂಬರ್ಗಳನ್ನು ಜೋಡಣೆ ಮಾಡಿಸಿಕೊಳ್ಳಲು ಅವಕಾಶವಿರುತ್ತದೆ. ಜಿಲ್ಲೆಯ ಅಧಿಕೃತ ಚಿಲ್ಲರೆ ರಸಗೊಬ್ಬರ ಮಾರಾಟಗಾರರು ಇನ್ನು ಮುಂದೆ ಕಡ್ಡಾಯವಾಗಿ ಕೆ ಕಿಸಾನ್ ತಂತ್ರಾಂಶದ ಮೂಲಕ ರೈತರ ಆಧಾರ್ ಕಾರ್ಡ್ ಇಲ್ಲವೇ FID ನಮೂದಿಸಿ ರೈತರಿಗೆ ಯೂರಿಯಾ ಮಾರಾಟ ಮಾಡಬೇಕು ಹಾಗೂ ತಮ್ಮ ಎಲ್ಲಾ ಓ ಫಾರ್ಮ್ಗಳನ್ನು ಪರವಾನಗಿಯಲ್ಲಿ ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು. ಒಂದು ವೇಳೆ ಮಾರಾಟಗಾರರು ಓ ಫಾರ್ಮ್ಗಳನ್ನು ಪರವಾನಗಿಯಲ್ಲಿ ಅಮೆಂಡ್ಮೆಂಟ್ ಮಾಡದೆ ಮಾರಾಟ ಮಾಡಿದಲ್ಲಿ ಹಾಗೂ ಗರಿಷ್ಠ ಮಾರಾಟ

ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಪರವಾನಿಗೆ ಅಮಾನತ್ತು ಅಥವಾ ರದ್ದು ಮಾಡಲಾಗುವುದು ಹಾಗೂ ಅಂತಹ ಮಾರಾಟಗಾರರ ವಿರುದ್ಧ ರಸಗೊಬ್ಬರ ನಿಯಂತ್ರಣ ಕಾಯ್ದೆ 1985 ಮತ್ತು ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಭೂಮಿಯ ಫಲವತ್ತತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚಿನ ರಸಗೊಬ್ಬರದ ಬಳಕೆ ಬದಲಾಗಿ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸಬೇಕೆಂದು ರೈತರಿಗೆ ಈ ಮೂಲಕ ಸಲಹೆ ನೀಡಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲು ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಕೃಷಿ ಒಳಸುರಿಗಳ ಲಭ್ಯತೆ ಪೂರೈಕೆ ಮತ್ತು ಅವುಗಳ ಸದ್ಬಳಕೆ ಮುಂಗಾರು 2026 ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಸಮತೋಲನ ರಸಗೊಬ್ಬರಗಳ ಬಳಕೆ.
1: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಸಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನು ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
0: ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ ಎಫ್ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದ್ರಿ. ಈಗ ಪರಿಸರ ಗೀತೆ ಕೇಳಿ.

ಪರಿಸರ ಗೀತೆ ಕೇಳಿದ್ರಿ. ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರಗಳು. ಇದುವರೆಗೆ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು.

0: ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.
2: ಆಕಾಶವಾಣಿ ಸಮಯ 7:35 ಆಗಲಿದೆ. ಇನ್ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪಂಚರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯುಎಇಗೆ ಭೇಟಿ ನೀಡಿದ್ದಾರೆ. ಅಬುದಾಬಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಪ್ರಧಾನಿ ಅವರ ವಿಮಾನವು ಯುಎಇ ವಾಯು ಪ್ರದೇಶ ಪ್ರವೇಶಿಸುತ್ತಿದ್ದಂತೆಯೇ ಯುಎಇ F-16 ವಿಮಾನಗಳು ಬೆಂಗಾವಲು ಪಡೆಯಾಗಿ ಕಾರ್ಯನಿರ್ವಹಿಸಿದವು. ನಂತರ ನಡೆದ ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ಭದ್ರತಾ ಸಹಕಾರವನ್ನು ಸಾಂಸ್ಥಿಕಗೊಳಿಸುವ ಮಹತ್ವದ ಹೆಜ್ಜೆಯಾದ ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆ ಒಪ್ಪಂದಕ್ಕೆ ಎರಡು ಕಡೆಯವರು ಸಹಿ ಹಾಕಿದರು. ಇದೇ ವೇಳೆ ಕಚ್ಚಾ ತೈಲ ಪೂರೈಕೆ ಕುರಿತ ಪ್ರತ್ಯೇಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ಪಶ್ಚಿಮ ಕರಾವಳಿಯ ವಡಿನಾರ್ನಲ್ಲಿ ಹಡಗು ದುರಸ್ತಿ ಘಟಕ ಸ್ಥಾಪಿಸುವ ಒಪ್ಪಂದಕ್ಕೆ ಉಭಯ ಕಡೆಯವರು ಸಹಿ ಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ವಿವಿಧ ವಲಯಗಳಲ್ಲಿ ಬಲವಾಗಿ ಬೆಳೆಯುತ್ತಲೇ ಇದೆ ಎಂದು ಹೇಳಿದರು. ಆಂಧ್ರಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಪುಟಪರ್ತಿಯಲ್ಲಿ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ AMCA ಸೌಲಭ್ಯ

0: ಸಮಾರಂಭಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಹೊಸದಾಗಿ ಪ್ರಾರಂಭಿಸಲಾದ ರಕ್ಷಣಾ ಯೋಜನೆಗಳು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತವೆ, ಕೈಗಾರಿಕಾ ಬೆಳವಣಿಗೆಯನ್ನು ವೇಗಗೊಳಿಸುತ್ತವೆ ಮತ್ತು ಯುವಕರಿಗೆ ದೊಡ್ಡ ಪ್ರಮಾಣದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುತ್ತವೆ ಎಂದು ಹೇಳಿದರು. ನಿರ್ಣಾಯಕ ಭದ್ರತಾ ಸಂದರ್ಭಗಳಲ್ಲಿ ಭಾರತ ಇನ್ನು ಮುಂದೆ ವಿದೇಶಗಳನ್ನು ಅವಲಂಬಿಸಲು ಸಾಧ್ಯವಿಲ್ಲ. ನಿಜವಾದ ರಾಷ್ಟೀಯ ಭದ್ರತೆಯು ಸ್ವಾವಲಂಬನೆಯ ಮೇಲೆ ಅವಲಂಬಿತವಾಗಿರಬೇಕು ಎಂದರು. ದೇಶೀಯ ರಕ್ಷಣಾ ಉತ್ಪಾದನೆಯು 2014ರಲ್ಲಿ 46,000 ಕೋಟಿ ರೂಪಾಯಿಗಳಿಂದ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಡಿಯಲ್ಲಿ ಪ್ರಸ್ತುತ 154,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. 2014ರಲ್ಲಿ 600 ಕೋಟಿ ರೂಪಾಯಿಯಷ್ಟಿದ್ದ ರಕ್ಷಣಾ ರಫ್ತು ಪ್ರಸ್ತುತ 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದು ಭಾರತ ಬೆಳೆಯುತ್ತಿರುವ ಜಾಗತಿಕ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರ 3 ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದೆ. ಕರ್ತವ್ಯ ಲೋಪ, ಸಂತ್ರಸ್ತೆಯ ಪೋಷಕರಿಗೆ ಹಣದ ಬೇಡಿಕೆ ಮತ್ತು ಸರ್ಕಾರದ ಅನುಮತಿ ಇಲ್ಲದೆ ಮಾಧ್ಯಮ ಸಂವಾದಗಳನ್ನು ನಡೆಸಿರುವುದು ಸೇರಿದಂತೆ ಹಲವು ಆರೋಪಗಳ ಮೇಲೆ ಕೋಲ್ಕತ್ತಾ ಪೊಲೀಸ್ ಆಯುಕ್ತ ವಿನೀತ್ ಗೋಯಲ್, ಮಾಜಿ ಉಪ ಆಯುಕ್ತರಾದ ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಅವರನ್ನು ಅಮಾನತುಗೊಳಿಸಲಾಗಿದೆ. ರಾಜ್ಯ ಸರ್ಕಾರ ಇವರ ವಿರುದ್ದ ಇಲಾಖಾ ತನಿಖೆ ನಡೆಸಲಿದೆ ಎಂದು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವೈದ್ಯೆಯಾಗಿದ್ದ ಸಂತ್ರಸ್ತೆಯನ್ನು 2024ರ ಆಗಸ್ಟ್ನಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಆಕೆಯ ಪೋಷಕರು ನ್ಯಾಯಕ್ಕಾಗಿ ನಿರಂತರವಾಗಿ ಪ್ರತಿಪಾದಿಸಿದ್ದಾರೆ ಎಂದರು. ವೈದ್ಯಕೀಯ ಪದವಿ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ನಡೆಸುವ ರಾಷ್ಟೀಯ ಅರ್ಹತಾ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಯ ದಿನಾಂಕವನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಪ್ರಕಟಿಸಿದ್ದು, ಜೂನ್ 21ರಂದು ದೇಶಾದ್ಯಂತ ಮರುಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಈ ತಿಂಗಳ 3ರಂದು ನಡೆದಿದ್ದ ಪರೀಕ್ಷೆಯ ಪತ್ರಿಕೆ ಸೋರಿಕೆಯಾದ ಆರೋಪದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದ್ದು, ಪ್ರಸ್ತುತ ಈ ಪ್ರಕರಣದ ತನಿಖೆಯನ್ನು ಸಿಬಿಐ ನಡೆಸುತ್ತಿದ್ದು, ಅಭ್ಯರ್ಥಿಗಳು ಮತ್ತು ಪೋಷಕರು ಅಧಿಕೃತ ಮಾಹಿತಿಗಾಗಿ ಎನ್ಟಿಎಯ ಅಧಿಕೃತ ಮಾಧ್ಯಮಗಳನ್ನು ಮಾತ್ರ ಅವಲಂಬಿಸುವಂತೆ ಮನವಿ ಮಾಡಲಾಗಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಒಎಂಆರ್ ಆಧಾರಿತ ಪರೀಕ್ಷಾ ಪದ್ದತಿಯ ಬದಲಾಗಿ ಮುಂದಿನ ವರ್ಷದಿಂದ ನೀಟ್ ಪರೀಕ್ಷೆಯನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುವುದು ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಅಕ್ರಮಗಳು ಮರುಕಳಿಸದಂತೆ ಪರೀಕ್ಷಾ ವ್ಯವಸ್ಥೆಯನ್ನು ಬಲಪಡಿಸಲು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಮರುಸ್ಥಾಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದರು. ಬದಲಾಗುತ್ತಿರುವ ಜಾಗತಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸುಧಾರಿತ ಮತ್ತು ಪರಿಣಾಮಕಾರಿ ಬಹುಪಕ್ಷೀಯ ವ್ಯವಸ್ಥೆಯನ್ನು ಮುನ್ನಡೆಸಲು ಭಾರತ ತನ್ನ ಎಲ್ಲಾ ಪಾಲುದಾರ ರಾಷ್ಟಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಬದ್ದವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ 2026ರ 2ನೇ ದಿನದ ಮುಕ್ತ ಅಧಿವೇಶನವನ್ನುದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಅಂತಾರಾಷ್ಟೀಯ ಹಣಕಾಸು ವ್ಯವಸ್ಥೆಯಲ್ಲಿ ತುರ್ತು ಸುಧಾರಣೆಗಳ ಅಗತ್ಯವಿದೆ. ಇಂದಿನ ನೈಜ ಸ್ಥಿತಿಯನ್ನು ಬಿಂಬಿಸುವ ಹಾಗೂ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳ ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಜಾಗತಿಕ ವ್ಯವಸ್ಥೆಯ ಪರವಾಗಿ ಭಾರತ ನಿರಂತರವಾಗಿ ಧ್ವನಿ ಎತ್ತುತ್ತಾ ಬಂದಿದೆ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ನವದೆಹಲಿಯಲ್ಲಿ ನಡೆದ ಬ್ರಿಕ್ಸ್ ಇಂಡಿಯಾ 2026ರ ವಿದೇಶಾಂಗ ಸಚಿವ ಸಭೆಯ ನೇಪಥ್ಯದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಮಲೇಷ್ಯಾದ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವೇಳೆ ಭಾರತ ಮಲೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಪ್ರಗತಿಯನ್ನು ಉಭಯ ನಾಯಕರು ಪರಿಶೀಲಿಸಿದರು. ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ ಇಂದು ಧಾರ್ ಜಿಲ್ಲೆಯಲ್ಲಿರುವ ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿತು. ಇಲ್ಲಿ ಸರಸ್ವತಿ ದೇವಾಲಯವಿತ್ತು ಮತ್ತು ಆ ಸ್ಥಳವು ಸಂಸ್ಕೃತ ಕಲಿಕೆಯ ಕೇಂದ್ರವಾಗಿತ್ತು ಎಂದು ನ್ಯಾಯಾಲಯ ಹೇಳಿದೆ. ಮುಸ್ಲಿಂ ಸಮುದಾಯ ಇದನ್ನು ಕಮಲ್ ಮೌಲಾ ಮಸೀದಿ ಎಂದು ಕರೆಯುತ್ತಾರೆ. ಮುಸ್ಲಿಮರು ಆ ಸ್ಥಳದಲ್ಲಿ ನಮಾಜ್ ಮಾಡಲು ಅವಕಾಶ ನೀಡಿದ್ದ ಹಿಂದಿನ ಆದೇಶವನ್ನು ನ್ಯಾಯಾಲಯ ರದ್ದುಗೊಳಿಸಿದೆ. ಮಸೀದಿ ನಿರ್ಮಿಸಲು ಪರ್ಯಾಯ ಭೂಮಿಗಾಗಿ ಮುಸ್ಲಿಂ ಕಡೆಯವರು ಸರ್ಕಾರವನ್ನು

ಸಂಪರ್ಕಿಸಬಹುದು ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿಗಳಾದ ವಿಜಯ್ ಕುಮಾರ್ ಶುಕ್ಲಾ ಮತ್ತು ಅಲೋಕ್ ಅವಸ್ಥಿ ಅವರಿದ್ದ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವರದಿ ಮತ್ತು ಪುರಾತತ್ವ ಶಾಸ್ತ್ರದ ಪುರಾವೆಗಳ ಆಧಾರದ ಮೇಲೆ ನ್ಯಾಯಾಲಯ ಈ ತೀರ್ಮಾನಕ್ಕೆ ಬಂದಿದೆ. ನ್ಯಾಯಾಲಯವು ಭೋಜಶಾಲಾ ಸಂಕೀರ್ಣದ ಆಡಳಿತ ಮತ್ತು ನಿರ್ವಹಣೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಗಾಗಿ ಭಾರತ ಹೆಚ್ಚಿನ ಪಾತ್ರ ವಹಿಸಬಹುದು ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಇರಾನ್ಗೆ ಸಂಬಂಧಿಸಿದ ಯಾವುದಕ್ಕೂ ಮಿಲಿಟರಿ ಪರಿಹಾರವಿಲ್ಲ. ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲಾ ಹಡಗುಗಳನ್ನು ಸಾಗಿಸಲು ಇರಾನ್ ಸಹಾಯ ಮಾಡಲು ಸಿದ್ದವಾಗಿದೆ ಎಂದು ತಿಳಿಸಿದರು. ಹಾರ್ಮೋಜ್ ಜಲಸಂಧಿಯಲ್ಲಿನ ಪರಿಸ್ಥಿತಿ ಈಗ ತುಂಬಾ ಜಟಿಲವಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ಮಾತುಕತೆಯ ಮೂಲಕ ಇತ್ಯರ್ಥಪಡಿಸುವುದನ್ನು ಹೊರತುಪಡಿಸಿ ಯಾವುದೇ ಪರಿಹಾರವಿಲ್ಲ. ಭಾರತದ ಯಾವುದೇ ರಚನಾತ್ಮಕ ಪಾತ್ರವನ್ನು ಇರಾನ್ ಸ್ವಾಗತಿಸುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚ್ವಿ ಹೇಳಿದರು. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನಾ ಕ್ರೀಡಾಂಗಣದಲ್ಲಿಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿಂದು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಸೆಮಿಫೈನಲ್ ಪ್ರವೇಶಿಸಿದೆ. ಈ ಜೋಡಿ ಜಪಾನಿನ ಟಕುಮಿ ನೊಮುರಾ ಮತ್ತು ಯುಯಿಚಿ ಶಿಮೊಗಾಮಿ ಜೋಡಿಯನ್ನು 21-12 21-13 ಸೆಟ್ಗಳಿಂದ ಸೋಲಿಸಿತು. ಮಹಿಳಾ ಸಿಂಗಲ್ಸ್ನಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಮತ್ತು ಎರಡು ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ದ 21-19 18-21 15-21 ಸೆಟ್ಗಳಿಂದ ಸೋಲಿಸಿದರು. ಇದಕ್ಕೂ ಮೊದಲು ಅವರು ಡೆನ್ಮಾರ್ಕ್ನ ಅಮಾಲಿ ಶುಲ್ಜ್ ಅವರನ್ನು 21-13 21-15 ನೇರ ಸೆಟ್ಗಳಿಂದ ಸೋಲಿಸಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ವಿದೇಶ ಭೇಟಿಗಳ ಬಗ್ಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರಶ್ನಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಯೊಬ್ಬ ಸಂಸದರು ವಿದೇಶಿ ಭೇಟಿಗಳ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಬಹಿರಂಗಪಡಿಸುವುದು ಕಡ್ಡಾಯವಾಗಿದೆ. ಎಫ್ಸಿಆರ್ಐ ಕಾಯ್ದೆ 2010 ನಿಬಂಧನೆಗಳನ್ನು ಅನುಸರಿಸಬೇಕು. ಕಾನೂನಿನ ಮುಂದೆ ಎಲ್ಲ ಭಾರತೀಯರು ಸಮಾನರು. ರಾಹುಲ್ ಗಾಂಧಿ ಅವರಿಗೂ ಇದೇ ಮಾನದಂಡಗಳು ಅನ್ವಯವಾಗಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಎಇ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಹಲವು ಒಪ್ಪಂದಗಳಿಗೆ ಸಹಿ. ಆರ್ಜಿ ಕರ್ ವೈದ್ಯಕೀಯ ಕಾಲೇಜು ಪ್ರಕರಣ, ಮೂವರು ಐಪಿಎಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ ಪಶ್ಚಿಮ ಬಂಗಾಳ ಸರ್ಕಾರ. ಭೋಜಶಾಲಾ ಸಂಕೀರ್ಣವನ್ನು ಹಿಂದೂ ದೇವಾಲಯ ಎಂದು ಘೋಷಿಸಿದ ಮಧ್ಯಪ್ರದೇಶ ಉಚ್ಚ ನ್ಯಾಯಾಲಯ. ಮತ್ತು ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಈಗ ವೇಳೆ 7:40 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಹಿಂದಿ ಚಿತ್ರಗೀತೆಗಳು. ಮೊದಲೇ ಕೇಳಿ ಗುಮ್ನಾಮ್ ಚಿತ್ರದ ಗೀತೆ ಹಾಡಿದ್ದಾರೆ ಮೊಹಮ್ಮದ್ ರಫೀ.

0: काले से डर गए क्या?
1: हम काले हैं तो क्या?

दूंगा वही।

0: Allah, Allah, Allah, Allah, Allah, Allah, Allah, Allah.
1: ಶರ್ಮಿಲೆ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಜ್ಯೇಷ್ಠ ಚಿತ್ರಗಂಧು ನೀಡಿದ್ದಾರೆ ರಾಜೇಶ್ ಮತ್ತು ಕಾರ್ತಿಕ್ ಕಲ್ಪನಾ. ಸಾಹಿತಿ ಕೆ ಕಲನ್, ಸಂಗೀತ ಎಸ್ ಎ ರಾಜ್ಕುಮಾರ್.

ದುನಿಯಾ ಚಿತ್ರದ ಗೀತೆ ಹಾಡಿದ್ದಾರೆ ನನಿತಾ ಮತ್ತು ರಾಜೇಶ್ ಕೃಷ್ಣನ್. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಮನೋಹರ್.

ಅಮೃತಧಾರೆ ಚಿತ್ರಗೀತೆ ಹಾಡಿದ್ದಾರೆ ಚೈತ್ರ ಎಚ್ ಜಿ. ಸಾಹಿತ್ಯ ನಾಗತಿಹಳ್ಳಿ ಚಂದ್ರಶೇಖರ್, ಸಂಗೀತ ಮನೋಮೂರ್ತಿಯವರದು.

ಇಬ್ಬನೇ ಕರಗಿತು ಚಿತ್ರಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತಿ ಅಚ್ಚಿವದ ಶಂಕರ್, ಸಂಗೀತ ರಾಜ ನಾಗೇಂದ್ರ ಅವರದು.

ಜಯಸುಸಾಸ್ ಮತ್ತು ಚಿತ್ರ ಹಾಡಿರುವ ಅರುಣ ರಾಗ ಚಿತ್ರದ ಗೀತೆ. ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಎಂ ರಂಗರಾವ್ ಅವರದು.

ನಮ್ಮೂರ ಮಂದಾರ ಹೂವೆ ಚಿತ್ರಗೀತೆ. ಈ ಗೀತೆಗೆ ಸಂಗೀತ ನೀಡಿ ಹಾಡಿದ್ದಾರೆ ಇಳಯರಾಜ ಮತ್ತು ಚಿತ್ರಾ.

ಬಯಲುದಾರೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್. ಸಾಹಿತ್ಯ ಜೀವದ ಶಂಕರ್, ಸಂಗೀತ ರಾಜ ನಾಗೇಂದ್ರ ಬರೆದು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಈಗ ವೇಳೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತಾ ಸಂಚಿಕೆ ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಶ್ರೋತೃಗಳೇ, ಇದುವರೆಗೂ ಎಂ ಪ್ರಭಾಕರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಡಾ ಶಿವರುದ್ರಪ್ಪ, ಸಾಸಿ ಮರುಳಯ್ಯ, ಸಿ ವರದರಾಜರಾವ್ ಅವರ ಕೃತಿಗಳಲ್ಲಿ ಈ ಭಾವಗೀತೆಗಳು ಮೂಡಿಬಂದವು. ಭಾವಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸಮಯ 9:30 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕರೆಂಟ್ ಅಫೇರ್ಸ್.

0: ಈಗ ವೇಳೆ 10:20 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಆಕಾಶವಾಣಿ ನಾಟಕ. ನಮ್ಮೂರಲ್ಲಿ ನಮಗೊಂದು ಮನೆ ಇತ್ತು. ರಚನೆ ವಸುಮತಿ ಉಡುಪ, ನಿರ್ಮಾಣ ಎಂಎಸ್ ನಾಗೇಂದ್ರ. ಕೇಳಿ ನಾಟಕ ನಮ್ಮೂರಲ್ಲಿ ನಮಗೊಂದು ಮನೆ ಇತ್ತು.

0: ನಮ್ಮೂರಲ್ಲಿ ನಮ್ಗೊಂದು ಮನೆ ಇತ್ತು ಕಣ್ರಿ. ಎದುರು ಬದುರು ಪಂಕ್ತಿಲ್ ಪಂಕ್ತಿಗೆ 25 ಬಾಳೆ ಎಲೆ ಹಾಕಿದ್ರು ಸಹಿತ ಬಡಿಸೋರು ನಡುಮಧ್ಯೆ ಸಲೀಸಾಗಿ ಓಡಾಡ್ಬೋದಿತ್ತು. ಅಂತ ಕೆಳಜಗ್ರಿ, 1 ಮೇಲೆ ಕತ್ತಿದ್ರೆ ಅದಕ್ಕಿಂತ ಅಗಲ ಜಾಸ್ತಿ ಇದ್ದಿದ್ ಮೇಲಿನ ಜಗಲಿ. ವಾಸ್ತು ಬಾಗಿಲು ದಾಟಿ ಒಳ ಹೊಕ್ರೆ ಬಿಸಿಲಲ್ಲಿ ಓಡಾಡ್ಕೊಂಡು ಮನೆಯೊಳಗೆ ಬಂದ ಹಾಗೆ ಅಷ್ಟು ತಂಪು, ಅಷ್ಟು ಕತ್ಲೆ ಕತ್ಲೆ.
1: ನಾನಿನ್ನು ಬರ್ಲ ಯಶದಮ್ಮ, ಮೊಮ್ಮಕ್ಕಳು ಸ್ಕೂಲಿಂದ ಬರೋ ಹೊತ್ತಾಯ್ತು.
0: ಬಂದ್ರೆ ಸೊಸೆ ಮನೇಲಿಲ್ವಾ? ಕೂತ್ಕಳಿ, ಇನ್ನೊಂದಷ್ಟೊತ್ತು ಕಾಫಿ ಮಾಡ್ತೀನಿ.
1: ಇಲ್ಲ ಕಣ್ರಿ, ಮನೇಲಿ ಕೆಲ್ಸ ಉಂಟು ನಂಗೆ.
2: ಆಯ್ತಾ ಮಂಗಳಾರತಿ ಅಲ್ವೇ, ನಿಂಗೆ ನಯಾ ಪೈಸಾ ಬುದ್ಧಿ ಉಂಟೇನೆ. ಯಾರು ಬಂದ್ರು ಅದೇ ಹಳೆ ಪುರಾಣ, ನಮ್ಮೂರಿನಲ್ಲಿ ನಮ್ಗೊಂದು ಮನೆ ಇತ್ತು.
0: ನಾನೇನ್ ಕತೆ ಕಟ್ ಹೇಳ್ತಿದ್ದೀನ, ಇರೋ ವಿಷಯ ಹೇಳ್ತೀನಪ್ಪ.
2: ಹೇಳಿದ್ರೆ ನಂಬೋರೊಬ್ರು ಬೇಕಲ್ಲ. ಗೋಡೆ ಗೋರಿ ಕೂತ್ಕೊಂಡು ಕಾಲು ಚಾಚಿದ್ರೆ ಎದುರಿನ ಗೋಡೆಗೆ ತಾಗುತ್ತೆ ಕಾಲು. ಹಂಗಿದ್ದ ಬೆಂಕಿ ಪಟ್ಟಣದಂತ ಮನೇಲಿ ಬಾಡ್ಗಿಗಿದ್ಕೊಂಡು ಇವಳು ಬಂದೋರ್ ಎದುರೆಲ್ಲ ದೊಡ್ಡ ಮನೆ ವಿಷಯ ಕೊಚ್ಚಿ ಕೊಚ್ಚಿ ಇಳಿಸ್ತಾಳ.
0: ಈಗ ಇನ್ನೇನು ಉಳ್ಕೊಂಡಿದೆ ನಮ್ಗೆ? ಅದೆಲ್ಲ ಸುಳ್ಳೇ ಸುಳ್ಳು, ಒಂದು ಕನಸು ಅನ್ನೋ ಹಾಗೆ ಮಾಡ್ಬಿಟ್ನಲ್ರಿ ದೇವ್ರು.

0: ಪಡ್ಕೊಂಡು ಬಂದಿದ್ದು ಅನುಭವಿಸ್ದೆ ಬಿಡೋಕಾಗುತ್ತಾ? ಕಟ್ಕೊಂಡು ತಂದ ಬುತ್ತಿ ಉಣ್ಲೇಬೇಕಲ್ಲ.
1: ಉಣ್ಣೋದು ಅಂದ್ರೆ ಮತ್ತೆ ಅದೇ ನೆನಪಾಗ್ತಾ ಇದೆ ನಂಗೆ. ನಮ್ ಹಳ್ಳಿ ಮನೆಯಲ್ಲಿ ಊಟದ ಒಳಗೆ ಹೆಂಗಿತ್ತಲ್ವೇನ್ರಿ, ಈ ಇಡೀ ಮನೆ ಸೇರಿಸಿದ್ರು ಅದ್ರ ಅರ್ಧಕ್ಕೂ ಬರಲ್ಲ. ಕೆಂಪು ಸಿಮೆಂಟಿನ ಫಳ ಫಳ ಅನ್ನೋ ನೆಲ, ಹಾಳೆ ಕಡ್ಡಿಯಿಂದ ಎಂಜಲ್ ಸಾರಿಸಿ ಸಾರಿಸಿ ಆ ವರ್ಸರ್ವೆಯಿಂದ ಒರೆಸಿ ಒರೆಸಿ ಎಷ್ಟು ನೈಸ್ ಆಗಿತ್ತು ಅಂತ. ತುಂಡು ನೀರು ಬಿದ್ರು ಜಾರೋ ಆಗಿತ್ತು ನೆಲ, ಕನ್ನಡಿ ಕನ್ನಡಿ ಇದ್ದಾಗಿತ್ತು.
0: ಖಂಡಿತ ನಿನ್ಗೆ ಹುಚ್ಚ ಹಿಡಿದಿರೋದು ಹೌದು.
1: ಯಾಕೋ
0: ನಿನ್ ಮಾತು ಕೇಳಿ ಕೇಳಿ ನಂಗೂ ತಲೆ ಕೆಟ್ಟ ಹೋಗ್ದಿದ್ರೆ ಸಾಕಪ್ಪ.
1: ಸುಮ್ಮನಿರ್ರಿ ಸಾಕು, ತುರ್ಸೋ ಜಾಗ ಕೆರ್ಕೊಂಡ ಹಾಗೆ ನಿಮಗೂ ನನ್ ಮಾತು ಕೇಳ್ತಿದ್ರೆ ಹಿತವಾಗತ್ತೆ ಅಂತ ನಂಗೆ ಗೊತ್ತಿದೆ.
0: ಆಗತ್ತೆ ಆಗತ್ತೆ, ಯಾವತ್ತೂ ವರ್ತಮಾನದಲ್ಲಿ ಬದುಕಬೇಕು ಕಣೆ, ಭೂತಕಾಲದಲ್ಲಿ ಅಲ್ಲ.
1: ಭೂತಾನೋ ಭವಿಷ್ಯನೋ, ಯಾವ ಯಾರಿಗೆ ಏನಾಗುತ್ತೆ ಎಂತ ಕಾಲ ಬರುತ್ತೆ ಅನ್ನೋದು ಸ್ವತಃ ಭಗವಂತಂಗೂ ಹೇಳಕ್ಕಾಗಲ್ವೇನೋ.
0: ಹೋಗ್ಲಿ ಬಿಡು ಮಾರಾಯ್ತಿ, ಅವನು ಹೇಳೋದು ಬೇಡ, ನಾವು ಕೇಳೋದು ಬೇಡ. ಏನು ಬರುತ್ತೋ ಅದನ್ನ ಅನುಭವಿಸಿ ಮುಗಿಸೋಣ.
1: ಈಗ ಮಾಡ್ತಾ ಇರೋದು ಮತ್ತೆಂತದು? ಹೊಸ ವೇದಾಂತ ಹೇಳ್ತಿದ್ದೀರಿ ಅನ್ನೋ ಹಾಗೆ ಮಾಡ್ತೀರಪ್ಪ.
0: ಮನೆಯ ಒಳಗೆ ಕೂತು ಕೂತು ಉಸಿರು ಕಟ್ಟದ ಹಾಗಾಗಿದೆ ನಂಗೆ. ಒಂದು ಸುತ್ತು ಗಾಳಿಲಿ ಕಾಲಾಡಿಸ್ಕೊಂಡು ಬರ್ತೀನಿ, ಬರ್ತೀಯಾದ್ರೆ?
1: ನೀನು ಬಾ, ತಮಾಷೆ ಮಾಡ್ತೀರಾ? ಹಿಂಗಿದ್ದ ಮನೆಯೊಳಗೆ ಓಡಾಡೋ ಕಾಲ್ ಗಂಟು ಹಿಡ್ಕೊಂಡು ಜೀವ ಹೋದಂಗಾಗುತ್ತೆ ನಂಗೆ. ಇನ್ನು ನಿಮ್ ಜೊತೆಲಿ ರಸ್ತೆಲಿ ಮೆರವಣಿಗೆ ಬರ್ತೀನಿ ಆಯ್ತಾ? ವಾರ ಇರಾಗ ನೀವು ಹೋಗಿ ಬನ್ನಿ, ಬರ್ತಾ ನಾಳೆಗೇನಾದ್ರೂ ತರಕಾರಿ ಹಿಡ್ಕೊಂಡ್ ಬನ್ನಿ, ಏನಿಲ್ದಿದ್ರೆ ಎರಡು ಕಟ್ ಹರವೆ ಸೊಪ್ಪು.
0: ಆ ಕೈ ಚೀಲ ತಂದ್ಕೊಡು, ಹಂಗೆ ಚಿಲ್ರಿ ದುಡ್ಡು.

0: ಏನ್ರಿ ಇನ್ನೂ ನಿದ್ದೆ ಬರ್ಲಿಲ್ವೇನ್ರಿ?
1: ಹಾಳು ಸೊಳ್ಳೆ ಹೆಂಡು ಮಲ್ಗೋಕ್ ಬಿಡ್ಬೇಕಲ್ಲ, ಜೀವ ಇದ್ದ ಹಾಗೆ ಮುತ್ತಿ ರಕ್ತ ಕುಡಿತಾವೆ. ನಿದ್ದೆ ಬರ್ಬೇಕು ಅಂದ್ರೆ ಹೆಂಗ್ ಬರುತ್ತೆ?
0: ಪುಣ್ಯಾತ್ಮ ಬಾಡಿಗೆ ತಗೊಳಕ್ ಒಂದನೇ ತಾರೀಕ್ ಹಾಜರಿ ಹಾಕ್ತಾನೆ, ಒಂದ್ ಫ್ಯಾನ್ ಹಾಕಿಸ್ಬಾರ್ದಿತ್ತ?
1: ತಗೊಳ್ಳೋ ಯೋಗ್ಯತೆ ಇದ್ದಿದ್ರೆ ನಾವೇ ತಗೋಬೋದಿತ್ತು ಕಣೆ. ಪೈಸೆ ಪೈಸೆಗೂ ಲೆಕ್ಕಾಚಾರ ಹಾಕೋ ಹಾಗೆ ಆಗಿ ಕೂತಿದ್ದೀವಲ್ಲ.
0: ಮಲಗೋ ಕೋಣೆ ಅಂದ್ರೆ ನಮ್ ಮನೆದಪ್ಪ, ಕಿಟಕಿ ತೆಗೀದಿದ್ರೆ ಹಗಲು ಹೊತ್ತಲ್ಲೂ ಕತ್ಲೇನೆ, ಹಗಲು ರಾತ್ರೇನು ಗೊತ್ತಾಗ್ತಾನೆ ಇರ್ಲಿಲ್ಲ.
1: ಮುಚ್ಚಿಗೆ ಮನೇನಪ್ಪ, ಮತ್ ಹೇಗಿರುತ್ತೆ?
0: ದಿಂಬಿಗ್ ತಲೆ ಕೊಡ್ತಿದ್ದ ಹಾಗೇನೆ ನಿದ್ದೆ ಬಂದ್ಬಿಡ್ತಿತ್ತು. ಮೈಮುರಿ ಕೆಲಸ ಮಾಡೋದೇನು ಬೇಡ, ಮನೆ ಇಡೀ ತಿರ್ಗಾಡ್ಕೊಂಡಿದ್ರೆ ಅದೇ ದೊಡ್ಡ ವ್ಯಾಯಾಮ ಆಗ್ಬಿಡ್ತಿತ್ತು. ಸೊಳ್ಳೆ ನುಸಿ ಯಾವ ಕಾಟನೂ ಇರಲಿಲ್ಲ.
1: ಮನೆ ಕತೆ ಬಿಡು, ಮನೆ ಎದುರಿನ ಅಂಗಳ ಹೆಂಗಿತ್ತಲ್ಲೇ, ವಿಶೇಷ ಕಟ್ಲೆ ಆದ್ರೆ ಒಟ್ಟು ದೊಡ್ಡ ಅಂಗಳಕ್ಕೆ ಸೆಗಣಿ ನೀರು ಹೊಡೆದು ಸುತ್ತ ತಟ್ಟಿ ಕಟ್ಟಿ ಮರೆ ಮಾಡಿ ನೂರಾರು ಜನ ಸಂತರ್ಪಣೆಗೆ ಸೇರಿದ್ರು ಜಾಗ ಸಾಲದು ಅನ್ನೋ ಮಾತೇ ಇರಲಿಲ್ಲ.
0: ಮನೆ ಮೆಟ್ಲಿದ್ರು ಕರಿ ಬೆರೆಸಿದ ಸಗಣಿ ಸಾರಿಸಿ ಚುಕ್ಕಿ ರಂಗೋಲಿ ಹಾಕಿ ಅದನ್ನ ಬಣ್ಣ ಬಣ್ಣದ ಹುಡಿಯಿಂದ ಅಲಂಕಾರ ಮಾಡಿ ಅವಾಗೆಲ್ಲ ಎಷ್ಟು ಉಮೇದ್ ಇರ್ತಿತ್ತು ಅಂದ್ರೆ ಈಗ ನಂಬೋಕೆ ಆಗ್ತಾ ಇಲ್ಲ.
1: ಸಾಕು ಮಾರಾಯ್ತಿ, ಅರ್ಧ ರಾತ್ರಿ ಆಗ್ತಾ ಬಂತು ಅಂತ ಕಾಣಿಸುತ್ತೆ. ಇನ್ನಾದ್ರೂ ಚೂರು ಕಣ್ಣು ಮುಚ್ಚಿ ಮಲಗೋಣ.
0: ಅರ್ಧ ರಾತ್ರಿ ಆಗಿದ್ರೂ ಕಾಫಿ ತಲುಪ್ ಬಂತು ಅಂದ್ರೆ ನನ್ ಎಬ್ಸಿ ಕಾಫಿ ಮಾಡಿಸ್ಕೊಂಡು ಕುಡಿತಿದ್ದು ನೆನಪು ಉಂಟೇನ್ರಿ ನಿಮ್ಗೆ? ಕಾಫಿ ಹಂಡೆ ಆಗಿದ್ರಿ, ಈಗ ಅರ್ಧ ಲೀಟರ್ ಹಾಲು ತರೋಕೆ ಮೇಲೆ ಕೆಳಗೆ ನೋಡೋ ಹಾಕಾಗ್ತಿದೆ.

0: ಏನೆ ನಿದ್ದೆ ಬಂದಿದ್ಯೇನೆ?
1: ಅಪ್ಪ, ಅರ್ಧರಾತ್ರಿ ಆಕ್ರಿ ಎಬ್ಬಿಸ್ತಿದ್ದೀರಾ? ಮುಂದಿನ ಜನ್ಮದಲ್ಲಿ ತಗಣಿಯಾಗಿ ಹುಟ್ಟತೀರಾ ನೀವು?
0: ಯಾಕೋ ನಿದ್ರೆ ಬರ್ತಿಲ್ಲ ಮಾರಾಯ್ತಿ. ಒಂದು ಗುಡ್ಡ ಕಾಫಿ ಸಿಗ್ಬಹುದಾ? ಈ ಚಳಿಲಿ ಬಿಸಿ ಬಿಸಿ ಕಾಫಿ ಸಿಗ್ತು ಅಂದ್ರೆ ಸ್ವರ್ಗ ಸುಖ ನಿವಾರಿಸಿ ಎಸಿಬೇಕು ಅನ್ನೋ ಹಾಗಿರುತ್ತೆ ಕಣೆ.
1: ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. ಮಾಡೋರೊಬ್ರಿದ್ರೆ ನೋಡು ನನ್ ಸಿರಿ ಅಂತ ಗಾದೆನೆ ಉಂಟಲ್ಲ.
0: ಈಗೇನ್ ಕಾಫಿ ಗಿಟ್ಟುತ್ತೋ ಇಲ್ವೋ ಅದು ಹೇಳು.
1: ಗೋಬರ್ ಗ್ಯಾಸಿನ ಒಲೆ, ಫಿಲ್ಟರ್ ಡಿಕಾಕ್ಷನ್, ಫ್ರಿಡ್ಜ್ ಅಲ್ಲಿ ಮನೆ ಎಮ್ಮೆ ಹಾಲು, ಕಾಫಿ ಮಾಡೋದೊಂದು ಕಷ್ಟನ? ಒಂದೇ ನಿಮಿಷ ತಡಿ.
0: ಹಾ, ಹೊರಗೆ ಜಿಗಲಿಲಿ ಕೂತಿರ್ತೀನಿ ನಾನು, ಅಲ್ಲಿಗೆ ತಗೊಂಡ.
1: ಅಲ್ರಿ, ದೆವ್ವ ಭೂತ್ಗಳು ಓಡಾಡೋ ಹೊತ್ತು ಇಷ್ಟೊತ್ತಲ್ಲಿದ್ ಕಾಫಿ ಕುಡಿತಿರೋದನ್ನ ಯಾರಾದ್ರೂ ನೋಡಿದ್ರೆ ಒಳ್ಳೆ ತಮಾಷೆ.
0: ಯಾವ ಭೂತದ ಹಂಗು ನಮ್ಗಿದ್ಯೇ?
1: ನಮ್ಮ ಮನೆ,
0: ನಮ್ಮ ಖುಷಿ.
1: ಅಯ್ಯೋ, ಬೆಳದಿಂಗಳು ಎಷ್ಟು ಲಾಯ್ಕಿದೆ ಅಲ್ಲನ್ರಿ. ಆಕಾಶದಿಂದ ಹಾಲು ಉಕ್ಕಿ ಕೆಳಗಿನ ಭೂಮಿಗೆ ಸುರಿತಿದೆ ಅನ್ನೋ ಹಾಗಿಲ್ವಾ?
0: ಪರವಾಗಿಲ್ಲ ಮಾರಾಯ್ತಿ, ಕವಿ ಕವಿ ಆಗ್ತಿದ್ಯೇ ನೀನು?
1: ತೋ, ನಿಮ್ಮ ಹೆಂಗಸ್ರಿ ಕವಿ ಅಂತಾರನ್ರಿ, ಕವಿತ್ರಿ ಇನ್ನಿ.
0: ಏನೋ ಒಂದು ಒಟ್ಟಿನಲ್ಲಿ ಏನೋ ಸುಖ, ಎಂತದೋ ಸಂತೋಷ.
1: ಕೆಲವು ಕೆಲವು ಮನೆ ಲಕ್ಷಣಾನೇ ಹಂಗಿರುತ್ತಂತೆ ಕಣ್ರಿ, ಗೆಲುವು ಸಮಾಧಾನ ಮನೇಲಿ ತುಂಬಿಕೊಂಡಿರುತ್ತಂತೆ.

0: ನೀನು ಹೇಳ್ತಿದ್ದದ್ದು ಸತ್ಯ ಕಣೆ. ಗೆಲುವು ಅನ್ನೋದು ಆ ಮನೆಯಲ್ಲಿ ತುಂಬಿ ತುಳುಕಾಡ್ತಿತ್ತು. ಚಳಿನೋ ಮಳೆನೋ ಬೇಸಿಗೆನೋ ಬೇಜಾರು ಅನ್ನೋದೇ ಗೊತ್ತೇ ಇರಲಿಲ್ಲ.
1: ಬೇಜಾರಾಗೋಕೆ ಪುರ್ಸತ್ತೆಲ್ಲಿರ್ತಿತ್ತು? ಬೇಸಾಯದ ಕೆಲಸ ಅಂದ್ರೆ ಪುಕ್ಸಟ್ಟೇನಾ? ಅಡಿಕೆ ಕೊಯ್ಲಿನ ಹೊತ್ತಿಗಂತೂ ತೂರಿಸ್ಕೊಳ್ಳೋಕೂ ಪುರ್ಸತ್ತು ಇರ್ತಿರ್ಲಿಲ್ಲ.
0: ಅಡಿಕೆ ಒಣಗಿಸೋಕೆ ಮನೆ ಮುಂದೆ ಚಪ್ರ ಹಾಕಿದಾಗ ಮನೆಗೆ ಎಂಥ ಕಳೆ ಬರ್ತಿತ್ತು ಅಲ್ವೇನೆ?
1: ಅಲ್ವೇ. ಮತ್ತೆ ಆ ದಬ್ಬೆ ಕಿಂಡಿಗಳಿಂದ ಅಂಗಳಕ್ಕೆ ಬೀಳ್ತಿತ್ತಲ್ಲ ಬಿಸಿಲು ಕೋಲ್ಗಳು, ಅದ್ ನೆನಪುಂಟ? ಅಂಗಳದ ತುಂಬಾ ರಂಗೋಲಿ ಚಿತ್ರ.
0: ಅಂಗಳದ ತುದಿಲಿದ್ದ ಪಾರಿಜಾತದ ಮರದಿಂದ ಬುಟ್ಟಿಗಟ್ಲೆ ಹೂವು ಉದುರಿ ಬೀಳ್ತಿತ್ತಲ್ಲ, ಹೂವಿನ ಹಾಸಿಗೆ
1: ರಾತ್ರಿ ಅಂದ್ರೆ ತಂಪು ಸುರಿಯೋ ಹಾಗಿರ್ತಿತ್ತು. ಕಾಜಾಣ ಅದೆಷ್ಟು ರಾಗವಾಗಿ ಹಾಡಿ ಬೆಳ್ಬೆಳಿಗೆ ಎಬ್ಬಿಸ್ಬಿಡ್ತಿತ್ತು ಅಲ್ವೇನ್ರಿ? ಹೇಳೋದೊಂದೇ ತಡ, ಕೊಟ್ಟಿಗೆಯಿಂದ ಬರ್ತಿತ್ತಲ್ಲ ಕರೆ ಅಂಬಾಂತ.
0: ಇದ್ದಿದ್ದೆಲ್ಲ ಮಾರಿ ಹಾಕಿ ಪೇಟೆ ಸೇರ್ಕೊಳ್ಳೋಕೆ ಚೂರು ಮನ್ಸಿರ್ಲಿಲ್ಲ ನಂಗೆ. ಬದುಕು ಅನ್ನೋದು ನಮ್ಮ ಕೈಲಿ ಇರೋದೇ ಇಲ್ಲ, ಅದು ಎಳ್ಕೊಂಡು ಹೋದ ಕಡೆ ನಾವು ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗಿದ್ದೆ ಇತ್ತಿತ್ತಲಾಗೆ.
1: ಏನ್ ಮಾಡ್ತೀರಾ ಹೇಳಿ? ಇರೋನೊಬ್ಬ ಮಗ, ಅವನ ಜೊತೆ ಸುಖವಾಗಿರ್ಬೇಕು ಅಂತ ಹೆತ್ತವರು ಆಸೆ ಪಟ್ರೆ ತಪ್ಪೇನ್ರಿ?
0: ಆದರೂ ನಾವೇನು ದುಡುಮ್ ಅಂತ ಹೊಳೆಗೆ ಹಾರಲಿಲ್ಲ, ಅಳದು ಸುರಿದು ಯೋಚನೆ ಮಾಡಿ ಒಪ್ಕೊಂಡಿದ್ದಲ್ವಾ?
1: ಹ್ಞೂ. ಮತ್ತೆ ಮಗ ಕರೀತಾ 10 ವರ್ಷದ ಮೇಲೆ ಆಗೋಗಿತ್ತಲ್ವಾ? ಅವನು ಮದುವೆಯಾಗೇ 3 ವರ್ಷ ಆಗಿತ್ತು. ಇನ್ನೂ ಹಠ ಮಾಡ್ತಾ ಇರೋದು ಸರಿಯಲ್ಲ ಅಂತ ನಮಗೆ ಅನಿಸಿದ್ದಕ್ಕಲ್ವಾ? ಪಾಪದ್ದು ನಮ್ಮನ್ಕಂಡ್ರೆ ಎಷ್ಟಾಸೆ ಮಾಡ್ತಾ ಇತ್ತು ಅಂತ.

0: ಬರ್ತೀವಿ ಈಗ ಬರ್ತೀವಿ ಅಂತ ಹೇಳ್ತಾನೆ. ಇಷ್ಟು ವರ್ಷ ಕಳೆದ್ಬಿಟ್ರಿ ಅಮ್ಮ, ನಮ್ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೆನೆಸ್ಕೊಂಡಾಗ್ಲೆಲ್ಲ ಪದೇ ಪದೇ ಊರಿಗೆ ಓಡ್ ಬರಕ್ಕಾಗಲ್ಲ ನಮಗೆ. ವಯಸ್ಸಾದವ್ರು ನೀವಿಬ್ರೇ ಇಲ್ಲಿ ಒದ್ದಾಡ್ತಿದ್ದೀರಿ ಅಂದ್ರೆ ಪಾಪ ಪ್ರಜ್ಞೆ ಕಾಡ್ತಿರುತ್ತೆ ನಮ್ಗೆ.
1: ಯಾಕೆ ಹಿಂಜರಿತೀರಿ ಅತ್ತೆ? ಸೊಸೆ ಕಾಟ ಕೊಟ್ಟಾಳೆ ಅಂತ ಹೆದರಿಕೆನಾ?
0: ಯಾರಿಗ್ ಗೊತ್ತಿದೆ, ಹತ್ರ ಬಂದಂಗೂ ಸಂಬಂಧ ಹಳಸ್ತಾ ಹೋಗುತ್ತೆ ಅಂತ ಗಾದೆ ಹೇಳ್ತಿರ್ತಿದ್ಲು ಅಮ್ಮ.
1: ಹೌದಾ ಅತ್ತೆ? ನಾನು ಸಂಬಂಧ

0: ಹಳಸೋಕ್ ಬಿಡಲ್ಲ. ದೊಡ್ಡ ಫ್ರಿಜ್ ಇದೆ ನಮ್ಮನೇಲಿ, ಮರಾಯ್ತೀವಿ. ಯಾವ ಜನ್ಮದ ಪುಣ್ಯನೋ, ನಿನ್ನಂತ ಅಕ್ರಾಸ್ತೆ ಹುಡುಗಿ ಸೊಸೆಯಾಗಿ ಬಂದಿದೀಯ. ಸೊಸೆ ಅಂತ ಯಾಕೆ ಹೇಳಮ್ಮ ನಿಂಗೆ, ನೀನು ನನ್ ಮಗಳೇ. ಬಾಯಲ್ಲಿ ಹಾಗನ್ಬಿಟ್ರೆ ಆಯ್ತಾ, ಒಂದೇ ಮನಸ್ ಮಾಡಿ ಹೊರಟು ಬಂದ್ಬಿಡಿ, ಕೂದ್ಲು ಕೊಂಕದ ಹಾಗೆ ಕಾಪಾಡ್ಕೋತೇನೆ ನಿಮ್ಮನ್ನ.
1: ಅದನ್ನ ನೀನು ಬಾಯಿ ಬಿಟ್ಟು ಹೇಳ್ಬೇಕಾ? ನಿನ್ನ ನಡತೆ ನೋಡಿದ್ರೆ ಗೊತ್ತಾಗಲಿಲ್ವೋ ನನಗೆ.
2: ಸರಿ ಮತ್ತೆ, ದೊಡ್ಡ ಮನಸ್ ಮಾಡಿ ಹೊರಟು ಬಿಡಿ, ಇನ್ನೊಂದ್ಸಲ ನಾವು ಬಂದಾಗ ಹೊರಡಕ್ ರೆಡಿ ಆಗಿರ್ಬೇಕು ನೀವು.
1: ಬರೀ ನನ್ನನ್ ಕೇಳ್ಬೇಡವು, ನಿಮ್ಮ ಅಪ್ಪನ್ನು ಕೇಳು.
2: ನೀನು ಒಪ್ಪಿದ್ರೆ ಅಪ್ಪನ ಒಪ್ಪಿಸ್ತೀನಿ ನಾನು.
1: ಆಯ್ತು, ಇನ್ನೆಷ್ಟು ವರ್ಷ ಬಾಕಿ ಉಂಟೋ ಏನೋ ಯಾರಿಗ್ ಗೊತ್ತಿದೆ. ಬೆಂಗಳೂರು ಪೇಟೆಲಿ ಕುಡಿದ ನೀರ್ ಅಲ್ಲಾಡ್ದ ಹಾಗೆ ಕಾರಲ್ಲಿ ಓಡಾಡ್ಕೊಂಡು ಇರೋ ಸುಖ ನಂಗ್ ಬೇಡ ಅಂತೀನಾ?
0: ನೀವು ಬರಲ್ಲ ಅಂದ್ರೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ದೀರಾ?

0: ಆಗಲೇ ನಮ್ಮ ಗ್ರಹಗತಿ ಇಳಿಮುಖ ಆಗೋಕೆ ಶುರುವಾಯ್ತು. ಏನ್ ಮಾಡೋಕ್ಕಾಗತ್ತೆ?
1: ಪಾಪ ಕಣ್ರಿ, ಅವನನ್ನ ದೂರಕ್ಕೆ ಹೋಗ್ಬಾರ್ದು. ಮೇಲೆ ಬಿದ್ದು ದುಡ್ಡು ಕೊಟ್ಟಿದ್ದು ನಾವೇ ಅಲ್ವಾ?
0: ನಮ್ಮ ದುಡ್ಡು ಇರೋ ಒಬ್ಬ ಮಗನಿಗಲ್ದೆ ಮತ್ತಾರಿಗೆ ಅಂತ ಯೋಚನೆ ಮಾಡಿದ್ದು ತಪ್ಪ
1: ಅಲ್ವಾ?
0: ಅವನಿಗೆ ಅವಶ್ಯಕತೆ ಇದ್ದಾಗ ಸಹಾಯ ಮಾಡಿದ್ರೆ ಆ ದುಡ್ಡಿಗೆ ಒಂದು ಬೆಲೆ.

0: ಬೇಡ ಅಪ್ಪ, ದುಡ್ಡೆಲ್ಲ ನಮ್ಗೆ ಕೊಟ್ಟು ಕೈ ಖಾಲಿ ಮಾಡ್ಕೊಂಬೇಡ. ಇಬ್ರು ದುಡಿತಿದೀವಿ, ಸಾಲದ ಕಂತ್ ಕಟ್ಟೋಕೆ ಯಾವ ಕಷ್ಟನೂ ಆಗಲ್ಲ ನಮಗೆ.
1: ಸಾಲದ ಬಡ್ಡಿ ಅಷ್ಟೋ ಇಷ್ಟೋ ಕಮ್ಮಿ ಆದ್ರೆ ಕೈ ಆಗತ್ತಾ? ಪೂರ್ತಿ ಕೊಟ್ಬಿಡಲ್ಲ ನಾನು, ನಮ್ಮ ಖರ್ಚಿಗೆ ಇರ್ಲಿ ಅಂತ 10 ಲಕ್ಷ ಉಳಿಸ್ಕೊಂಡೇ ಉಳಿದಿದ್ದು ಕೊಡ್ತೀನಿ.
0: ಆದ್ರೂ ಅಪ್ಪ,
2: ಅದ್ಯಾಕ ಹಂಗ್ರಾಗ ಹೇಳಿದ್ದಿ? ನಮ್ಗೇನಾದ್ರೂ ಕಷ್ಟ ಬಂದ್ರೆ ಬಿಟ್ಟಾಕ್ತೀಯ ನೀನು?
0: ಚೇ, ಕನ್ಸಲ್ಲೂ ಇಂಥದ್ನೆಲ್ಲ ಯೋಚನೆ ಮಾಡಬೇಡಿ ನೀವು.
2: ಮತ್ತೆ ನಮ್ ದುಡ್ಡು ನಿಮ್ಗಲ್ದೆ ಮತ್ತಾರಿಗೆ?
1: ಅಲ್ವೋ, ಒಂದು ಮಾತು.
0: ಏನಪ್ಪ?
1: ಇರೋ 4 ಜನರಿಗೆ ಅಷ್ಟು ದೊಡ್ಡ ಮನೆ ಬೇಕೇನೋ? ನಿನ್ನ ಪ್ಲಾನ್ ನೋಡಿದ್ರೆ ಭರ್ಜರಿ ಇದೆ.
0: ನಿಂಗ್ ಗೊತ್ತಿಲ್ಲಪ್ಪ, ಮನೆ ಅಂದ್ರೆ ಪ್ರೆಸ್ಟೀಜು, ನಮ್ ಅಂತಸ್ತಿ ತಕ್ಕ ಆಗಿರ್ಬೇಕು ನಮ್ಮನೆ.
2: ಅದೇ ಏನ್ ಕುಣಿತಿಯೋ ಕುಣಿ, ನಾವು ನಿಂತ್ಕೊಂಡು ಚಂದ ನೋಡ್ತೀವಿ.

0: ಎಲ್ಲಿ ಹೋಗ್ಬೇಕಾದ್ರೂ ಸೊಸೆನೇ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ಲಲ್ವಾ. ಹೀಗೆಲ್ಲ ಆಗ್ಬೇಕು ಅಂತಲೇ ದೇವ್ರು ಅವಳಿಗೆ ಅಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ನ ಅಂತ.
1: ಮನುಷ್ಯ ಸೊಕ್ಕು ಬಂದು ಮೆರಿಬಾರದು ಅಂತ ದೇವ್ರು ಆಗಾಗ ತಲೆ ಮೇಲೆ ಮುಟಕ್ತಿರ್ತಾನಂತೆ. ನಮಗೂ ಜಂಭ ಬಂದಿತ್ತು ಅಂತ ಕಾಣಿಸುತ್ತೆ. ತಕ್ಕ ಶಾಸ್ತ್ರ.
0: ಸುಮ್ಮನೆ ನಾವಿಲ್ಲಿ ಜಂಭ ತೋರ್ಸೋಕ್ ಹೋಗಿದ್ವಿ.
1: ಚೂರು ನೆನಪು ಮಾಡ್ಕೊಳ್ಳೆ, ಜಮೀನು ಮಾರಾಟಕ್ಕಿದೆ ಅಂತ ಗೊತ್ತಾದ ತಕ್ಷಣ ನಿನ್ನ ಮೈದನ ನನ್ನ ತಮ್ಮರಾಯರು ಮನೆಗೆ ಬಾಗ್ಲಿಗೆ ಬಂದಿದ್ರಲ್ಲ.
0: ನಿಮ್ ತಮ್ಮನ್ ಹೆಸರೆತ್ಬೇಡಿ. ಊರಲ್ಲಿದ್ದಷ್ಟು ದಿನಾನು ಏನೇನೋ ಕಿತಾಪತಿ ಮಾಡಿ ಗೋಳು ಹುಯ್ಕೊಳ್ಳಿಲ್ವಾ? ನಮ್ಮ ತೋಟಕ್ಕೆ ದನ ನುಗ್ಸೋದು, ಗದ್ದೆಗೆ ನೀರು ಬಿಡದೆ ಸತಾವಣೆ ಮಾಡೋದು, ಏಲಕ್ಕಿ ತೆನೆ ಬಾಳೆಗೋನೆ ಎಲ್ಲ ಕದ್ದು ಹಾರಿಸೋದು, ದಿನ ಒಂದೊಂದ್ರಗಳೇ. ಮನೇಲಿ ಮೂರ್ ಜನ ಹೆಣ್ಮಕ್ಳು, ತನಗ್ ಗಂಡು ಹುಟ್ಟಲಿಲ್ಲ ಅನ್ನೋದೇ ಅವನಿಗೆ ಹೊಟ್ಟೆ ಕಿಚ್ಚು.
1: ಹಿರಿಯ ಹುಡುಗಿಗೆ ಮನೆ ಅಳಿ ಆಗೋನ್ ಸಿಕ್ಕಿತ್ತಲ್ಲ.
0: ಆಮೇಲೆ ಅಲ್ಲನ್ರಿ ಉಪದ್ರ ಜಾಸ್ತಿ ಆಗಿತ್ತು. ನಾವೇನು ಅವ್ನ್ ಗಂಟು ಕದ್ದಿದ್ವ? ಅದ್ ಯಾಕಷ್ಟ ಹಾಗೆ ಸಾಧಿಸ್ತಿದ್ನೋ?
1: ದಾಯಾದಿಗಳು ಅಂತ ಅದಕ್ಕೆ ಅಲ್ವಾ ಹೇಳೋದು. ನಾವು ಊರ್ ಬಿಡ್ತೀವಿ ಅಂತ ಗೊತ್ತಾದ ಕೂಡ್ಲೆ ಚುಲ್ಲು ಸುರಿಸ್ಕೊಂಡು ಬಂದ್ಬಿಟ್ಟ. ಪಿತ್ರಾರ್ಜಿತ ಆಸ್ತಿನ ಯಾರಿಗೂ ಕೊಟ್ಟು ಕೈ ಮುಗಿಬೇಡಿ. ಎಷ್ಟಾದ್ರೂ ನಾವು ಅಣ್ಣ ತಮ್ಮ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ನಂಗೆ ಕೊಟ್ಬಿಡಿ ಅಂತ ಕೇಳಲಿಲ್ವಾ?
0: ಅರ್ಧ ರೇಟಿಗೆ ಸಿಕ್ಕಿದ್ರೆ ಹೊಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ನೇನು? ಅವನ್ ನಮ್ ಜೊತೆ ಚೆನ್ನಾಗಿದ್ದಿದ್ರೆ ಅವನಿಗೆ ಕೊಡ್ತಿರ್ಲಿಲ್ವಾ? ನಾವು
1: ನಮ್ಮ ಸಂಬಂಧ ಚೆನ್ನಾಗಿದ್ದಿದ್ರೆ ಊರ್ ಬಿಡೋ ಯೋಚನೆ ಮಾಡ್ತಿರ್ಲಿಲ್ವೇನೋ. ನಾವು ಯಾರಿಗ್ ಗೊತ್ತಿದೆ, ಆಳು ಕಾಳು ಕೆಲ್ಸಕ್ ಸಿಕ್ಕದೆ ಸ್ವತಃ ಮಾಡ್ಕೊಳ್ಳೋ ಶಕ್ತಿನೂ ಇಲ್ದೆ ಮಗನ ಮಾತಿಗೆ ಸೈ ಅಂತ ಅಂದಿದ್ದಲ್ವೇನೆ. ಅವನಂತೂ ಅಲ್ಲಿಗೆ ಬಂದಿರೋ ಸುಳ್ಳೇ ಸುಳ್ಳು ಅಂತ ಆಗ್ತಿತ್ತಲ್ಲ.
0: ಗಂಡ ಹೆಂಡತಿ ಇಬ್ರು ಇಂಜಿನಿಯರ್, ಇಬ್ರೂ ಲಕ್ಷಗಟ್ಟಲೆ ದುಡಿಯುತ್ತಿದ್ರು ಅಂದ್ಮೇಲೆ ಹಳ್ಳಿಗೆ ಯಾಕ್ರಿ ಬಂದಿರ್ತಾರೆ? ಅಷ್ಟೆಲ್ಲ ಓದಿದ್ದೇನು ದಂಡಕ್ಕ?
1: ನಮ್ಮ ಹತ್ರ ಇರೋ 10 ಲಕ್ಷ ಅಂದ್ರೆ ಭಾರಿ ನಿಧಿ ಅಂತ ಅನ್ಕೊಂಡಿದ್ದಲ್ಲೇ. ನಮ್ಮ ಬುದ್ಧಿಗೆ ಏನೇನ್ ಬೇಕು ಹೇಳು? ಬರೋ ಬಡ್ಡಿ, ಮನೆ ಬಾಡಿಗೆ, ತಿಂಗಳ ಸಾಮಾನು, ಔಷಧಿ ಗಿಔಷಧಿ ಅಂತ ಯಾತಕ್ಕೂ ಸಾಲಲ್ಲ.
0: ಅದಕ್ಕೆ ಅಲ್ವಾ ಬೆಂಗಳೂರು ಪೇಟೆ ಸಾವಾಸವೇ ಬೇಡ ಅಂತ ಊರ್ ಮನೆ ಹತ್ರ ಬಂದು ಕೂತ್ಕೊಂಡಿದ್ದು. ನೆಂಟ್ರು ಇಷ್ಟ್ರು ಅಂತ ಬಂದ್ರೆ ಕೈ ಬಿಚ್ಚಿ ಒಂದ್ ಲೋಟ ಕಾಫಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡೋ ಹಾಗಾಗುತ್ತೆ.
1: ದೊಡ್ಡ ಬಂಗ್ಲೆಲಿ ಮಗ ಉಯ್ಯಾಲೆ ಮನೆ ಮೇಲೆ ಕೂರಿಸಿ ತೂಗ್ತಾನೆ ಅಂತ ಅನ್ಕೊಂಡಿದ್ದವ್ರಿಗೆ ವಿಧಿ ಹೇಗೆ ಬರೆ ಹಾಕ್ತು ನೋಡಿದ್ಯಾ?
0: ಮನೆ ಕಟ್ಟಿ 1 ವರ್ಷನೂ ಕಳೆದಿರ್ಲಿಲ್ವಲ್ರಿ. ಅಷ್ಟು

0: ಸಣ್ಣ ವಯಸ್ಸಿಗೆ ಹಾರ್ಟ್ ಫೇಲ್ ಆಗುತ್ತೆ ಅಂತಂದ್ರೆ ನಂಬೋಕ್ಕಾಗುತ್ತಾ?
1: ಯಾವಾಗ ನೋಡಿದ್ರು ಟೆನ್ಷನ್ ಟೆನ್ಷನ್ ಅಂತಿದ್ನಲ್ಲ, ಏನು ಹೆಚ್ಚು ಕಡಿಮೆ ಆಯ್ತು? ನಮ್ಮ ಹಣೆ ಬರ
0: ಒಂದು ಮಗುನಾದ್ರೂ ಇದ್ದಿದ್ರೆ ನಮ್ಗಲ್ಲಿರೋಕೆ ಒಂದು ಹಕ್ಕು ಅಂತ ಇರ್ತಿತ್ತು. ಅದೇನೋ ಪ್ಲಾನಿಂಗ್ ಅಂತೆ. 4-5 ವರ್ಷ ಮೊಮ್ಮಕ್ಕಳ ಕನಸು ಕಾಣ್ಬೇಡ ಅಂತ ಇರ್ತಿತ್ತ.
1: ಮನೇನ ಸೊಸೆ ಹೆಸರಲ್ಲಿ ಕಟ್ಸಿದ್ದು ಅಂತ ನಮ್ಗೆ ಗೊತ್ತೇ ಇರ್ಲಿಲ್ವಲ್ಲೇ. ಅವನು ಒಂದು ಮಾತು ಕಿವಿ ಮೇಲೆ ಹಾಕ್ಬೋದಿತ್ತು.
0: ನೋಡಿ, ನೀವು ನನ್ನ ಮಗನ ಮೇಲೆ ಅಪವಾದ ಹೊರಿಸ್ಬೇಡಿ. ಸೊಸೆ ಅಣ್ಣ ಕಡಿಮೆ ರೇಟಿಗೆ ಅವನ ಸೈಟ್ ಕೊಟ್ಟಿದ್ದಲ್ವಾ, ತಂಗಿ ಹೆಸರು ಕೊಟ್ಟಿದಾನಪ್ಪ.
1: ಈಗ ಯಾರ ಕುತ್ತಿಗೆ ಉಳಿದಿದ್ದು ಹೇಳು. ನಾವು ಮನೆ ಕಟ್ಸೋಕೆ ದುಡ್ಡು ಕೊಟ್ಟಿದ್ದನ್ನ ಮಗ ಅವಳಿಗೆ ಹೇಳಿದ್ನು, ಬಿಟ್ಟಿದ್ನು. ಹೇಳೋಕ್ಕೂ ನಮ್ಗೆ ಬಾಯಿ ಬರಲಿಲ್ಲ, ಅವಳು ಬಾಯಿ ಬಿಟ್ಟು ಏನು ಕೇಳಲಿಲ್ಲ.
0: ಕೇಳಿದ್ರೆ ಅವಳ ಹತ್ರ ಕೊಡೋಕೆ ದುಡ್ಡಿತ್ತೋ ಇಲ್ವೋ ಯಾರಿಗ್ ಗೊತ್ತುಂಟು? ಎಲ್ಲಾ ಮನೆ ಮೇಲೆ ಸುರ್ದಿದ್ರಲ್ಲ. ಎಷ್ಟಾದ್ರೂ ನಮ್ಮ ಮಗನ ಜೊತೆ 5 ವರ್ಷ ಸಂಸಾರ ಮಾಡಿದವಳು. ನಮ್ಮ ಆಸ್ತಿ ಇದ್ದಿದ್ರೆ ಅವಳಿಗೂ ಪಾಲ್
1: ಕೊಡ್ಬೇಕಾಗಿತ್ತಲ್ವಾ? ಹಾಕ್ಬೇಡ ನೀನು, ನನ್ ತಲೆ ಕೆಲಸ ಮಾಡೋದೇ ನಿಲ್ಲಿಸ್ಬಿಟ್ಟಿದೆ. ಸೊಸೆಗೆ ಮತ್ತೊಂದು ಮದುವೆ ಮಾಡೋ ವಿಚಾರ ಬೀಗರ ಬಾಯಿಂದ ಬಂತು ಅಂದ ಮೇಲೆ ಅಲ್ಲಿರೋಕಾಗತ್ತಾ? ನಮ್ಮ ದಾರಿ ನಾವು ಹುಡ್ಕೊಳ್ಳೇಬೇಕಾಗಿತ್ತಲ್ಲ.
0: ಆದ್ರೂ
1: ಏನೇ ಅದು,
0: ನಮ್ಗೆ ಬುದ್ಧಿ ಅನ್ನೋದು ಇರ್ಲೇ ಇಲ್ಲ ಕಣ್ರಿ. ಇರೋ ಅಷ್ಟು ದಿನ ನಮ್ ದುಡ್ಡು ಜೋಪಾನ ಮಾಡ್ಕೋಬೇಕಾಗಿತ್ತು. ನಾವು ಮಗ ಬದುಕಿದ್ದ ಅಂತಾಗಿದ್ದರೆ ನಾಳೆ ಎಲ್ಲ ಅವರಿಗೆ ಸೇರ್ತಿತ್ತು ತಾನೆ. ಮಗ ಸುಖವಾಗಿರ್ಲಿ ಅನ್ನೋದೊಂದೇ ಅವತ್ತಿನ ಯೋಚನೆ ಆಗಿತ್ತು.
1: ಹಾಗೂ ಹೇಳ್ತೀ ಹೀಗೂ ಹೇಳ್ತೀ, ಭವಿಷ್ಯ ಏನಾಗುತ್ತೆ ಅಂತ ಯಾರಿಗ್ ಗೊತ್ತಿರುತ್ತೆ?
0: ಯಾರಿಗ್ ಗೊತ್ತು?
1: ಈಗ ಒಂದ್ ಕಡೆ ಮಗ ಕೈ ಬಿಟ್ಟು ಹೋದ ಸಂಕಟ, ಮತ್ತೊಂದು ಕಡೆ ದಿನ ದೂಡೋ ಸಂಕಟ.
0: ಚಿನ್ನದಂತ ಮಗನ್ ಕಳ್ಕೊಂಡು ಬದುಕಿದೀವಿ ನೋಡಿ. ಅವನಿಗೆ ದುಡ್ಡು ಕೊಟ್ಟು ಕಳ್ಕೋಬಾರ್ದಿತ್ತು ಅಂತ ಯೋಚಿಸ್ತಿದೀವಿ. ಏನ್ರಿ ಇದು ವಿಚಿತ್ರ?
1: ಇರೋವರೆಗೆ ಬದುಕಿರ್ಬೇಕಲ್ಲೇ, ಸಾಯೋದಂದ್ರೆ ಅಷ್ಟು ಸಸಾರನ? ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅತ್ತೆ?
0: ಚೇಚ, ಅಂತರ್ಪಿಶಾಚಿಗಳಾಗಿ ಅಲಿಬೇಕು ಅಂತೀರಾ? ಇರೋ ಅಷ್ಟು ದಿನ ಹೀಗೇ ಕಾಲ ಹಾಕೋದು
1: ಏನಷ್ಟು ಸುಲಭ ಅನ್ಕೊಂಡಿದೀಯಾ? ಹಳ್ಳಿ ಮನೇಲಾದ್ರೆ ವಾರಗಟ್ಲೆ ಕೈಲಿ ದುಡ್ಡಿಲ್ದಿದ್ರೂ ನಡೀತಿತ್ತು. ಪೇಟೆ ಮನೇಲಿ ದುಡ್ಡಿಲ್ಲ ಅಂದ್ರೆ ಇತ್ತು ಸತ್ತ ಹಾಗೆ.
0: ನನಗೆ ಹೇಳ್ತಿದ್ರಲ್ಲ, ಈಗ ನಿಮ್ ಹಳ್ಳಿಗಿರ ಶುರುವಾಯ್ತಾ?
1: ಮಾತಿಗೆ ಹೇಳ್ದೆ ಕಣೆ, ನಮ್ಮೂರಲ್ಲಿ ನಮ್ಗೊಂದು ಮನೆ ಇತ್ತು, ನಮ್ಮೂರಲ್ಲಿ ನಮ್ಗೊಂದು ಮನೆ ಇತ್ತು ಅಂತ 3 ಹೊತ್ತು ಕಂಡು ಕಂಡವರ ಎದುರು ಕನುವರುತ್ತಿದ್ಯಲ್ಲ, ಕಳ್ಕೊಂಡ ಸಂಕಟ ನನಗೂ ಇದೆ ಅಂತ ಹೇಳ್ತಾ ಇದ್ದೀನಿ.
0: ಸಂಕಟ ಸಂಕಟನೇ ಕಣ್ರಿ, ಹೇಳ್ಕೊಂಡ್ರು ಸಂಕಟ, ಹೇಳ್ಕೊಳ್ದೇ ಇದ್ರು ಸಂಕಟ.
1: ಹಿಂಗೆ ಮಾತಾಡ್ತಿದ್ರೆ ರಾತ್ರಿ ಕಳೆದು ಬೆಳಕಾಗತ್ತೆ. ಒಂದು ಗಳಿಗೆ ಕಣ್ಣು ಮುಚ್ಚಿ ಮಲ್ಕೊಳ್ಳೆ ಮಾರಾಯ್ತಿ. ನಿನ್ನ ಮನಸ್ಸು ಅರ್ಥ ಆಗದಿದ್ದಷ್ಟು ದೊಡ್ಡ ಅಲ್ಲ ಕಡೆ ನಾನು ಮಗನ ನೆನಪು ಮರ್ಸೋಕೆ ಮನೆ ವಿಷಯ ಒಂದು ಜ್ಞಾಪ ಅಷ್ಟೇ. ಅದೇ ಕೊರಗು ಹಚ್ಕೊಂಡು ನಾನು ನರಳಬಾರ್ದು ಅಂತ ನನ್ ಗೊತ್ತಿಲ್ವಾ? ನೋಡಿದ್ರೆ ಸಂಕಟ ಆಗುತ್ತೆ ನಂಗೆ.

0: ರೀ, ನಿಮ್ ತಮ್ಮ ಬರ್ತಿದ್ದಾನೆ ಕಣ್ರಿ. ನಮ್ ಪರಿಸ್ಥಿತಿ ನೋಡಿ ಹೊಟ್ಟೆಗೆ ಹಾಲು ಹುಯ್ಕೊಳ್ಳೋಕ್ ಬರ್ತಿದಾನೋ ಏನೋ.
1: ಮನೆ ಬಾಗಿಲಿಗೆ ಹುಡ್ಕೊಂಡು ಬಂದಿದ್ದಾನೆ. ಇಷ್ಟ ಇದೆಯೋ ಇಲ್ವೋ, ಮಾತಾಡಿ ಕಳಿಸೋದು ನಮ್ಮ ಧರ್ಮ.
2: ಅಣ್ಣ ಹೆಂಗಿದ್ದೆ?
1: ಹಿಂಗಿದ್ದೆ ನೋಡು, ಪೂರ್ತಿ ಸತ್ತು ಇಲ್ಲ, ಪೂರ್ತಿ ಬದುಕೊಂಡು ಇಲ್ಲ. ಏನು ಸವಾರಿ ಇತ್ಲ ಕಡೆ? ಬಾ ಕೂತ್ಕೋ.
2: ನಿನ್ನ ಒಂದು ಮಾತು ಕೇಳಕ್ಕೆ ಅಂತ ಬಂದೆ ಅಣ್ಣ. ನೀ ಹೂ ಅನ್ನೋದಾದ್ರೆ ಮಾತ್ರ ನಾ ಕೂತ್ಕೊಳ್ಳೋದು.
1: ಅದೇನಪ್ಪ ನಿಂತ ಕಾಲಲ್ಲಿ ಮಾತಾಡೋ ವಿಚಾರ?
2: ಅಲ್ಲ ಅಣ್ಣ, ನಾವೆಲ್ಲ ಇದ್ದು ನೀವು ಕಂಗಾಲ್ ಹಂಗ ಇಲ್ಲಿರುಕ್ಕ ಊರಿಗೆ ಬನ್ನಿ. ಜಮೀನು ಇಲ್ದಿದ್ರೆ ಏನಾಯ್ತು? ಇಲ್ಲಿ ಖರ್ಚು ಮಾಡೋ ದುಡ್ಡಲ್ಲಿ ಹಳ್ಳಿ ಮನೆ ಸುಖವಾಗಿರ್ಬೋದಲ್ವ?
0: ಏನು ನಿಮ್ ಜೊತೆನಾ? ಬೇಡ ಮರಾಯ, ಅನ್ನನೋ ಗಂಜಿನೋ ನಮ್ಮಷ್ಟಕ್ ನಾವು ದೂರ ಇರ್ತೀವಿ.
2: ನಿಮ್ಮಷ್ಟಕ್ ನೀವಿರಿ ಅತ್ತಿಗೆ, ನಿಮ್ಗೊಂದ್ ಸಣ್ಣ ಮನೆ ಕಟ್ಸ್ಕೊಡ್ತೀನಿ, ಅದ್ ನನ್ ಜವಾಬ್ದಾರಿ. ಕೊನೆ ಪಕ್ಷ ಹೇಳೋರು ಕೇಳೋರು ಅಂತ ನಿಮ್ ಹತ್ರ ಇರ್ತೀವಲ್ವ ನಾವು?
1: ನಮ್ಮ ಹತ್ರ ಭಾರಿ ದುಡ್ಡಿದೆ ಅನ್ಕೊಂಡಿದ್ಯಾ? ಕೈ ಖಾಲಿ ಮಾಡ್ಕೊಂಡು ಇಲ್ಲಿ ಬಂದ್ ಕೂತಿದೀವಿ.
2: ನಿಮ್ ಹತ್ರ ದುಡ್ಡು ಎಷ್ಟಿದೆ ಅಂತ ನಾ ಕೇಳಿದ್ನ? ಅಂತ ಯೋಚನೆ ನನ್ನ ತಲೆಯಲ್ಲಿ ಬಂತು ಅಂತಂದ್ರೆ ದೇವ್ರು ತಕ್ಕ ಶಿಕ್ಷೆ ಕೊಡ್ಲಿ.
1: ದೇವರ ಹೆಸರು ಯಾಕೆ ಎತ್ತೀಯ? ನಮ್ಮ ಪರಿಸ್ಥಿತಿ ಹೇಳ್ದೆ ಅಷ್ಟೇ, ಯಾವತ್ತೂ ಇಲ್ದೆ ಇದ್ದಿದ್ದು ಅದ್ಯಾಕೆ ಈಗ ನಮ್ಮ ಮೇಲೆ ಕನಿಕರ ತೋರಿಸ್ತಿದ್ದಿ?
2: ನಾನೇನ್ ಮನುಷ್ಯ ಅಲ್ಲ ಅಂತೀಯ? ಅಣ್ಣ ಅಂದ್ರೆ ತಂದೆ ಸಮಾನ. ನಿಮ್ಗೊಂತೂ ತನ್ನ ಹಾಕು ಯೋಗ್ತಿ ದೇವ್ರ ನಂಗ್ ಕೊಟ್ಟದಾನೆ ಅಂತಾನೆ ಕರೆಯಕ್ ಬಂದಿರೋದು ನಾನು.
3: ನೀನ ಈ ಮಾತು ಹೇಳ್ತಿರೋದು ನಂಗೆ ಆಶ್ಚರ್ಯ ಆಗ್ತಿದೆ.
2: ಹೌದಣ್ಣ, ನಂಗೆ ನಿನ್ ಮೇಲೆ ಸಣ್ಣ ಹೊಟ್ಟೆ ಕಿಚ್ಚಿದ್ದು ಹೌದು. ಜಮೀನ್ ಕೇಳಿದ್ರೆ ಕೊಡ್ಲಿಲ್ಲ ಅಂತ ಸಿಟ್ಟಿದ್ದು ಹೌದು. ಆದ್ರೆ ಮನುಷ್ಯರು ಯಾವಾಗ್ಲೂ ಒಂದೇ ತರ ಇರ್ತಾರ? ಬದ್ಲಾಗುದೇ ಇಲ್ವಾ? ನಿಮ್ ಪರಿಸ್ಥಿತಿ ಕಂಡು ಬದ್ಲಾಗದೇ ಇದ್ರೆ ನನ್ನನ್ನ ಮನುಷ್ಯ ಅಂತಾರ? ಸಂಬಂಧ ಅನ್ನೋದಕ್ಕೆ ಅರ್ಥನೇ ಇಲ್ವಾ?
1: ನಂಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕು ಮಹಾರಾಯ. ಅಲ್ಲಿಗೆ ಬಂದು ಮತ್ತೆ ಪಶ್ಚಾತ್ತಾಪ ಪಡೋ ಹಾಗಾಗಬಾರ್ದಲ್ವಾ?
2: ಹೇಳದ್ನಲ್ಲ, ನಿಮ್ಮಷ್ಟಕ್ ನೀವು ಪ್ರತ್ಯೇಕವಾಗಿ ಇರಿ, ಆದ್ರೆ ನಮ್ ಕಣ್ಣೆದುರಿಗಿರಿ, ಸರಿನಾ?
1: ನಿಂಗೆ ಭಾರ ಆಗಿರುವಷ್ಟು ಪರಿಸ್ಥಿತಿ ಹದಗಿಟ್ಟಿಲ್ಲ, ಆದ್ರೂ
2: ಸರಿ. ಮತ್ತೆ ಹುಟ್ಟಿ ಬೆಳೆದ ಊರಿಗೆ ಮತ್ತೆ ಬಂದಿರೋಕೆ ನಿಮ್ಗೆ ಅಕ್ಷತೆ ಕೊಟ್ಟು ಕರೆಯೋಕ
1: ಏನೇ? ಏನಂತಿ?
0: ಏನಪ್ಪ ನಂಗೇನು ಗೊತ್ತಾಗ್ತಾ ಇಲ್ಲ.
2: ಇನ್ನೊಂದ್ಸಲ ಹೇಳ್ತೀನಿ ಅತ್ತಿಗೆ, ನಿಮ್ ಹತ್ರ ದುಡ್ಡಿದೆ ಅದಕ್ಕೆ ಬಂದ್ ಕರಿತಿದ್ದೀನಿ ಅಂತ ಅನ್ಕೋಬೇಡಿ. ಮನುಷ್ಯತ್ವ ಅನ್ನೋದು ನಂಗೂ ಉಂಟು.
0: ಕೂತ್ಕೋಪ್ಪ, ಕಾಫಿ ತರ್ತೀನಿ.
2: ಅಂದ್ರೆ ನನ್ ಮಾತಿಗೆ ಒಪ್ಪಿದ್ರಿ ಅಂತನ?
0: ಯಾಕಾಗ್ಬಾರ್ದು, ಕೂತ್ಕೊಳ್ಳಪ್ಪ ಕೂತ್ಕೋ. ನಿಂಗೆ ಕೈ ತುತ್ತ ಹಾಕಿ ಬೆಳೆಸಿದೀನಿ, ನೀನು ನನ್ ಮಗನೇ.

ಇದುವರೆಗೆ ನೀವು ಕೇಳುತ್ತಿದ್ದ ನಾಟಕ ನಮ್ಮೂರಲ್ಲಿ ನಮಗೊಂದು ಮನೆ ಇತ್ತು. ರಚನೆ ವಸುಮತಿ ಉಡುಪ. ಪಾತ್ರವರ್ಗದಲ್ಲಿ ಪರಮೇಶ್ವರಯ್ಯ, ಜಿ ವಿ ಸಂಗಮೇಶ್ವರ, ಯಶೋದಮ್ಮ, ವಿಶಾಲಾಕ್ಷಿ, ಮಗ ಆರ್ ಗಣೇಶ್, ಸೊಸೆ ಮುಕ್ತಾ ಪ್ರಸಾದ್. ತಮ್ಮ ವಿಶ್ವೇಶ್ವರನ ಪಾತ್ರವನ್ನು ನಿರ್ವಹಿಸಿ ಈ ನಾಟಕವನ್ನು ನಿರ್ಮಿಸಿದವರು ಎಂ ಎಸ್ ನಾಗೇಂದ್ರ.

ಈಗ ವೇಳೆ 10:30 ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸವಿ ನೆನಪು ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಬಲೆ ಬಸವ ಚಿತ್ರಗೀತೆ, ಹಾಡಿದ್ದಾರೆ ಎಲ್ಆರೀಶ್ವರಿ ಮತ್ತು ಪಿಬಿ ಶ್ರೀನಿವಾಸ್. ರಚನೆ ಜಿ ಸದಾಶಿವಯ್ಯ, ಸಂಗೀತ ಎಸ್ ರಾಜೇಶ್ವರ ರಾವ್.

ಸಾಕು ಮಗಳು ಚಿತ್ರ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಪಿ ಬಿ ಶ್ರೀನಿವಾಸ್. ಸಾಹಿತ್ಯ ಕಣಗಲು ಪ್ರಭಾಕರ್ ಶಾಸ್ತ್ರಿ ಅವರದು. ಸಂಗೀತ ಟಿ ಜಿ ಲಿಂಗಪ್ಪ.

ಗೋಪಿ ಮಾತೆಗೆ ತೋರಿದೆ ಅನತನ ಪ್ರೀತಿ, ವಾಮರಾಜ್ಯದೇ ನೆಲಸಿದೆ ನೀತಿ ಮಾಧವನ

ಅಪರಾಜಿತ ಚಿತ್ರಕ್ಕೆ ಧ್ವನಿ ನೀಡಿದ್ದಾರೆ ಬಿಕೆ ಸುಮಿತ್ರ, ಪಿಬಿ ಶೇಷ್ ಮತ್ತು ಸಂಗಡಿಗರು. ನಾಗೇಂದ್ರ ಬಾಬು ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಸಂಗೀತ.

ಚಿತ್ರ ಭಕ್ತ ಕನಕದಾಸ, ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಸಾಹಿತ್ಯ ಉಣಸೂರು ಕೃಷ್ಣಮೂರ್ತಿ, ಸಂಗೀತ ಎಂ ವೆಂಕಟರಾಜು.

ಇದುವರೆಗೆ ಸವಿ ನೆನಪು ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 11 ಗಂಟೆಯಾಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಾ 6.75 ಕಿಲೋಹರ್ಟ್ಸ್ ನಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10 ಶುಭರಾತ್ರಿ, ಜೈ ಹಿಂದ್.